0: Kertia suara.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ನಮಸ್ಕಾರ. ಅಸಡಿ ಹಬ್ಬದ ಸುಭಾಷೆ ಹೇಳ್ತಾ, ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳಿ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸಿ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ. ನಾನು ನಿಮ್ ಸುಜಾತ ಬೈರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ, ಈ ವರ್ಷ ಈ ಅಸಡಿ ತಿಂಗಳದ ಏನು ಊಟ ಏನಿತ್ತು, ತಿನಿಸೇನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರು ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೆ ಜುಮ್ ಒಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ, ಒಂದ್ ಮುಷ್ಟಿ ತೌಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೀಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ತ ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನು ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರ ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನೊಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸ್ರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದೂ ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲ, ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡು ಗಣಸ ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರು ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನ ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನು ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣೆ ಬಿತ್ತಂದ್ರೆ ಗಮ್ಮ ಅನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವ್ರದ್ದು ಅಡುಗೆಗಿದ್ದಿತ್ತ. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ಸಾಕಿ ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆರು ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ಈಗ ಸೀದಾ ಅಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಅಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕೂಕಂತು, ಹಾಂಗಾಯಿ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆರು ಅಸಡಿ ತಿಂಗಳಿಗೆ ಚಿಗ್ರ ಬಪ್ಪದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಅಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗೆ ಒಂದಿಷ್ಟು ಗರ್ಮಿದ್ದು ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ ಮೆತ್ತಗು ಮಾಡ್ಕ ಪುತ್ರೋಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪುತ್ರೋಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪುತ್ರೋಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದ ಹಸ್ರಿ ಎಲಿ. ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳ ಕೇಂದ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲ ಅದ. ಹುಡ್ಕಕ್ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪುದ್ ಔಂಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ ಒಂದು ಬಾಟ್ಲು ಕೂಳಿಗಿರ್ಲಿ ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲ್ಸದಳು ಹೇಳದ್ದ, ಅದು ಏನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡು ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದು ಆ ಹುಳನ್ನ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತೆ ಗೊತ್ತೀತಾ? ಈಗ ಆ ಜಾಂಗ್ಟಿಯೂ ಸಿಕ್ಕುದಿಲ್ಲಯೇ. ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ. ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಉಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೊಂಡ್ಲಕ್ಕಿತ್ತು. ಆರ ಆಸಡಿಗೆ ಒಡೆರೂ ಕರಿತಿಲ್ಲ, ಹಂಗಾಗಿ ನಾವಿದ್ದದ್ದು ಅಂತಿತ್ತ ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೆ ತಿಂಬುದಮ್ಮ ನಾವು ಅಂತೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟು. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡು ಹಾಪು. ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ಸ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚೊಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟ ಸೊಪ್ಪು ಕಣಂಕಾತ್ತ. ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿಗೆ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ. ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ, ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದ್ ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ. ನಮ್ಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ. ಎಲ್ಲ ಬದಿ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟು ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ, ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ, ನಾವು ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲಸ ಕಾರ್ಯ ಇಲ್ಲ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ. ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್. ಹೊರಗೋಪುದು ಹತ್ ಒಳ ಬಪ್ಪುದು ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡ ಏನು ಈ ಆಸಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತೆ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬೆದಿ ಬತ್ ಈ ಟೈಮಾಗೆ. ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತ್ರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ. ಆ ಬಹಳ ಲಾಯಕು ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ ಏನಿಲ್ಲ. ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದೋ ಈ ಬರ್ಗರ್ ಅಮ್ರು ಪಿಸ್ತಾ ಅಮ್ರು ಅದ್ರಗೆ ರುಚಿ ಕಂತ್ರಿನ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು ಬರ್ಗರ್ ಅಮ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರಿ ಇರ್ಲಿ ನಮ್ ದೇಹಕ್ಕೆ ಮೇನ್ ಬೇಕಾಪುದು ಚೊಗ್ರ ಕಾಣಿ. ಆ ಚೊಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ದು ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ. ಅದೇ ಎಲ್ಲ ಈ ಚೊಗ್ರಿ ತಿಂದು ತಿಂದು ಈಗ ಪೇಸ್ಟ್ ಆಗಿತ್ತು ಚೊಗ್ರ, ಉಪ್ಪಾಗಿತ್ತು ಚೊಗ್ರ ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟ್ ಉಪ್ಪಿತ್ತು ಚೊಗ್ರಿತ್ತು ಅಂತ್ರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗೆ ಹೋತ್ ದೇಹದೊಳಗೆ ಹೋದಂಗು ನಮ್ಮ ರಕ್ತದೊಳಗೆ ಬಂದು ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗೆ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚಾಗಿ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಗೋತಿದ್ದದೇ ಹಪ್ಳುವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಪಳ ಹೊರಬತ್ ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗಳು ಕೂಳು ಉಂಡ್ರೆ ಗಂಡಸ್ರಿಗೆ ಹಪ್ಪಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಪಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಅರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಆತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದನು. ಇನ್ನು ಹೊರಳಿ ಬೇಯಿಸುದ ಎಷ್ಟು ಗಮ್ಮಂಬುದೆ. ಈಗ ಈ ಅಸಡಿ ತಿಂಗಳಾಗೆ ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲ. ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕ, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದ. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣಿ, ಆಮೇಲೆ ಆ ಹೊರಳಿನ ಒಗ್ಗರ್ಸುದ್. ಅದು ಏನ್ ಲೈಕ್ ಅಂತ್ರಿ, ಆ ಬೆಲ್ಲ ಏನ, ಅದಕ್ ಕಾಯಿ ಏನ, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದ್. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನ ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಬ್ಬದ. ನೆಕ್ಸ್ಟ್ ಮತ್ ಬಪ್ಪುದಂದ್ರೆ ಉಪಕರ್ಮ, ಉಪಕರ್ಮಕ್ ಶಾವ್ಗೆ. ಅಂದ್ರೆ ಯಾವ್ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡ್ ನಮ್ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ವಿಡಿ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕೊ ಬಂದದ್ದ ಇಷ್ಟು ಪದ್ಧತಿ. ಇನ್ನು ಪಪ್ಪು ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನ್ ಅಂಬ್ರು, ಅದ್ರೊಳಗೆ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಡಿ ಅಂತೇಳಿ ನಾ ಎಣಿಸ್ದೆ. ಇನ್ನ ಆಸಡಿ ಅಮಾಸಿ, ಆಸಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ ಒಂದ್ ಆಚಾರ ವಿಚಾರದಾಗಿತ್. ಈಗಿನವರದ್ದೆಲ್ಲ ಪ್ಯಾಷನ್ನೇ, ಎಲ್ಲ ನ್ಯಾರ್ಮನ್ಯಾರ ಹಾತ್ರ ನಾವು ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡೇಳಿ.

0: ಆದ್ರೆ ಆಗಿನವ್ರದ್ ಯಾವುದು ಇಲ್ಲ, ಒಂದೇ ಒಂದು ಆಸಡಿಯ ಬದ್ ಬಾತು ಒಂದೇ ಅವ್ರದ್ದು. ಈ ಸೊನ್ನು ಬಾತು ಇಲ್ಲ, ಮೊಡ್ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ, ಏನು ಜನ ಕಿಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರ ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಂಬತ್ತಿ ನಾವು ಗಟ್ಟಿ ಇಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡ್. ಆಯ್ತಲ್ಲ ಇರ್ಲಿ ಬಿಡಿ, ಆಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕೊಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗ್ತೀವಿ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವು ಒಂದು ತರ್ಪಣ ಬಿಡುತ್ತ ಅಮಾಸಿ ಎಂಬುದು ಹಾಂಗೆ. ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಮ್ರ, ನಮಗೊಂದಿಷ್ಟು ನೀರು ಕೊಡ್ತಿರ, ಎಳ್ಳು ನೀರು ಕೊಡ್ತಿರ ಅನ್ಕೊಂಡು ಹೇಳಿ. ಆ ಲೆಕ್ಕದಲ್ಲ ನಮ್ಮ ಇರೋದು, ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನು ಅದೇನು ಇದೇನು ಎಲ್ಲ ಗೊತ್ತಿತ್ತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನವರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರಲಿ ಯಾಕಂದ್ರೆ ಕಾಲ ಬದಲಾದಂಗೂ ಅವ್ರು ಬದಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದು ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡ್ಕ ಅಂಬುದು ಈ ಆಸಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕು, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಡಿ ಅಮಾಸೆಯು ನೆನಪು ಮಾಡತ್ತ ಏನು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯವ್ರ ಕೇಂದ್ರೆ ಇಂಥ ಮನೆಯವ್ರಂದ್ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರೆ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿನ್ನ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ. ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಡಿ ತಿಂಗಳು, ಎಲ್ಲೆಲ್ಲೂ ಮಾರ್ರೆ ಆಸಡಿ ಗಮ ಗಮ ಅಂಬ್ರು, ಆಸಡಿ ತಿಂಡಿ ಅಂಬ್ರು, ಆಸಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳತ್ರಿಯೇ. ಈಗಿನ ಕಾಲದಾಗ ಆಸಡಿ ತಿಂಗಳಂದ್ರೆ ಒಬ್ರು ಮನೆ ಕುಕ್ಕಂಬರು ಇಲ್ಲಿ ಬಗೆ ಬಗೆ ಮಾಡ್ಕ ತಿಂಬುದೇನು, ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಡಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತಂದೇಳಿ ಹೇಳುದು, ಹೂ ತೌರ್ ಮನೆ ಹಾತಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಸಡಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಸಡಿ ಅಮಾಸಿ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ದಿನ ಅಂದ್ರೆ ಇತ್ತಲ್ಲ, ಅದು ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಆಸಡಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ, ನಿಮ್ ಹಿರಿಯರದ್ದು ಊಟ ತಿಂಡಿ ಹಬ್ಬೋ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಆಸಡಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕಂಡ ನಿಮ್ ಜೊತೆ ಮಾತುಕತೆ, ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವ ಅಕ್ಕ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹೋಯ್ ಕಾಂತ ಕಾಂತ ಬಂತಲ್ಲ ನಮ್ ಕುಂದಾಪುರ ಕನ್ನಡ ಹಬ್ಬ, ಎಷ್ಟು ಖುಷಿ ಗೊತ್ತಿತ್ತ? ಕುಂದಾಪುರ ಕನ್ನಡ ಹಬ್ಬ ಅನ್ಕೊಳ್ಳಿ, ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಅಂದೇಳಿ ಹೇಳ್ತ್ರಿಯ. ಬನ್ನಿ ಹೋಯ್ ಕುಂದಾಪುರದ ಸುದ್ದಿ ಕೇಂಬಕ್ ನಿಮಗೆ ಪುರ್ಸೋತೆ ಸಾಕತ್ತಿಲ್ಲ, ಎಷ್ಟು ಗಂಟ್ರು ಕುಂದಾಪುರ ಸುದ್ದಿ.

0: ಕಾರ್ ತಿಂಗಳ ಅಂದ್ರ ಕೂಡಲೇ ಎಂತ ಮಾರ್ರೆ ನಟ್ಟಿ ಅಲ್ಲ ಹೆಂಗ್ಸ್ರ ಸಾಲ್ಗೆ ಇಟ್ಕೊಂಡು ಹಾಪದ ಗೂರ್ ಬೈಕ ಹಾಪದ ಕಾಮಕ ಚಂದವೇ ಬೇರೆ. ಅದು ಬಿಡಿ, ಹೂಡುವನ್ ಆ ಕಂಬಳಿ ಹೈಕಂದ್ ಆ ಕಂಬಳಿ ಒಂದ್ ಕೈಯಾಗ ಹಿಡ್ಕಂದ್ ಆ ಹೋರಿನ ಎಬ್ಬುದ ಅದೆಲ್ಲ ಏನ್ ಲಾಯ್ಕೆ. ಆ ಬೈಲ್ ತುಂಬಾ ಮಕ್ಕಳ ಅಗಿ ಕಟ್ ಬೆಟ್ಟ ಹಾಕೋತಾರ ಕಾಂತ್ರ್ಯ, ಅಗಿ ಹೊರುವಾರ ಕಾಂತ್ರ್ಯ, ಗೊಬ್ಬರ ಹೊರುವಾರ ಕಾಂತ್ರ್ಯ, ಅದು ಸಾಲ ಅಂತ ಹೇಳಿ ಹೆಂಗ್ಸ್ರೆಲ್ಲ ಇತ್ತೇ ಇಲ್ಲ. ನಟ್ಟಿಗ್ ಓಜ್ ಹಾಕುದ್ ಕಾಂತ್ರ್ಯ, ಓಜ್ ಹಾಕುದ್ ಕೂಡ ಒಂದ್ಸಲ ಗೌಜಿರುತ್ತೆ, ಯೋ ನನ್ ನೆಟ್ಟಿ ಸಾಲ್ ದೊಡ್ಡದಾಯ್ತು ನಿನ್ ನೆಟ್ಟಿ ಸಾಲ್ ಸಣ್ಣದಾಯ್ತು ಅಂತ ಹೇಳಿ ಆ ಖುಷಿಯೇ ಬೇರೆ. ಅದೇ ಕೂಡ್ಲೆ ನಮ್ದು ನಟ್ಟಿ ಮುಗಿತ್ ಮುಗಿತ್ ತಮ್ಕೋ ಕಳಿ ಶುರುವಾತ್. ಕಳಿ ಶುರು ಹಾಕಿದ್ರೆ ಮುಂಚೆ ಹೊಗೆ ಹತ್ತುದಿರುತ್ತೆ, ಬಳಾಲ್ ಮಳಿ ಬಂತಂದ್ರೆ, ಜೋರ್ ಮಳಿ ಬಂತಂದ್ರೆ ಎಲ್ಲ ರಾತ್ರಿಗೆ ಬ್ಯಾಟ್ರಿ ಹಿಡ್ಕೊಂಡು ಬೈಲೆ ಇರ್ತದೆ ಎಂತ ಹೇಳಿ ಹೊಗೆ ಹತ್ತದ. ಹೊಗೆ ಮೀನ್ ತಿಂಬಕ್, ಕಲ್ಸಿ ಕಾಣಿ ಎಲ್ಲ ತಿಂಬಕ್ ಎಂತ ಖುಷಿ ಗೊತ್ತಿತ್ತ, ಅಷ್ಟು ರುಚಿ ಇರುತ್ತ. ಇದು ಇದೆಲ್ಲ ನಿಮ್ಗೆ ಎಲ್ಲೂ ಕಾಮಕೂ ಸಿಕ್ಕುದಿಲ್ಲ, ಎಲ್ಲಾ ಬೈಲ್ ತುಂಬಾ ಬೆಟ್ರ್ ತಕೊಂಡು ಓಡಾಡ್ತಿರ್ತಾರೆ ಕಣೆ. ಅದು ಮುಗಿತಂದ್ರ ಕೂಡಲೇ ಕಳಿ ಆಯ್ತಾ, ಕಳಿ ತೆಗ್ದ ಆದ ಕೂಡಲೇ ಎಲ್ರಿಗೂ ಸಾಕಾಗಿ ಇರುತ್ತೆ. ನಟ್ಟಿ ಮಾಡಿರ್ತಾರ ತಿಂಗಳಗಟ್ಲಿ ಕಳಿ ಬೆನ್ನು ಮುರ್ಕೊಂಡಿರ್ತಾರ, ಅದಕ್ಕೆ ಎಂತ ಮಾಡ್ತಾರ ಆಸಾಡಿ ಹಬ್ಬ ಅನ್ನೇಳಿ ಮಾಡ್ತಾರ. ಅಗಳಿ ಕಾಲ ತಿಂಬ ಕಾಲ ಎಲ್ಲಿದ್ದೆ, ಆಸಾಡಿ ಹಬ್ಬ ಮಾಡುದಂದ್ರ ಗೌಜೆ. ಆಸಾಡಿ ಹಬ್ಬ ಮಾಡ್ಕೊಂಡ್ ಒಂದ್ ಕೋಳಿ ಪದಾರ್ಥ ಮಾಡ್ಕೊಂಡು, ಒಂದ್ ಮೀನ್ ಸಾರ್ ಮಾಡ್ಕೊಂಡು, ಉಂಬುದ್ ಲಾಯಕ್ ಮಾಡ್ಕೊಂಡ್, ಅದು ಖುಷಿಯೇ ಬೇರೆ. ಆಸಾಡಿ ಹಬ್ಬಕ್ಕೆ ಒಬ್ರು ಮನೆಗೆ ಒಬ್ರು ಹಾಪುದು ಇರುತ್ತೆ. ಆಸಾಡಿ ಹಬ್ಬ ಮುಗ್ದ ಕೂಡಲೇ ನಮ್ಮ ಸ್ವಾಣಿ ತಿಂಗಳು ಬಂತೆ. ಸ್ವಾಣಿ ತಿಂಗಳಿಗೆ ಎಂತ ಮಾಡ್ತೇವೆ ಅಂತ್ರಿ, ಹೊಸಲು ಬರೋದು ಮನೆಯೆಲ್ಲ ಆಸಾಡಿ ಅಂದ್ರೆ ಆಸಾಡಿ ಕರಿ ತೆಗುದಂತಿರುತ್ತೆ. ಆಸಾಡಿ ಕರಿ ತೆಗುದಂದ್ರೆ ಎಂತ ಅಂದ ಹೇಳಿಕೆ ಅಂತ್ರಿ ಅಂದ್ರೆ ಕಾಣಿ, ಆಗಳಿಗೂ ಹಿಂದೆ ಮನಮಾರು ವರ್ಷಕ್ಕೆ ಒಂದ್ಸರ್ತಿ ಇಡೀ ಮನಮಾರು ಚೊಕ್ಕ ಮಾಡುದಿರತ್ತೆ. ಹಂಚಿನ ಮಾಡಲ್ಲ ಅಲ್ವರ್ಲಿ ಇರ್ಲಿ ಹತ್ತು ತನ್ಕಂಡ ಆಸಾಡಿ ಕರಿ ತೆಗುದಂತ್ರ, ಕರಿ ತೆಗ್ದ ಮನೆ ಚೊಕ್ಕ ಮಾಡಿ ಆ ದಿನ ಆ ಸಂಕ್ರಾಂತಿ ದಿನ ಸ್ವಾಣಿ ಪೂಜೆ. ಸ್ವಾಣಿ ಪೂಜೆ ಅಂದ್ರೆ ಎಂತ, ಹೊಸ್ಲು ಪೂಜೆ. ಹೊಸ್ಲು ಪೂಜೆ ಮಾಡುದು ಅಜ್ಜಿನ ಕರು, ಅಜ್ಜಿ ಬಾ ಅಂತ ಹೇಳಿ ಅಜ್ಜಿ ಕೊಡಿ ಇಡುದು, ಅದಕ್ಕೊಂದು ಸ್ವಾಣಿ ಹೋಗಿಟ್ಟು ಅಜ್ಜಿನ ಒಳಗ್ ಕರುದ್ ಕರ್ದ ಕಡಿಕೆ ಒಂದ್ ನಾಲ್ಕು ದಿನ ಇರ್ತಾಳೋ ಅಜ್ಜಿ, ಐದ್ ದಿನ ಇರ್ತಾಳ ಕಡಿ, ಮತ್ತ ಪುನಃ ದ್ವಾಸಿ ಮಾಡಿ ತೊಗಿ ಮಾಡಿ ಅವಳಿ ತೊಗಿ ಮಾಡುದು, ಹೆಸರು ತೊಗಿ ಮಾಡಿ ಅವಳಿಗೆ ಅಜ್ಜಿಗೆ ಹಾಕಿ ಬಚ್ಚುದು. ಕಡಿ ಉಂಡ್ಲಗಾಯಿ ಅಂತ ಮಾಡ್ತಾರ ಕಣಿ, ಅದು ತಿಂಬಕ್ ಎಷ್ಟು ಖುಷಿ ಗೊತ್ತಿತ್ತ. ಹಾಂಗಾಯಿ ನಮ್ಮ ಈ ಹಬ್ಬಗಳ ಕಾಮದಿ ಚಂದ ಅಲ್ಲಿಂದ ಶುರುವಾತ್ ಕಣಿ. ವರ್ಷ ಇಡೀ ನಿಮ್ಗೆ ಕುಂದಾಪುರದಲ್ಲಿ ಯಾವ ಒಂದೊಂದೇ ತರದ ಹಬ್ಬ ಇರುತ್ತ ಕಡಿಕೆ, ಒಂದೊಂದೇ ಅದಾಯ್ತು. ದೀಪಾವಳಿ ತಿಂಗಳು ಬಂತ, ದೀಪಾವಳಿ ತಿಂಗಳು ಬಂದ ಕೂಡಲೇ ನಮ್ಮ ಮತ್ ಪುನಃ ಗೆದ್ದಿ ಹಿಟ್ಟು ಹಾಕುದು, ಕಡಿಕೆ ಬಲಿನ್ ದೇವ್ರು ಕರುದು, ಕಡಿ ಕೊಯ್ಲು ಕೊಯ್ಲು ಅಂತ ಹೇಳ್ಕೊಂಡ ಆ ಖುಷಿಯೇ ಬೇರೆ. ಮನೆ ತುಂಬಾ ಭತ್ತ ಇರುತ್ತ, ಹಸಿ ಅಕ್ಕಿ ಬಾಗುದಂದಿ ಇರುತ್ತೆ ಕಣಿ, ಎರಡು ಅಕ್ಕಿ ತಕೊಂಡು ಹೋಯ್ ಅದನ್ನ ಹಾಕಿ ಕೇಲಿಗೆ ಹಾಕಿ ಹಸಿ ಅಕ್ಕಿ ಬಾಗ್ತಾರ. ಅದು ಹಸಿ ಅಕ್ಕಿ ಬಾಗ್ದಂದಿನ ಮತ್ತೊಂದು ಖುಷಿ ಇತ್ತು, ಸಾಯಂಕಾಲ ಮೀನ್ ಪದಾರ್ಥವೇ ಐಕ್. ಯಾಕಂದ್ರೆ ಹಳೆಯರ್ನೆಲ್ಲ ಹಿಂದಿನವ್ರನ್ನೆಲ್ಲ ಕರಿತೇ ನಾವು, ಅವರಿಗೆಲ್ಲ ಹಳ್ಮಳೆಯರಿಗೆಲ್ಲ ಹಾಕಿ ಬಚ್ಚದ್, ಸತ್ತರಿಗೆ ಇದ್ದರಿಗೆಲ್ಲ ಹಾಕಿ ಬಚ್ಚುದು, ನಾವು ಒಂದ್ ಚಂದ ಮಾಡಿ ಅವ್ರ ಹೆಸರು ಹೇಳ್ಕೊಂಡು ಉಂಬುದೆ. ಇದ್ರ ಈ ಖುಷಿ ನಿಮಗೆ ಬೇರೆ ಎಲ್ಲಿ ಕಾಮಕೂ ಸಿಕ್ಕುದಿಲ್ಲ. ಇದ್ರ ಒಳಗೆ ಮತ್ತೊಂದು ಎಂತ ಗೊತ್ತಾ, ಕುಂದಾಪುರದ ಬರೀ ಹಬ್ಬ ಹುಣ್ಣಿಮೆ ಅಲ್ಲದೆ ಎಲ್ಲಿ ಕಂಡ್ರು ದೇವಸ್ಥಾನ, ಯಾವ ದೇವಸ್ಥಾನ ಬೇಕು, ಶಿವನ ದೇವಸ್ಥಾನ ಎಷ್ಟು ಬೇಕು ನಿಮ್ಗೆ. ಕೋಟೇಶ್ವರ ಹೊರಗೆ ಕೋಟಿಲಿಂಗೇಶ್ವರನ್ ಕಾಂತ್ರಿ, ಕುಂದಾಪುರಕ್ಕೆ ಬಂದ್ರೆ ಕುಂದೇಶ್ವರನ್ ಕಾಂತ್ರಿ, ಶಂಕರನಾರಾಯಣ ಬದಿಗೆ ಹೋಯ್ತಂದ ಹೇಳ್ರೆ ಶಂಕರನಾರಾಯಣ ದೇವರನ್ನೇ ಕಾಂತ್ರಿ. ಅಲ್ಲಿ ಬಿಡಿ, ಇಲ್ಲಿ ನಮ್ ತಾಯಿ ಮುಖಾಂಬಿಕಾ ಕೊಲ್ಲೂರಿಗೆ ಹೊರ ಕೊಲ್ಲೂರ್ ಮುಖಾಂಬಿಕಾ ಕೂತಿದ್ದಾಳೆ, ಅಲ್ಲಿ ಯಾವ್ದು ಕಾಂತ್ರಿ. ಕುಂದಾಪುರಿಗೆ ಎಲ್ಲಿ ಕಂಡ್ರು ಮರ ಹಸಿರು, ಆ ಸಮುದ್ರ ನದಿ ಅಲ್ಲಿ ಕಾಣಿ, ಮರವಂತಿ ಬೀಚಿಗೆ ಎಲ್ಲೂ ಇಲ್ಲ ಅಂದ್ರೆ ಕಾಣಿ. ವಿಶ್ವದಂಗೆ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಇತ್ತಂದ್ರೆ ಅಷ್ಟು ಉದ್ದಕ್ಕೆ, ಈಚೆಗೆ ಚಪ್ ನೀರ್ ಕಾಂತ್ರಿ, ಆಚೆಗೆ ಉಪ್ ನೀರ್ ಕಾಂತ್ರಿ. ಅದು ಆ ಚಪ್ ನೀರ್ ಉಪ್ ನೀರ್ ಒಟ್ಟಿಗೆ ಒಂದು ಮಹಾಸ್ವಾಮಿ ದೇವಸ್ಥಾನ ಇತ್ತೆ. ಆ ವರಾಹ ದೇವಸ್ಥಾನದಲ್ಲಿ ನಮ್ಮ ಮಹಾವಿಷ್ಣುವಿನ ಅವತಾರ ಇತ್ತು, ಅವ ಅಲ್ಲಿ ಕೂತ್ಕೊಂಡಿದ್ದ. ಅಮಾಸೆ ಅಂತ ಹೇಳಿದ್ರು ಕೂಡಲೇ ಕರ್ಕಟಿ ಅಮಾಸಿಗೆ ಎಲ್ಲ ಜನ ಹೋಯ್ಕೊಂಡು ಅಲ್ಲಿ ಅಮಾಸಿ ಸ್ನಾನ ಮಾಡ್ತಾರೆ. ಎಂತಕ್ಕಂದ್ರೆ ಕೆಟ್ಟದ್ದು ಅದು ಇದು ಅಂತ ಹೇಳಿ ಆರು ಕಾಣಿ. ಅಲ್ಲೂ ಆ ಹಳೇ ಜನರಿದ್ರಲ್ಲ ಅವ್ರು ಎಷ್ಟು ಬುದ್ಧಿವಂತರು ಕಾಣಿ. ಆ ಉಪ್ ನೀರೇ ಸ್ನಾನ ಮಾಡ್ರೆ ಮೈಯಿಗೆ ಚರ್ಮದಾಗ ಏನೇ ಕಾಯಿಲೆ ಇದ್ರೆ ಅದೆಲ್ಲ ಹೊಯ್ಲಿ ಅಂತ ಹೇಳಿ. ಈಗ ಹೋರಿಗೆ ಎರ್ತ ಕೊಡುದಂತ ಹೇಳ್ತಾರಲ್ಲ, ಹಿಂದಿಂದ ಯಾವ ತಪ್ಪೆ, ಹೊರಳಿ ಸಾರು ಮಾಡ್ಕೊ ತಿಂತಿದ್ರು. ಹೊರಳಿ ಸಾರು ಗಂಟಿಗೆ ಹೊರಳಿ ಬೇಸಿ ಹಾಕುದು ಹೋರಿಗೆ, ಕೈಕಾಲು ಗಟ್ಟಿ ಐಲಿ ಅಂತ ಹೇಳಿ. ಆದ್ರೆ ಆ ಹೊರಳಿ ಸಾರು ನಾವು ಕುಡಿತಿತ್ತು ಎಂತಕ್ಕೆ ಹೇಳಿ, ಬೆನ್ನಿಗೆ ಒಳ್ಳೇದು, ಹೊರಳಿ ಎಷ್ಟು ಶಕ್ತಿ ಮತ್ತೆ ಯಾವುದೂ ಇಲ್ಲ. ಈಗ ನಿಮ್ಗೆ ನವಧಾನ್ಯ ತಿನ್ನಿ ಅದು ತಿನ್ನಿ, ಆಗಳಿಕೆ ಆ ಹೊರಳಿನ ಉಪಯೋಗ ಮಾಡ್ತಿದ್ರಲ್ಲ, ಹೊರಳಿನ ತಕಂತಿದ್ರಲ್ಲ, ಹೊರಳಿ ಅವಕ್ಕೆ ಮತ್ತೆ ಎರ್ತ ಕೊಡುದಂತ ಇರ್ತಿದ್ದು. ಅದೇ ಕರ್ಕಟ್ಟೆ ಅಮಾಸ್ಯದಿಂದ ಕೈ ಕೊಡುದಂತಿರುತ್ತೆ. ಯಾವುದೋ ಒಂದು ಗಿಡದ ಶಕ್ತಿ ತಕ ಬಂದು ಅದನ್ನ ಕೊಯ್ಸಿ ಕುಡಿತಿದ್ರು, ಕೈ ಕುಡಿತಿದ್ರು. ವರ್ಷಕ್ಕೆ ಒಂದ್ಸಲ ಕೈ ಕುಡಿದ್ರೆ ಆರೋಗ್ಯ ಹುಷಾರಾಗಿರ್ತಿತ್ತು, ಯಾವ ಕಾಯಿಲೆಯೂ ಬತ್ತಿಲ್ಲ ಅನ್ನೋದು ಇರ್ತಿದ್ದಿತ್ತು. ನಮ್ಮ ಒಳಗೆ ಕಾಯಿಲಿನ ದೂರಿ ಇಡೋಕೆ ಒಂದು ಒಳ್ಳೆ ಅದೊಂದು ಇದಿದ್ದಿತ್ತು. ಆದ್ರೆ ಇದೆಲ್ಲ ಎಲ್ಲಿ ಈಗ? ನಾವು ಎಂಥದೂ ಮಾಡೋದಿಲ್ಲ. ಬೆಳಗ ಮುಚ್ಚಿ ಬೆಳಗಿನ ಜಾಮಕ್ಕೆ ಎದ್ಕೊಂಡು ನಾವು ಮೆತ್ತಿ ಗಂಜಿತೀನಿ ಅಥವಾ ಅರ್ಶಿಣದ ಗಂಜಿತೀನಿ ಅಂತೇಳಿ ಹೇಳ್ತಿದ್ರೆ ನಮ್ಮ ಅಬ್ಬಿ ಎಲ್ಲ, ಅದರಲ್ಲಿ ಎಷ್ಟು ಲಾಯ್ಕಿ ತಲೆ ತೆಂಗಿನ ಎಣ್ಣೆ ಹಾಕುದ್ರೆ ನಿಮ್ಗೆ ಎಷ್ಟು ಬೇಕು ತೆಂಗಿನ ತೋಟ, ಅದು ನೀವು ಒಂದ್ಸಲ ಅಲ್ಲಿ ಹೋಗಿ ನಿತ್ಕೊಂಡ್ರೆ ಆ ಕಡ್ಲಲ್ಲಿ ಕಾಮದೇ ಖುಷಿ. ಬೋರ್ ಗೆರಿಕೊಂಡು ಬರ್ತಿರ್ತಾಳಲ್ಲ ಅವಳನ್ನ ಆ ಚಂದ ಕಾಮಕ್ಕೆ, ಎಲ್ಲೆಲ್ಲಿ ನರಲ್ಲ ಬರ್ತಾರಲ್ಲ, ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು, ಯಾವ ಸಂಸ್ಕೃತಿ ಬೇಕಾದ್ರೂ ಇತ್ತು. ಇದೇ ನಮ್ಮ ಗುಡ್ಡೆ ಇದ್ರಾಗೆ ಪಾಣರಾಟಕ್ಕ ಅಂತ್ರಿಯ. ಪಾಣರಾಟದಲ್ಲ ಪಾಣರ್ ಕೋಣೋದು, ಆ ದೇವ್ ಎಲ್ಲಿಂದ ಬಂದ ಎಲ್ಲಿಗೆ ಹೋದ ಅಂತ ಹೇಳಿ ಹೊಗಳೋದ್ ಕಾಂತ್ರಿಯ. ಈ ದೈವಸ್ಥಾನಗಳಲ್ಲಿ ಕೋಲಗಳು ಮಾಡ್ತಾರಲ್ಲ, ಅಲ್ಲ ಕೋಳಿ ಕುರಿ ಕೊಯ್ಯೋದು ಅದಿತ್ತು. ಅದಕ್ಕಿಂತ ಚಂದ ಮತ್ತೊಂದು ಸುದ್ದಿ ಇತ್ತು ನಿಮ್ಗೆ ಗೊತ್ತಿತ್ತಾ? ನಮ್ ಕೋಳಿ ಪಡಿ, ಗಣಸರಿಗೆ ಒಂದು ಕೋಳಿ ಪಡಿ ಅಂದ್ರೆ ಭಾರಿ ಖುಷಿ ಕಾಣಿ. ಅಲ್ಲಿ ಕಂಡು ಸಂಕ್ರಾಂತಿ ಟೈಮಿಗೆ ಕೋಳಿ ಪಡಿ ಮಾಡುದು ಎಲ್ಲ ತೋಟದಾಗೆ ಹಿತ್ತಲಾಗೆ. ಅದ್ರಿಗೂ ಒಂದ್ ನಮ್ಮಿ ಕೆಂಪು ಟಪ್ಪಿ ಹಾಯ್ಕೊಂಡಿರ್ತಲ್ಲ ಅವ್ರನ್ನ ಕಂಡು ಹೆದರ್ಕೊಂಡು ಹೆದರ್ಕೊಂಡೆ ಅಲ್ಲಿ ಯಾರನ್ನೋ ಕೂರ್ಸುದು, ಇವ್ರಲ್ಲಿ ಕೋಳಿ ಪಡಿ ಮಾಡುದು, ಜೂಜ್ ಮಾಡುದು. ಆ ಕೋಳಿನ ಎಷ್ಟು ಚಂದ ಮಾಡಿ ಸಾಕ್ತಾರೆ ಗೊತ್ತಿತ್ತಾ? ಆ ಇವತ್ತು ಕೋಳಿ ಪಡೆಂಗ್ ಕೋಳಿ ಗೆದ್ದ ಅಂದ್ರೆ ಹಾ ವಟ್ಟ ಸಿಕ್ತಂತ ಹೇಳಿ. ಅದ್ರೊಟ್ಟಿಗೆ ಒಂದ್ 8 ಜನ ಮನಿ ಹೆಂಗ್ಸರಿ ಕಾಯಿ ಇತ್ತ ಸಾಮಾನ್ ಇತ್ತ ಅದಕ್ಕೆ ಅದಲ್ಲಕೇಂತಿಲ್ಲ ಹೋತ್ರ ಒಂದ್ 8 ಜನ ಕರ್ಕ ಕೂಕಂತಾರೆ. ಪಾಪ ಆ ಹೆಂಗ್ಸರ್ ಲಾಯಕ್ ಮಾಡ್ಕೊಂಡು ಅದ್ರ ಅಚ್ಚಕಟ್ ಮಾಡಿ ಸಾರು ಮಾಡಿ ಹಾಕ್ತಾರೆ. ಆ ಇಷ್ಟಕ್ಕೆ ಬೆಳ್ಳುಳ್ಳಿ ಹಾಕುದು ಅಥವಾ ಈರುಳ್ಳಿ ಹಾಕುದು ಆ ಪದಾರ್ಥ ಕೊಲ್ಲೆ ಚೆನ್ನ ಕಡುದೆ ಎಷ್ಟು ಲಾಯಕ್ ಆಗ್ತಂತ್ರಿ. ಈ ಹೊಳಿ ಮೀನ್ ಪದಾರ್ಥ ಮಾಡ್ತಾರಲ್ಲ ಹಂಗೆ, ಅದೇ ತರ ನಮ್ದು ಮತ್ತೂ ಒಂದ್ ಕೆಲವೊಂದಲ್ಲ ಇತ್ತೆ. ಈಗ ಹೆಣ್ಣುಗಳು ಮೈ ನೆರೆದು ಅಂತ ಹೇಳಿದ್ರು ಕೂಡಲೇ ತಲ್ನೀರ್ ಮದಿ ಮಾಡ್ತಾರೆ ಗೊತ್ತಿತ್ತ? ಈ ಹೆಣ್ಮಕ್ಕಳಿಗೆ ಮದನಿನ ಸಂಭ್ರಮ ಅದ. ಎಂತಕ್ಕಂದ್ರೆ ಅಲ್ಲಿವರೆಗೆ ಅವಳದೊಂದು ಇದೇ ಬೇರೆ, ಯಾಕಂದ್ರೆ ಅವಳು ಮಗು ಆಗಿರ್ತಾಳೆ. ಆ ಒಂದು 15 ವರ್ಷಕ್ಕೂ 13 ವರ್ಷಕ್ಕೂ ಅವಳು ದೊಡ್ಡಳಾದಳು, ನನ್ನ ಮಗಳು ಮೈ ನರೆದಾಳು, ಆ ಸಂಭ್ರಮವೇ ಬೇರೆ. ದುಡ್ಡಿಲ್ಲ ಹಣಕಾಸು ಇಲ್ಲ ಅಂದ್ರೆ ಕೂಡಲೇ ಮನಿ ಒಳಗೆ ಇಲ್ಲ ಒಂದ್ ಸ್ವಲ್ಪ ಅವನ ಹತ್ರ ಒಂದ್ 2 ಪುಡಿ ಕಾಸು ಇತ್ತಂತ ಹೇಳಿದ್ರು ಕೂಡಲೇ ಬೇರೆಯವ್ರನ್ನ ಕರೀತ್ರು. ಕರ್ದು 4 ಜನಿನ ಕರ್ದು ಅವಳು ತಲೆ ಮೇಲೆ ಮಡಿವಾಳ್ತಾರೆ. ಮಡಿವಾಳ್ರ ಅಂದ್ರೆ ಕೂಡಲೇ ಶ್ರೇಷ್ಠ ಕಾಣಿ, ಅವರು ನಮ್ಗೆ ಇದ್ರ ಕಂಡಂಗೆ ದೇವ್ರ ಕಂಡಂಗೆ. ಅವ್ರ ಒಂದ್ 2 ತೆಂಗ್ ನೀರು ತಲೆ ಮೇಲೆ ಹಾಕ್ರ ಅಂದ್ರೆ ಭಾರಿ ಖುಷಿ. ಅವಳನ್ನ ಶುದ್ಧ ಮಾಡುದು, ಅದ್ರೊಟ್ಟಿಗೆ ಮುತ್ತೈದೆಯರ 5 ಜನ ಅವಳ ತಲೆ ಮೇಲೆ ನೀರು ಹಾಕುದು, ಅವಳಿಗೆ ಅದ್ರ ನಂತರ ಹೊಸ ಬಟ್ಟೆ. ಆ ಮಗುಗೆ ಎಂತ ಗೊತ್ತಿತ್ತೆ, ಹೊಸ ಬಟ್ಟೆ ಹಾಕುದಂದ್ರೆ ಒಂದ್ ಸಂಭ್ರಮ. ಹೊಸ ಬಟ್ಟೆ ಹಾಕಿ ಅವಳಿಗೆ ಜಿಡಿ ಹೂಗ್ಸುತ್ತಿ ತಲಸುತ್ತ ಎಲ್ಲ ಮಾಡಿ ಕಡಿಕೆ ಎಲ್ಲರೂ ಒಂದು 5-6 ಜನ ಹೊಟ್ಟೆ ಕಾಣ ಆರತಿ ಮಾಡಿ ಬೇಕಾದ ತಿಂಡಿ ತಿನ್ಸು ಮಾಡಿ ಒಂದ್ 4 ಜನ ಊಟಕ್ಕೆ ಹಾಕ್ತಾರೆ ಕಾಣಿ. ಅದು ಒಂಥರ ನಮ್ದೊಂದು ಖುಷಿದ ಸಂಭ್ರಮ. ಈ ನಿಮ್ಗೆ ಆಚಾರ ವಿಚಾರ ಇದಿರ್ತಲ್ಲ, ಇದೆಲ್ಲ ಕಡೆ ನಿಮ್ಗೆ ಕಾಮು ಸಿಕ್ಕುದಿಲ್ಲ. ಇದು ನಮ್ದು ಕುಂದಾಪುರ ಕನ್ನಡ ಮಣ್ಣಿನ ಸೊಗಡೆ. ಕುಂದಾಪುರ ಕನ್ನಡ ಅಂದ್ರೆ ಕುಂದಾಪುರ ಅಂದ್ರೆ ವಿಶೇಷ, ಇಲ್ಲಿ ಸಂಸ್ಕೃತಿಯೇ ಬೇರೆ, ಜನರನ್ನೆಲ್ಲ ಒಟ್ಟು ಮಾಡ್ಕಂತಾರೆ. ಇಲ್ಲಿ ಯಾವುದೇ ತರದ ಜಾತಿ ಭೇದ ಇಲ್ಲ ಕಾಣಿ, ಎಲ್ಲರೂ ಒಬ್ರನ್ನೊಬ್ರು ಹೊಂದ್ಕೊಂಡು ಎಷ್ಟು ಲಾಯಕ್ ಮಾಡಿ ಬದುಕ್ತಾರೆ. ಅವರು ಹಿಂದೂ, ಇವರು ಮುಸ್ಲಿಮರು, ಕ್ರಿಶ್ಚಿಯನ್, ಆ ಜಾತಿ ಭೇದ ಇಲ್ಲ. ಈ ಹಬ್ಬ ಬಂತಂದ್ರೆ ಕೂಡಲೇ ನಮ್ ದೈದ್ಮನಿ ಹಬ್ಬಕ್ಕೆ ಎಲ್ಲರೂ ಒಟ್ಟತ್ತೆ, ಎಲ್ಲ ಜಾತಿಯವರು ಬತ್ರು. ಅವರೆಲ್ಲ ನಮ್ ದೈದ್ಮನಿ ಹಬ್ಬ ಅವರು ಬೇರೆ ಜಾತಿಯವ್ರು ಬತ್ರು, ಇತರ ಧರ್ಮದವ್ರು ಬತ್ರು, ಅದೆಲ್ಲ ಖುಷಿ ಕಾಣಿ. ಇದನ್ನ ನಿಮ್ಗೆ ಈ ಒಂದು ಇದಿತ್ತಲ್ಲ ಒಗ್ಗಟ್ಟಿತ್ತಲ್ಲ, ನಿಮ್ ಬೇರೆ ಕಡೆ ಕಾಮ ಸಿಕ್ಕುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮಿಲ್ಲಿ ಮಾತ್ರ ಭಾರಿ ಇತ್ತು. ನಾವು ಅವ್ರದ್ದೆಂತರೂ ಹಬ್ಬ ಕೂಡಲೇ ಅಲ್ಲೆಲ್ಲರೂ ಹೋಯ್ ಸೇರುತ್ತೆ. ಇದೇ ನಮ್ದು ಒಂದು ಈಗ ಕುಂದಾಪುರದ ವಿಶೇಷತೆ. ಕುಂದಾಪುರದಲ್ಲೇ ನಿಮ್ಗೆ ಯಾವ ತರದ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ, ಯಾವ ತರದ ಇದು ಬೇಕು, ಕುಂದಾಪುರದಲ್ಲಿ ಏನಿತ್ತು, ಒಂದಿತ್ತ ಎರಡಿತ್ತ ಎಲ್ಲೂ ಇಲ್ಲ ಅಂತ ಹೇಳುವಂತದ್ ಎಲ್ಲವೂ ಕುಂದಾಪುರದಲ್ಲಿತ್ತು. ನೀವು ಎಷ್ಟು ಕಂಡ್ರು ಸಾಲ, ಕಣ್ಣು ತುಂಬಿಸ್ಕೊಂಡ್ ಸಾಲ. ನಿಮ್ಗೆ ಕೇಶವನಾಥೇಶ್ವರ ದೇವಸ್ಥಾನದ ಬಗ್ಗೆ ಕೇಳಿರಿ ಇಲ್ಲೋ ಗೊತ್ತಿಲ್ಲ ಕಾಣಿ, ಅಯ್ಯೋ ಕೆರಡಿ ಮೂಲೆಗೆ. ಆದ್ರೆ ಅದೊಂದು ಅದ್ಭುತವಾದಂಥದ್ದು, ಅಂದ್ರೆ ಗುಡ್ಡಿ ಒಳಗೆ ಒಂದು ಆ ಈಶ್ವರನ ದೇವಸ್ಥಾನ ಇಪ್ಪದಂತ ಹೇಳ್ರೆ, ಅದು ಎಷ್ಟು ಜನ ಬಂದ್ರು ಎಷ್ಟು ಜನ ಕಂಡ್ರು ಅದನ್ನ ಕಣ್ ತುಂಬಿಸ್ಕೊಂ ಕಾತಿಲ್ಲ. ಆ ನೀರ್ ಒಳಗ ಆ ದೇವ್ರ ಇಪ್ಪದ ಆ ಗುಹೆ ಒಳಗೆ ನೀರ್, ಆ ನೀರ್ ಎಲ್ಲಿಂದ ಬತ್ತೋ ಏನು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಕಾಣಿ. ಆದ್ರೂ ಇತ್ತೆ ಇದೆಲ್ಲ ನಿಮ್ಗೆ ಎಲ್ಲ ಕಾಮ ಸಿಕ್ಕತ್ತೆ. ಯಾವ ವಿಶ್ವದಲ್ಲಿ ಯಾವುದೇ ನಿಮ್ಗೆ ದೇವ್ರ ಅಂತ ಹೇಳ್ರು ನಮ್ ಕುಂದಾಪುರದಲ್ಲಿ ಇತ್ತು ಕಾಣಿ, ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು. ಬಸರೂರಲ್ಲಿ ಹೋಯ್ ಇದಿ ಇದಿಷ್ಟು ಗೊತ್ತಾಯ್ತಂದ್ರೆ ಅಲ್ಲ ನಿಮ್ ಮತ್ತೂ ಒಂದ್ ಗೊತ್ತಿತ್ತ? ಮನೆ ಯಾರೋ ಒಬ್ರು ಎಂತ ಗೊತ್ತಾ ಕಾರ್ಕಳದಿಂದ ಬಂದಿರು, ನನ್ನ ಹತ್ರ ಫೋನ್ ಮಾಡ್ಕೊಂಡ್ರೆ ಕೇಳ್ತು ಎಂತ ಅಂದ್ರೆ, ನಿಮ್ಮಲ್ಲಿ ಒಂದ್ ದೇವಸ್ಥಾನ ಇತ್ತಂಬ್ರೆ ಈಶ್ವರಂದು ಗೊತ್ತಿತ್ತ ನಿಮ್ಗೆ? ಎಷ್ಟೋ ವರ್ಷ 200 ವರ್ಷ ಹಿಂದಿಂದಂಬ್ರ ಒಂದ್ ಮರದ ಒಳಗ ಆಲದ ಮರದ ಒಳಗ ದೇವಸ್ಥಾನ ಅಂಬ್ರ. ಏ ಇಲ್ಲೇ ಮಾರ್ರೆ, ನಾವು ಕೇಳ್ಲಿಲ್ಲ ಅಂದ್ರೆ. ಕಡಿ ಕಾಮ್ಕೋರಿ ಎಲ್ಲೇ? ಇಲ್ಲೇ ನಮ್ ಪಕ್ಕದ ಊರಂಗೆ, ಬಸರೂರಂಗೆ. ಕಡಿ ನಾನು ನನ್ ಮಗಳು ಹೋಯ್ತು ಕಾಂತಿ ಅಂತ ಕಾಂತ್ರಿ, ಆ ಇದ್ರ ಒಳಗ ಮರನ ಒಳಗೆ ದೇವ್ರು ಮೂಡಿದ್ದು, ಆ ಈಶ್ವರನ್ ಲಿಂಗ ಕಾಮ್ಕೋದು ಖುಷಿ. ಇದು ಎಲ್ಲೂ ಇಲ್ಲ ಕಣಿ, ಕುಂದಾಪುರದಂಗೆ ಇತ್ತು ಕಣಿ. ನಮ್ಗೆ ಗೊತ್ತಿಲ್ದಿದ್ದಂತೆ ಇಂಥದ್ದು ಕುಂದಾಪುರದಲ್ಲೂ ಮಸ್ತ್ ವಿಷಯಗಳಿತ್ತು. ಈಶ್ವರಂದಂತೂ ಇದು ಪರಶುರಾಮನ್ ಸೃಷ್ಟಿ ಅಂತಾರೆ. ಅದಕ್ಕೆ ಸುತ್ತಲೂ ಇಲ್ಲಿ ಎಲ್ಲಿ ಕಂಡ್ರು ಬೀಚ್ ಕಾಣಿ. ನೀವು ಎಲ್ಲಿ ಕಂಡ್ರೆ ಮರವಂತಿ ಬೀಚ್ ಇಡೀ ವಿಶ್ವದಲ್ಲೇ ಎರಡನೇ ಮೂರನೇ ಸ್ಥಾನದಲ್ಲಿ ಇರ್ತಾರೆ. ಯಾಕಂದ್ರೆ ಅಲ್ಲಿ ಚಪ್ಪ ನೀರು, ಇಲ್ಲಿ ಉಪ್ಪು ನೀರು. ಬೆಳಿಗ್ಗೆ ಎದ್ರು ಕೂಡ ಒಲಿ ಬೆಂಕಿ ಮಾಡಿ ಆಯ್ತೆ, ಮೀವರಿ ಬೆಂಕಿ ಮಾಡಿ ಆಯ್ತು. ಆ ಮಕ್ಕಳನ್ನ ಎಣ್ಣೆ ಉದ್ದುದು, ಮೀಸುದು, ತಲೆಗೆ ಎಣ್ಣೆ ಹಾಕುದು, ಮೈ ತುಂಬಾ ಎಲ್ಲ ಎಣ್ಣೆ ಒರೆಸುದು, ಅದೆಲ್ಲ ಖುಷಿಯೇ ಬೇರೆ. ಇದು ಅದಲ್ದೆ ನಿಮ್ಗೊಂದು ಹೇಳು ಸುದ್ದಿ ಹೇಳುದು ಎಂತ ಅಂದ್ ಹೇಳ್ರೆ ಕಾಣಿ, ಆಸ್ಪತ್ರೆ ಮೆಟ್ಲು ಹತ್ತುದು ಭಾರಿ ಕಮ್ಮಿ. ಕೆಮ್ಮ ಶುರು ಆಯ್ತಾ, ಗೆದ್ದಿ ಹೋಯ್ಕಂಡ ತುಂಬಿ ಗಿಡನ್ ಕಿತ್ಕೊಂಡ್ ಬಪ್ಪದು. ತುಂಬಿ ಗಿಡ ತಕೊಂಡ್ ಬಂದು ಅದನ್ನ ಗುದ್ದಿ ಅದ್ರ ರಸ ತೆಗೆದು ಜಿಗನ್ ತುಪ್ಪದ ಒಟ್ಟಿಗೆ ಸೇರಿಸಿ ಕೊಟ್ರೆ ಕೆಮ್ಮ ಗುಣ. ಎಂತ ಕಫ ಇದ್ರು ಕರ್ಗದ್ ಕಾಣಿ. ಜ್ವರ ಬಂತಂದ್ ಹೇಳ್ರೆ ಬಿಸಿನೀರನ್ನ ಕುದಿಸಿ ಅದನ್ನೊಂದ್ ಬಾಟುವಲ್ಲಿ ಮುಚ್ಚಾಯ್ಕಂಡ ಅದನ್ನ ಹೊಗೆ ತಕ್ಕಂದ್. ಮತ್ತ ಅದನ್ ಬಿಟ್ರೆ ಗೆಂಟ್ಲು ಕೊಟ್ಟ ತಂದ್ರು ಕೂಡ್ಲೆ ಉಪ್ಪು ನೀರು ಹಾಯ್ಕಂಡು ಉಪ್ಪು ಬಿಸಿನೀರಿಗೆ ಉಪ್ಪು ಹಾಯ್ಕಂದು ಅದನ್ನ ಇದನ್ ಮಾಡುದು. ಎಲ್ಲೂ ಆಸ್ಪತ್ರೆ ಮೆಟ್ಲಿಗೆ ಹೋತಿಲ್ಲಿ, ಇದೇ ಮನೆ ಮದ್ದೆ ಮಾಡುದು. ಮಕ್ಕಳೇ ಅದನ್ ತೀನಿ, ಮಕ್ಕಳೇ ಇದನ್ ತೀನಿ ಅಂತ ಹೇಳಿ ನಮ್ಮ ಅಬ್ಬಿ ಎಲ್ಲ ಇದ್ದಿದ್. ಅಬ್ಬಿ ಅಂದ್ರೆ ಆಗಲಿ ಗೊಜ್ಜಿ ಗೊಜ್ಜಿ ಅಂದ್ರೆ ಕಮ್ಮಿ, ನಾವು ಅಬ್ಬಿ ಅಂತ ಕರುದು. ಗಡ ಹೇಳ ಅಂತ ಹೇಳ್ರೆ ಕರುದಂದ್ರೆ ಖುಷಿ. ಈ ಯಾವ ಹೆಸರು ಬೇಡ, ಯಾರಿಗೆ ಎಂತ ನೆನಪಿಲ್ದಿದೆ ಏ ಗಡ ಬಾ, ಗಡ ಇಲ್ಲ ಹೆಣ ಬಾ ಇಲ್ಲ ಅಂದೇಳಿ ಹೇಳುದೇ ಖುಷಿ. ಹೆಣ್ಮಕ್ಕಳು ಹಾಗೆ ಎಲ್ಲ ಒಟ್ಟಾಯ್ತು. ಒಂದು ನಾಲ್ಕು ಜನ ಹೆಣ್ಮಕ್ಳು ಒಟ್ಟಾದ್ರು ಅಂದ್ರೆ ಕುಂಟಿಬಿಲ್ಲಿ ಆಡೋದ್ ಕಾಂತ್ರಿಯ, ಯಾವ ತರದ ಆಟ ಬೇಕು, ಮರಕೋತಿ ಆಟ ಆಡೋದ್ ಕಾಂತ್ರಿಯ, ಇದೆಲ್ಲ ನಿಮ್ಮ ಬೇರೆ ಬದಿಗೆ ಎಲ್ಲಿ ಕಾಂತಿಲಿ. ಗ್ವಾಯ್ ಮರಗ್ರಾಗ ಐಕಂಡ ಗ್ವಾಯ್ ಹಣ್ಣಿಗೆ ಕರ್ಲ್ ಕುಟ್ಟುದ್ ಕಾಂತ್ರಿಯ, ಅಯ್ಯೋ ಅದೆಲ್ಲ ಖುಷಿಯೇ ಬೇರೆ ಕಾಣಿ. ನಮ್ ಕುಂದಾಪುರದಾಗೆ ಒಂದೆರಡು ಇತ್ತೆ ಈಗಳ ಮಕ್ಕಳಲ್ಲ. ಕುಂದಾಪುರ ಎಲ್ಲಾ ಬದಿಗೆ ಬೆಳಿತಿದ್ರು, ಅದು ದೊಡ್ಡವ್ರ ಆತಿದ್ರು ಅಂದೇಳಿ ಹೇಳುಕಿಲ್ಲ. ಕುಂದಾಪುರದಾಗ ಇದ್ದಾರೆ ಕೊಲ್ತಾರೆ, ಇಂಜಿನಿಯರ್ ಕಾಂತ್ರಿಯ, ಡಾಕ್ಟರ್ ಕಾಂತ್ರಿಯ, ಎಲ್ಲಾ ಬಿಡಿ ನಮ್ ರಿಷಭ್ ಶೆಟ್ಟಿ ಕಣ್ಣಂಗ್ ಇದ್ದಾರೆ ಕಾಂತ್ರಿ. ಇಡೀ ವಿಶ್ವದೇಗೆ ಒಂದ್ ಹೆಸರು ಮಾಡುತ್ತ. ಈ ಕ್ವಾಲ ಕ್ವಾಲ ಅಂದ್ ಹೇಳಿದ್ರೆ ದೈವ ಭೂತ ಅಂದ್ರೆ ಎಂತನ್ ಗೊತ್ತಿಲ್ಲ, ಹಾಕ್ ಬಚ್ಚುದ ಅಂದ್ರೆ ಎಂತನ್ ಗೊತ್ತಿಲ್ಲ, ಜಗಣಿ ಅಂದ್ರೆ ಎಂತನ್ ಗೊತ್ತಿಲ್ಲ. ಈಗ ಮಕ್ಕಳಿಗೆಲ್ಲ ಅದ್ ಹಿಂಗೆ ಪಿಕ್ಚರೇ ಕಂಡು ಗೊತ್ತಪ್ಪಂಗಾಯ್ತು. ಅಲ್ಲಿ ಒಂದು ಖುಷಿ ವಿಷಯ ಎಂತ ಗೊತ್ತಿತ್ತ, ಹಾಯ್ ಎಲ್ಲೇ ಹೊಯ್ಲಿ ನಮ್ ಕುಂದಾಪುರ ಮಣ್ಣಿನ ಹುಟ್ಟಿ ಇಲ್ಲಿ ಬೆಳೆದಾರ. ಯಾವ್ದೇ ದೇಶದ ಯಾವ ಮೂಲೆಗೆ ಹೋರು ಅವ್ರೆಲ್ಲ ಇಕಂಡ್ ಫೋನ್ ಕಾಲ್ ಮಾಡ್ರು ಕೂಡಲೇ ಎಂತ ಹೇಳುದು ಗೊತ್ತಿತ್ತ, ಹಾಯ್ ಹೆಂಗಿದ್ಯ ಮಾರಯ್ಯ ಅಂದೇಳಿ ಹೇಳುದು. ಎಲ್ಲೂ ಕೂಡ ನೀವ್ ಹೇಗಿದ್ದೀರಿ ಅನ್ಕೇಂತಿಲ್ಲ. ಅದು ನಮ್ ಮಕ್ಕಳದ ಖುಷಿ ಕಣಿ. ಎಲ್ಲಿ ಹೊರು ನಮ್ ಸಂಸ್ಕೃತಿ ಬಿಡುದಿಲ್ಲ, ನಮ್ ಭಾಷೆ ಬಿಡುದಿಲ್ಲ. ಕುಂದಾಪುರ ಭಾಷೆಯೇ ಚಂದ, ಕುಂದಾಪುರವೇ ಚಂದ. ಅದೇ ಮಾತು ಕಣಿ, ಎಲ್ಲೇ ಸಿಕ್ಲಿ ಅವನ್ ದೊಡ್ಡ IAS ಆಫೀಸರ್ ಆಗ್ಲಿ, ಅವನ್ KS ಆಫೀಸರ್ ಆಗ್ಲಿ, ಅದು ಮಾತಾಡುದಂದ್ರೆ ಅಷ್ಟು ಚಂದ ಕಾಣಿ. ಎಲ್ಲಿದ್ಯ ಮಾರಯ್ಯ ನೀನ, ಹೆಂಗಿದ್ದೆ, ಎಂತ ಕಾತಿ. ನಂದೊಬ್ಳು ಫ್ರೆಂಡ್ ಇದ್ದಾಳೆ, ನಂದೊಬ್ಳ ಫ್ರೆಂಡ್ ಇದ್ದಾಳೆ ಒಬ್ಳ, ಅವಳ ನಂದೊಬ್ಳು ದೋಸ್ತಿ ಇದ್ದಾಳೆ, ಅವಳ ವಿಧಾನಸೌಧದ ಕೆಲಸ ಮಾಡು ಸೆಕ್ರೆಟರಿಯೇಟ್ ಅಲ್ಲಿ. ಗಮ್ಮತ್ ಕಂಡಿದ್ಯಾ, ಅಲ್ಲಿ ಹೊರ ಕೂಡ್ಲೆ ನಾವು ಮಾತಾಡುದು ಚಂದ ಕಂಡ ಪಕ್ಕದಾಗಿದ್ದಾಳು ಒಬ್ಳು ಹೇಳ್ತಿದ್ದಾಳೆ ನೀವು ಯಾವ ಭಾಷೆಗೆ ಮಾತಾಡ್ತಿದ್ರಿ ಅಂದೇಳಿ. ಆದ್ರೆ ಅವ್ಳು ಹೇಳಿ ಇಲ್ಲ ನಾವು ಕುಂದಾಪುರ ಕನ್ನಡ. ಹಾ ಹಾ ನಾವು ಪಿಕ್ಚರ್ ಹೆಂಗ ಸಿನಿಮಾದಂಗೆಲ್ಲ ಖಂಡಿತ ಮಾಡ್ರೆ, ಹೌದು ರಿಷಭ್ ಶೆಟ್ಟಿ ಊರು ನಿಮ್ದೇ ಅಲ್ದ ಅಂದ್ರೆ ಅಷ್ಟರ ಮಟ್ಟಿಗೆ ಬೇರೆಯವರೆಲ್ಲ ನಮನ್ ಗುರುತಿಸ್ತಾರ ಅಂತಾಯ್ತು. ಆರು ಕಾಣಿ ಅವಳು ನಮನ್ ಕೇಮಂಗ್ ಮಾಡಿತ್ತು. ಎಲ್ಲಾರು ಕುಂದಾಪುರದವ್ರನ್ನ ಗುರ್ತ ಹೇಳುದು ನಮ್ ಭಾಷೆಂಗೆ, ನಾವು ಮಾತಾಡಿದ ಚಂದ ಕಣ್ಕಂಡ್ ಕೇಂತ್ರ. ನೀವ್ ಯಾರ ಕುಂದಾಪುರದಾರ ಅಂದೇಳಿ ಕೇಂತ್ರ ಮಾರೆ. ಅದಕ್ಕೆ ಮತ್ತೆ ಒಂದು ಖುಷಿ ಆಪದೇ ಬೇರೆ ಕಾಣಿ, ಒಂಥರ ಖುಷಿ. ಎಂತಕ್ಕಂದ್ರ ನಮ್ ಊರನ್ನ ಎಲ್ಲಿ ಕಂಡ್ರು ಗುರ್ತು ಹಿಡಿತಾರಲ್ಲ ಬರೀ ನಮ್ಮ ಭಾಷೆಂಗ ಅಂತ. ಅದಕ್ಕೆ ಕುಂದಾಪುರ ಭಾಷೆ ಚಂದ, ಕುಂದಾಪುರ ಮಣ್ಣು ಚಂದ, ಕುಂದಾಪುರ ಸಂಸ್ಕೃತಿ ಚಂದ. ಇಲ್ಲಿ ಎಂತೆಂತ ಕವಿಗಳೆಲ್ಲ ಹುಟ್ಟಿ ಹೋಯ್ರಿ, ಎಂತ ಎಂತ ಕಲಾವಿದರೆಲ್ಲ ಹುಟ್ಟಿರಿ. ಬಸರೂರು ಅವನ ಹಾಡುವುದು ಅವ್ರದ್ದೆಲ್ಲ ಬರವಣಿಗೆಯಲ್ಲಿ ಎಲ್ಲಿನ ಎಷ್ಟು ಮಿಂಚತೆ ಇದ್ರಂದೇಳಿ ಹೇಳು ಕೇಳಿ. ಇವತ್ತು ಒಬ್ರಲ್ಲ ಇಬ್ರಲ್ಲ ಅದು ಅಷ್ಟರ ಮಟ್ಟಿಗೆ ಬೆಳೆದಾರು. ಎಂತೆಂತ ಹೊರದೇಶದಲ್ಲ ಇದ್ದ ಎಷ್ಟೋ ಮಕ್ಕಳಿಗೆ ಕಲುಕೆ ದುಡ್ಡು ಕೊಡ್ತಿದ್ರು. ಅದಕ್ಕೆ ಈ ಕುಂದಾಪುರದ ಅದೇ ಚಂದ, ಅದ್ಭುತವೇ. ಕುಂದಾಪುರ ಬಗ್ಗೆ ಹೇಳೋಕೆ ನಿಮ್ಗೆ ಈ 10 ನಿಮಿಷ ಸಾಲದೆ, ಗಂಟೆ ಗಟ್ಲಿ ಬೇಕು. ಕೂ ಕಂಡ್ರೆ ಚಂದ ಪಂಚಕ್ಕೆ ಹೊಡೋಕೆ, ಕುಂದಾಪುರ ಸುದ್ದಿ ಹೇಳೋಕೆ ಎಷ್ಟು ಹೊತ್ತು ಕೊಟ್ರು ಸಾಲ. ಪ್ರಮೋದ್ ಮರುವಂತೆ ಕಂಡಗಿದ್ದನ ಆ ಕಾಂತಾರ ಪಿಕ್ಚರ್ಗೆ ಒಂದು ಹಾಡು ಬರದ ಯಾರ ಬಾಯಿಗೂ ಆ ಹಾಡು ಕಾಣಿ. ಪಾಣರ್ ನಾಗನಿ ಅವ್ರದ್ದ ಆ ಹಾಡು ಪಾಣರಾಟದಾಗೆ ಆ ಕ್ವಾಲ ಕಟ್ಟದಳಿಕೆ ಅದನ್ನ ಹೇಳುದೇ ಚಂದ ಕಣಿ. ಅದ್ ಎಷ್ಟು ಲಾಯ್ಕಿ ಅದ ಅವನ ಹಾಡ್ಕೆ ಅಂತ ಕೂಕಣಕ ಅವ್ನ ದೈವದ ಹೊಗಳಿಕೆ ಹಾಕುದು. ದೇವ್ರ ಎಲ್ಲಿ ಬಂತು ಎಲ್ಲಿ ಹೋಯ್ತಂದೇಳಿ ಹೇಳುದ್ರೊಳಗೆ ಆ ಹಾಡ್ಕೆ ಅಂತ ಐಕಂಡ್ರೆ ನಿದ್ರೆ ಕಣ್ಣಂಗ್ ಮಕ್ಕಳಿಗೂ ಕೆಲವು ಅದೇ ಹಾಡು ಹೇಳಿ ಮನಸ್ತಿದ್ರೆ ಆಗಲಿಕ್ಕೆ. ಜೋಗಳ ಹಾಡುದಲ್ಲ ಇಲ್ಲಿ ಅದನ್ನೇ ಹೇಳುದು, ಪಾಣರಾಟದ ಎಂತ ಹಾಡು ಹೇಳ್ತಾರಲ್ಲ ಅದೇ ಹಾಡು ಹೇಳಿ ತೊಟ್ಲು ತೂಗ್ತಿದ್ರೆ ಅಂತದೇ. ಅದಕ್ಕೆ ನಮ್ಮ ಕುಂದಾಪುರ ಬಗ್ಗೆ ಎಷ್ಟು ಎಷ್ಟು ಜನ ಹುಟ್ಟಿರ, ಎಷ್ಟು ಜನ ಇಲ್ಲ ಬೆಳೆದಿರ, ಎಲ್ಲ ಹಾರ ಎಲ್ಲೆಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲಿ ಇದ್ದು ಎಷ್ಟೆಷ್ಟು ಶ್ರೀಮಂತರಾರು, ಅವರು ನಮ್ಮ ಸಂಸ್ಕೃತಿನ ಬಿಡ್ಲಿಲ್ಲ, ನಮ್ಮ ಭಾಷೆ ಬಿಡಲಿಲ್ಲ. ಎಂತಾರು ಕುಂದಾಪುರ ಕನ್ನಡವೇ ಚಂದ ಅನ್ಕೊಂಡು ಅದೇ ಭಾಷೆಯಲ್ಲಿ ಶುರು ಮಾಡ್ತಾರೆ. ಅಲ್ಲಿ ಹುಟ್ಟಿನಿಂದ ಎಷ್ಟೋ ವರ್ಷಕ್ಕೂ ಎಲ್ಲ ಅಮೆರಿಕದಾಗೆಲ್ಲ ಇದ್ರು ನಮ್ಮ ಭಾಷೆ ಬಿಡುದಿಲ್ಲ, ಮಕ್ಕಳಿಗೆ ನಮ್ದೇ ಭಾಷೆ ಹೇಳಿಕೊಡುದು. ಮತ್ತೆ ಒಂದ್ ಗಮ್ಮತ್ ಎಂತ ಅಂತ ಹೇಳ್ರೆ, ನಾವು ಬೇರೆ ಬದಿ ಹೋರು ನಾವು ಯಾವ ಭಾಷೆ ಇಂಗ್ಲಿಷ್ ಆಗ್ಲಿ ಬೇರೆ ಯಾವ್ದೇ ಭಾಷೆ ಹೆಂಗಿದ್ರು ಅಲ್ಲ ಆಫೀಸಿಗೆ ಐಕಂಡು ಅವ್ರೊಟ್ಟಿಗೆ ಐಕಂಡು ನಾವು ಎಸ್ ಪುಸ್ ಅಂತಿಲ್ಲಿ, ನಮ್ಮ ಕುಂದಾಪುರ ಕನ್ನಡ ಹೊಯ್ಕ್ ಬರ್ಕ್ ಕಾಣಿ ಅಂಬದು ಇದೊಂದು ಎರಡು ಶಬ್ದ ಯಾರು ಅಲ್ಲ ಅವರಿಗೆ ಕೊಲ್ಸಿಯೇ ಬತ್ರಿ. ಅದೇ ನಮ್ ಕುಂದಾಪುರ ಕನ್ನಡ ಸೊಗಡು, ಅದೇ ಒಂದು ಕುಂದಾಪುರ ಸಣ್ಣ ಕನ್ನಡದ ವಿಶೇಷತೆ. ಇವತ್ ಕುಂದಾಪುರ ಎಲ್ಲರೂ ಸೇರಿ ನಾವು ಕುಂದಾಪುರ ಕನ್ನಡ ಹಬ್ಬ ಆಚರಿಸೋಣ. ಹೋಯ್ ಎಲ್ಲ ಹೌದು, ಕುಂದಾಪುರದ ಕನ್ನಡ ಸುದ್ದಿ ಹೇಳ್ತಾ ಎಲ್ಲರೂ ಒಟ್ಟೆ ಕಂಡು ಕುಂದಾಪುರ ಹಬ್ಬ ಆಚರಿಸುವ ಎಲ್ಲರೂ ಬನಿ ಆಯ್ತಾ? ಹೌದು ಹೌದು, ನಿಮ್ಮ ಹತ್ರ ಮಾತಾಡ್ತಾ ಅಲ್ಲ ಅವಡಿ ಗಂಜಿ ಇಟ್ಟಿ ಬಂದಿದೆ, ಅಡಿ ಹಿಡಿತಕ್ಕಂತ ಮಕ್ಕಳ ನಾ ಹೊರಟೆ. ಆಯ್ತಾಯ್ತು.
1: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕಾ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.

ಜಾನಪದ ಗೀತೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೆ ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

0: ಮಾತ್ರ 89.6 FM. ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ ಮರ್ರೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ. ನಾನು ಯಾರು ಗೊತ್ತಾಯ್ತಾ? ನಾನು ಮರ್ರೆ ನಿಮ್ಮನೆಯ ಹೆಣ್ಣು ಸಿಂಚನ ತೆಕ್ಕಟ್ಟೆ. ಮೊದಲನೇದ ಎಲ್ರಿಗೂ ವಿಶ್ವ ಕುಂದಾಪ್ರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಇಲ್ಲಿ ಅಂತಕ್ ಬಂದಿದ್ದೆ ಗೊತ್ತಾ? ನಾ ಹೀಗೆ ಕೂತ್ಕಂಡ ಆಸಾಡಿ ಅಮಾಸಿ ಬಗ್ಗೆ ಕೇಂಬ ಅಂದಳಿ ಅಜ್ಜಿ ಹತ್ರ ಹೋದೆ. ಅಷ್ಟೊತ್ತಿಗೋಳ ಸುಮಾರು ಕತಿ ಹೇಳ್ದಾಳ, ಸುಮಾರು ವಿಷಯಗಳನ್ನೆಲ್ಲ ನಂಗೆ ಹೇಳಿಕೊಟ್ಟ. ಈಗ ನನ್ ತರನೇ ಈ ವಿಷಯಗಳೆಲ್ಲ ಗೊತ್ತಿಲ್ದಿದ್ದಾರಿರ್ತಾರಲ್ಲ, ಅವರಿಗೂ ಇದನ್ನ ಹೇಳುವ ಅಂತ ನಾನಿವತ್ತು ಇಲ್ಲಿ ಬಂದಿದ್ದೆ. ಆಗಲಿನ ಕಾಲದಿಗೆ ಆಸಾಡಿ ತಿಂಗಳಿಗೆ ಉಂಬುಕ್ ತಿಂಬುಕೆಲ್ಲ ಎಂಥದ್ದು ಇರ್ತಿರ್ಲಿಲ್ಲ ಅಮೃಕಾಣಿ. ಅಷ್ಟೊತ್ತಿಗೊಬ್ಬ ಅವನ ಹಸು ಅವನಿ ತಡ್ಕಂ ಕಾಯಿದೆ, ದೇವ್ರೆ ಒಡೆರ್ ಸತ್ತೋಯ್ರೆ ಅವ್ರು ಬೊಜದೂಟಾರು ಉಣ್ಲಕ್ಕಿತ್ತಲ್ಲ ಅಂದಳಿ ಹೇಳ್ತಾಮ್ರ. ಇದನ್ ಕೇಂದದ ಒಡೆಯರ್, ಮರಯ್ಯ ನೀನ್ ನಿನ್ ಹೊಟ್ಟೆ ಹಸುನೆಲ್ಲ ನೀಗ್ಸ್ಕೊಂಬುಕೆ, ನನ್ ಬೊಜ್ಜಕ್ ಅವ್ದು ಬೇಡ ಅಂದಳಿ ಹೇಳಿ ಗಡ್ಜ್ ಮಾಡಿ ಉಂಬುಕಾಕಿ ಹೇಳ್ತಾಮ್ರ. ಇದನ್ನ ಪ್ರತಿ ವರ್ಷನು ಆಚರಿಸ್ಕೊಂಡ್ ಬರ್ಕ ಇನ್ಮೇಲಿಂದ ಯಾರು ಆಸಡಿ ತಿಂಗಳಿಗೆಲ್ಲ ಹಸ್ಕೊಂಡ್ ಇಪ್ಪುಕ ಆಗ ಅಂದಳಿ ಹೇಳ್ತಾಮ್ರು. ಇಲ್ಲಿಂದ ನಮ್ಮ ಆಸಡಿ ಹಬ್ಬ ಶುರು ಆಯ್ತಮ್ರು ಕಾಣಿ. ಆಸಡಿ ಹಬ್ಬ ಅಂದ್ರಕೊಳ್ಳೆ ನಮಗ್ ಮೊದ್ಲ ನೆನಪಾಬ್ದಿ ಅಂತ ಹೇಳಿ, ಹಾ ಕ್ಯಾನಿ ಉಂಡಿ. ಈ ಕ್ಯಾನಿಗೆಂಡಿನ್ ತಕ ಬಂದ ಚಂದ ಮಾಡಿ ಕೊಚ್ಚಿ ಅವಂಟ ಸೊಪ್ಪಿನೊಟ್ಟಿ ನೆನ್ಸಿ ಅಕ್ಕಿ ಹೊರದ ಹೆಸರು ಕಾಳು ಹಾಕಿ ಅರ್ಧ ಉಂಡಿ ಕಟ್ಟಿ ಬೇಸ್ರೆ ಎಷ್ಟು ಒಳ್ಳೆ ಇರುತ್ತಮ್ರು ಗೊತ್ತಿತ? ಈಗ ಕ್ಯಾನಿ ಉಂಡಿನ ಪೂಜೆ ಮಾಡ್ತ್ರ, ಅದೆಂತ ಕಂದಳೆ ನಿಮ್ ಗೊತ್ತಿತ್ತಾ? ಆಗಳಿಕೆ ಭತ್ತ ಗಟ್ಟ ಹತ್ಕೊ ಹಾತಿದಿತ್ತಮ್ರ. ಅಷ್ಟೊತ್ತಿಗೆ ಕ್ಯಾನಿ ಮತ್ ಕೆಸು ಹೋಯಿ ಅದ್ರ ಮೂಗಿ ಬಳ್ಳಿ ಹೈಕಂಡ ಎಳ್ಕ ಬಂತಮ್ರು ಮರ್ರೆ. ಹಾಂಗಾಪ್ಕೊಯ್ ಭತ್ತದಾಗೆ ಒಂದ್ ಸಣ್ಣ ಹೊಟ್ಟೆ ಇರುತ್ತಮ್ರ, ನೀವೆಲ್ಲ ಕಂಡಿರ್ಯಾ? ಕಾಣ್ತಿದ್ದಾರೆಲ್ಲ ಕಾರ್ಯಕ್ರಮ ಮುಗುಕು ಹೋಯ್ ಕಣ್ಕ ಬನ್ನಿಯಕ್ಕ, ಹೋತಿಪ್ಪ ಭತ್ತನ ಕರ್ಕಬಪ್ಪುಕೋಯಿ. ನಾವು ಅಮಾಸಿಗೆ ಕ್ಯಾನಿನ್ ನೆನ್ಪ್ ಮಾಡ್ಕಂದಮ್ರ, ಕಡಿಕೆ ಹೊಸ್ತಿಗೆ ಕೆಸಿನ್ ನೆನ್ಪ್ ಮಾಡ್ಕಂದಮ್ರ. ಈ ಕೆಸು ಇತ್ತಲ್ಲ ಇದ್ರದ್ ಬೇರ್ ತೆಗ್ದ ಅದನ್ ಒಣಸಿ ಸಿಪ್ಪಿ ತೆಗ್ದ ಅದನ್ನು ಪದಾರ್ಥ ಮಾಡ್ಲಕ್ಕಮ್ರು ಮರ್ರೆ. ಕೆಸಿನ್ ಗಂಡಿ ಇದನ್ನೆಲ್ಲ ಮಾಡ್ಲಕ್ಕಮ್ರ, ಹಾಲ್ ಕೆಸ ಮರ ಕೆಸ ಇದನ್ನೆಲ್ಲ ತಕಬಂದ ಪತ್ರೊಡೆ ಮಾಡ್ತ್ರಲ್ಲ, ತಿಂಬುಕೆಷ್ಟು ಒಳ್ಳೆ ಇರುತ್ತಲ್ದ? ಕೆಸಿನಲ್ಲಿ ತಕಬಂದ ಚಂದ ಮಾಡಿ ತೊಳೆದ ಅದನ್ ಹದಾಸಿ ಬೆಚ್ಕಂಡ ಅಕ್ಕಿ ಮಸಾಲೆ ಉದ್ದ ಎಲ್ಲ ಹಾಕಿ ಅರ್ಧ ಅದ ಚಂದ ಹಚ್ಚಿ ಅದನ್ ಸುತ್ತಿ ಭಕ್ತಿ ಮಾಡಿ ಅದನ್ ಬೇಯಿಸುದ. ಕಡಿಕೆ ಅದ್ದೆಂದ್ರ ಮೇಲೆ ಸಣ್ಣ ಸಣ್ಣದ್ ಕೊಚ್ಚಿ ಅದಕ್ಕೆ ಕಡ್ಲಿ ಬೆಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕುದ್. ಎಷ್ಟು ಒಳ್ಳೆ ಇರತ್ ಗುದಿತಾ? ಗೆಂಡಿ ಅಂದ್ರೆ ಬರೀ ಕ್ಯಾನಿ ಗೆಂಡಿ ಕೊನಿ ಗೆಂಡಿ ಇಷ್ಟೇ ಅಲ್ಲ ಮರ್ರೆ, ಮಸನ್ ಗೆಂಡಿ ಸುವರ್ಣ ಗೆಂಡಿ ಉಳ್ಗೆಂಡಿ ಇದೆಲ್ಲ ಮಾಡ್ತಾಮ್ರ. ಈ ಉಳ್ಗೆಂಡಿ ಅಂದ್ರೆ ಅಂತ ಗೊತ್ತಿತ್ತಾ? ಉಳ್ಗೆಂಡಿ ಅಂದ್ರೆ ಅದೊಂದ್ ಬೀಳಗ ಪುದಮ್ರ ಕಾಣಿ. ನೀವ್ ಇವತ್ತೆಷ್ಟೊತ್ತಿಗೆ ನೆನ್ಸಿಟ್ಟಿರ್ಯೋ ನಾಳಿಗಷ್ಟೊತ್ತಿಗೆ ಏನಂತ ತೆಗಿಕಾಮ್ರ, ತೆಗ್ದ ಕೊಚ್ಚಿ ಅದನ್ನು ಅವಂಟಿಕಾಯಿ ಸೊಪ್ಪಿನೊಟ್ಟಿ ಹಾಕಿ ಬೇಯಿಸಿ ಅದನ್ನ ಹುಡಿ ಹಾಕುದಮ್ರ. ಇದ್ ಗಂಜಿ ಒಟ್ಟಿಗೆ ಒಳ್ಳೆ ಹತ್ತಮ್ರ ಕಾಣಿ. ಈಗ ಮತ್ತೊಂದ್ರ ಬಗ್ಗೆ ಕೇಳಿ. ಕೊಟ್ಟಿ ಕೊಟ್ಟಿ ಯಾರಿಗಿಷ್ಟ ಇಲ್ಲ ಹೇಳಿ? ಕೊಟ್ಟಿನ ಮುಂಕನಲ್ಲಿ ಹರ್ಷಿನಲ್ಲಿ ಹೆಲ್ಸಿನಲ್ಲಿ ಸಾಗೋನಿಯಲ್ಲಗೆ ಹೆಲ್ಸಿನ ನಿಮ್ ಕಡ್ಬೆಲ್ಲ ಮಾಡ್ತಮ್ರ ಕಾಣಿ. ಈ ಮುಂಕನಲ್ಲಿ ಇತ್ತಲ್ಲ ಅದೊಂದ್ ಸಪೂರ ಎಲೆ ಮರ್ರೆ, ಅದ್ರ ಮುಳ್ಳಿರತ್ತಮ್ರ. ಆ ಮುಳ್ಳೆಲ್ಲ ತೆಗ್ದ ಕೊಟ್ಟಿ ಶೆಟ್ಟಿ ಬಂದ ಹಾಕಿ ಕಡ್ ಮಾಡುದಮ್ರ, ಒಳ್ಳೆ ಇರುತ್ತಮ್ರ ಮರ್ರೆ. ನಾನಂತೂ ಅದನ್ನ ಇನ್ನೂ ತಿನ್ಲ, ನೀವೆಲ್ಲ ತಿಂದಿರ್ಯಾ? ಈ ಆಗಡಿನ ಕಾಲದಲ್ಲೆಲ್ಲ ಎಷ್ಟ್ ಗಟ್ಟಿ ಮರ್ರೆ, ನಾವು ಕಂಡ್ರೆ ದಿನಕ್ಕೊಂದೊಂದ್ ನೋವು ಅಂದಳಿ ಹೇಳತ್ತ. ಅವ್ರ ಹ್ಯಾಂಗ್ ಗೊತ್ತಿದ್ದ ಇಷ್ಟ್ ಗಟ್ಟಿ? ಅದ್ ನಂಗೆ ಅಜ್ಜಿ ಹೇಳ್ರ ಮೇಲೆ ಗೊತ್ತಾದ್ದ. ಅವ್ರ ದಾಸನ್ ಸೊಪ್ಪಿನ ದೋಸಿ, ಮೊಡ್ಯಾಳ್ ಸೊಪ್ಪಿನ ದೋಸಿ, ಮೂಲಂಗಿ ಸೊಪ್ಪಿನ ದೋಸಿ, ಓರ್ ದೋಸಿ ಹಿಂಗೆ ತರತರದ ದೋಸಿ ಎಲ್ಲ ಮಾಡ್ಕೊ ತಿಂತಿದ್ದೀರಮ್ರ. ಈ ದಾಸನ್ ಸೊಪ್ಪಿನ ದೋಸಿ, ಮಡಿವಾಲ್ ಸೊಪ್ಪಿನ ದೋಸಿ ಇದೆಲ್ಲ ಬೆನ್ನೋವಿಗೆ ಹೇ ಮಾಡ್ಸೋದ್ ಔಷಧಿ ಅಮ್ರ ಕಾಣಿ. ಆಗಳಿಗೆ ಪುಸ್ತಕದಾಗೊಂದ್ ಕತಿ ಬಂದಿದ್ದ. ಈ ಮಿಡತೆ ಬತ್ತಲ್ಲ ಅವೆಲ್ಲ ಕುದ್ರಿ ಅಂತತ್ತಲ್ಲ, ಅದ ವಯಸ್ಸಾಕ ಸುರಿಗೆ ಮಳಗಲಕ್ ಬೇಕಂದಳಿ ಅದ್ ತಿಂಡಿ ಎಲ್ಲ ಒಟ್ಟಾಕಿ ಬೆಚ್ಕೊಂಡಿದ್ದಿತ್ತಮ್ರ ಕಾಣಿ. ಮತ್ತೊಂದ್ ಕುದ್ರಿ ಎಂತದೂ ಮಾಡ್ದೆ ಲಾಸ್ಟಿಗೆ ಹೊಸ್ಕ ಸತ್ತೇ ಹೋಯ್ತಮ್ರ. ಮಳಗಲ್ದಂಗ್ ಬೇಕಪ್ಪು ಸೌದಿ ತಿಂಡಿ ಇದನ್ನೆಲ್ಲ ವಯಸ್ಸಾಕ್ದಂಗ್ ಒಟ್ಟಾಕಿ ಬೆಚ್ಕೊಂಡನೆ ಜಾಣ ಅಮ್ರ. ಈಗ ಆಗಳಿನರ್ ಎಂತ ಮಾಡ್ತಿದ್ದೀರಮ್ರು ಗುದಿತ? ಗೆಣ್ಗ ದಾನಿ ಇದನ್ನೆಲ್ಲ ಬೇಯಿಸಿ ಒಂದ್ ಏಳೆಂಟು ಬಿಸಿಲಾರ ಮೇಲೆ ಅದನ್ ರಾತ್ರಿ ನೆನ್ಸಿಡುದಮ್ರ, ಬೆಳಗ್ಗೆ ತೆಗ್ದ ಅದನ್ನ ಒಗ್ಗರಣೆ ಹಾಕುದಮ್ರ ಮರ್ರೆ. ಕಂಡ್ರ ಈ ದಾನಿ ಗೆಣ್ಗ ಇದನ್ನೆಲ್ಲ ಚಂದ ಮಾಡಿ ತಿಕ್ಕಿ ತಳೆದ ಇದನ್ ಬೇಯಿಸಿ ಒಣಸಿ ಡಬ್ಬಿಗಾಕಿ ಬೆಚ್ಕೊಂತಿದ್ದೀರಮ್ರ. ಕಡಿಕೆ ಅದನ್ ಮಳಗಾಲ್ದಂಗ್ ತೆಗ್ದ ತಿಂಡಿ ಮಾಡ್ತಿದ್ದೀರಮ್ರ. ಕಂಡ್ರ ಹಳೆಯರ್ ಮಂದಿ ಅಂದ್ರೆ ಎಷ್ಟುರ್ಕಲ್ಲ. ಇಷ್ಟೇ ಅಲ್ಲ, ಶಾಮ್ಗಿ ಕಾಯಿ ಹಾಲ, ಗೆಣಗಿನ ಕಾಯಿ ಹಾಲ ಇದೆಲ್ಲ ಮಾಡ್ತಿದ್ದೀರ ಅಮ್ರ. ಗೆಣಗ್ ಗೊತ್ತಿತ್ತ, ಗುಟ್ಗೆಣಗ, ಹೆಡ್ಗೆಣಗ, ಇನ್ನು ಬೇರೆ ಬೇರೆ ತರದೆಲ್ಲ ಇದಿತ್ತಮ್ರ. ಕುಂದಾಪುರ ಅಂದ್ರು ಕೂಡ ನಮ್ಗೆ ಎಂತ ನೆನ್ಪಾತ ಹೇಳಿ?
2: ಹಾ, ಗಂಜಿ ಬಜ್ಜಿ.
1: ನಮ್ ಬದೆಗೆ ತರ್ತಾರದ ಬಜ್ಜಿ ಎಲ್ಲ ಮಾಡ್ತ್ರಮ್ರ ಕಣಿ. ಅದೆಲ್ಲ ಯಾವ್ದು ಗೊತ್ತಿತ್ತ? ಮಾವಿನ ಹಣ್ಣಿನ ಕುಯ್ದ ಉಪ್ಪು ನೀರಿ ಹಾಕಿ ನೆನ್ಸಿ ಇಟ್ಟ ಅದನ್ನ ಮೆಳಗಲ್ದಂಗ್ ಬಜ್ಜಿ ಮಾಡ್ತ್ರಮ್ರ. ಇದ್ರ ಹೆಸರಂತ ಗೊತ್ತಿತ್ತ? ಕೋಸ್ಕಾಯಿ ಬಜ್ಜಿ ಅಂದಳಿ. ಇನ್ನೊಂದ್ ಹೆಲ್ಸಿನ ಬತ್ತಲ್ಲ, ಅದ್ರ ಗೂಂಜನ್ ಕೊಯ್ದ ಉಪ್ಪಿಗೆ ಹಾಕಿ ಅದನ್ನ ಬಜ್ಜಿ ಮಾಡ್ತ್ರಮ್ರ. ಮರ್ರೆ ಇದ್ನೆಲ್ಲ ಉಪ್ಪಿಗೆ ಹಾಕುದ ವಯಸ್ಸಾಗ್ದಂಗೆ, ಅದನ್ ಬಜ್ಜಿ ಮಾಡೋದ ಮಳೆಗಾಲ್ದಂಗೆ. ಕಡಿಕೆ ಅತ್ತಿಕಾಯಿ ಬತ್ತಲ, ಇದೊಂಥರ ಕಾಂಬುಕೆ ಅಂಜೂರದ ಕಂಡ ಇರುತ್ತಮ್ರ. ಇದನ್ ಗುದ್ದಿ ಬೇಸಿ ಅರ್ಧ ಬಜ್ಜಿ ನೋಡುದಮ್ರ. ಕಡಿಕೆ ಚೊಟ್ಟಿ ಸೊಪ್ಪಿನ ಬಜ್ಜಿ, ಉರ್ಗನ್ ಸೊಪ್ಪು, ಇದನ್ ಕೆಲವರೆಲ್ಲ ಒಂದಲ್ಗ ಅಂತ ಕರಿತ್ರಮ್ರ. ಇದ್ದದ್ದು ಬಜ್ಜಿ ಮಾಡ್ತ್ರಮ್ರ. ಕಡಿಕೆ ಕೆಸಿನ್ ಬಜ್ಜಿ, ದಾನಿ ಬಜ್ಜಿ, ದಾನಿನ ಒಲೆಗೆ ಹಾಕಿ ಸುಟ್ಟ ಅದನ್ ಬಜ್ಜಿ ಮಾಡ್ಕ ತಿಂದ್ರಿತ್ತಲ್ಲ, ಗಂಜೊಟ್ಟಿಗ್ ಒಳ್ಳಂದ್ರ ಕೂಳ್ ಬೇಡ ಅಂದ್ರು ದೂರ್ ದುಡ್ಕೋತಂದ್ರು ಮರ್ರೆ. ಕಡಿಕೆ ಬಜ್ಜಿ ಎಲ್ಲ ಆಯ್ತಲ್ಲ, ಹೊಡಿಯಕೋಕೆಂತರೂ ಮಾಡ್ದ?
2: ಹಾ,
1: ಪಾಂಡರ್ ಹೊರ್ಗಿ, ಬೋಲ್ ಹೊರ್ಗಿ, ನುಗ್ಗಿ ಸೊಪ್ಪ, ನುಗ್ಗಿ ಹೂಗ, ಹೆಲ್ಸಿನಕಾಯಿ ಬತ್ತಲ್ಲ ಅದನ್ನ ಉಪ್ಪಿಗೆ ಹಾಕಿ ಇಡುದ, ಅದನ್ನ ಹೊಡಿ ಹಾಕುದಮ್ರು ಮರ್ರೆ. ಕಡಿಕೆ ಕಣಲಿ ಪದಾರ್ಥ, ಮುರಿ ನೋಡ್ ಸಾರ, ಡಿವಲ್ಸಿನಕಾಯಿ ಪದಾರ್ಥ, ಇದೆಲ್ಲ ಎಷ್ಟು ಒಳ್ಳೆ ಇರುತ್ತಮ್ರು ಗುದಿತ. ಕಡಿಕೆ ಮೊದ್ಲು ಮೊದ್ಲು ಮಳೆ ಇರುತ್ತಲ್ಲ ಅಷ್ಟೊತ್ತಿಗೆ ಗೋಟ ಅಣ್ಬ, ಹೆಗ್ಗುಲ್ಲಿ ಅಣ್ಬ, ಎಣ್ಣೆ ಅಣ್ಬ, ಮುಚ್ಚ ಅಣ್ಬ, ನೆರಳ ಅಣ್ಬ, ಹಾಡಿ ಅಣ್ಬ, ಅಯ್ಯಬ್ಬ ಸೋಲತಿಲ್ಲ, ಇದೆಲ್ಲ ತಕ್ಕ ಬಂದು ಹೊರಕುದಂದ್ರೆ ಮರ್ರೆ. ಅದ್ರ ಹುಳಗಿಳ ಇಳಿಸಲಿ ಅಷ್ಟೇ ಮತ್ತೆ ಅಂತ ಇದ್ರು ಗಂಜಟ್ಟಿ ಒಳ್ಳೆ ಸೇರತ್ತೆ. ಆಗಲಿಕ್ಕೆ ಬಡೂರ್ ಮನೆಗೆಲ್ಲ ಅಕ್ಕಿ ಇರ್ತಿರ್ಲಿಲ್ಲ ಅಂಬ್ರ, ಹಂಗಪ್ಕೊಯಿ ಅವರೆಲ್ಲ ಬೆದ್ರಕ್ಕಿ ಗಂಜಿ, ಹುಲ್ಬತ್ತಕ್ಕಿ ಗಂಜಿ ಎಲ್ಲ ಮಾಡ್ಕೊಂತಿದ್ದೀರಂಬ್ರ. ಮಕ್ಕಳಿಗೆ ಹುಲ್ಬತ್ತಕ್ಕಿ ಉಂಡಿ ಒಕ್ಕಿ ಹೊಡಿ, ಕಡಿಕೆ ಭತ್ತ ಕುಟ್ಟಿ ತಲಿ ತಲಿ ಕಡಿ ಅಕ್ಕಿ ಬರ್ತಿದ್ದಿತ್ತಲ್ಲ ಅದನ್ನ ಉಪ್ಪಿಟ್ಟು ಮಾಡ್ತಿದ್ದೀರಂಬ್ರ. ಕಡಿಕೆ ಹಂಚುಳಿ ಗೊತ್ತಿಲ್ಲ ನಿಮ್ಗೆಲ್ಲ? ಹಂಚುಳಿ ಅಂದ್ರೆ ಕೆಲವರೆಲ್ಲ ಹಂಚಟ್ಟನ್ ಹೇಳ್ತಾರಮ್ರ. ಮಾವಿನ ಹಣ್ಣಿನ ಕೆತ್ತಿ ಅದ್ರ ರಸ ತೆಗ್ದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಗೆರ್ಸಿ ಮೇಲೆ ಕಾಟನ್ ಬಟ್ಟಿ ಹಾಕಿ ಒಂದ್ ಮೂರ್ ನಾಲ್ಕು ದಿನ ಅದ್ರ ಮೇಲೆ ಹಾಕಿ ಒಣಸುದಂದ್ರ. ಕಡಿ ಒಚ್ಚಕ ತಿಂದಿದಂದ್ರು ಮರ್ರೆ. ಉಪ್ಪು ಖಾರ ಎಲ್ಲ ಹಾಕಿ ಮಾಡಿರ್ತಲ್ಲ ಒಳ್ಳೆ ಅತ್ತಂಬ್ರ. ಕಡಿಕೆ ಹೆಲ್ಸಿನ ಬತ್ತಲ್ಲ ಇದನ್ನು ಮಾಡ್ಲಕ್ಕಂದ್ರ ಮರ್ರೆ. ಹೆಲ್ಸಿನ ಬೇಯಿಸಿ ಹಣ್ಣಿನಬಂದ್ರು. ಕಡಿಕೆ ಈಗ ಮದಿ ಹೊಸ್ತಲ ಬತ್ತಲ್ಲ ಹಾಂಗೆ ಆಗಲಿಕ್ಕೆ ಆಸಡಿ ಸಮಾನ ಅಂತಿದ್ದಿತ್ತಂದ್ರ. ಕಣ್ಣಿಂಗೆಲ್ಲ ಬೇಜಾರಪ್ಪಕ್ಕಾಗಲ್ಲ, ಏನಂತ ಬರೀ ಬಾಯ ಬಿಟ್ಟು ಸೊಪ್ಪು ಸದಿಯ ಅಂತತ್ತ ಅಂದಳಿ. ಹಾ, ಆಗಳಿಕೆ ಮದಿ ಹೊಸ್ತ್ರಂಗೆ ಮರ್ಮಕ್ಕಳ ಅವ್ರ ಮನೆಯರ್ ಎಲ್ಲರೂ ಬಂದು ಒಳ್ಳೆ ಸಮಾನ ಕಂಡಗಾತಿದ್ದಿತ್ತಂಬ್ರ ಕಣಿ ಆಸಡಿ ಹಬ್ಬಕ್ಕೆ. ನಾನ್ ಗೌರಿ ಬಗ್ಗೆನೂ ಹೇಳ್ತೆ ಕೇಳಿ, ಚಟ್ಲಿ ಬಜ್ಜಿ, ಒಣಕಟಿ ಬಜ್ಜಿ, ಈ ಮುಳಿ ಸುಕ್ಕ, ಕೋಳಿ ಸುಕ್ಕ, ಬಂಡ ಸುಕ್ಕ, ಕಳಿನಡು ಸುಕ್ಕ, ಚಾಟಿ ಮೀನಿಗೆ ಸುಕ್ಕ, ಇದೆಲ್ಲ ಗಂಜಿಯೊಟ್ಟಿಗಿದ್ರೆ ಎಷ್ಟು ಒಳ್ಳೆ ಆಗ್ತಲ್ಲ. ಕಡಿಕೆ ಜಾರಿ ಹಿಡ್ಕ ಬಂದ ಅದನ್ನ ಒಲೆಗೆ ಹಾಕಿ ಸುಟ್ಟ ಬಜ್ಜಿ ಮಾಡ್ತ್ರಮ್ರ, ಅದು ಒಳ್ಳೆ ಆಗ್ತಂದ್ರ. ತತ್ತ ಬಂಗಡಿ ತಕ ಬಂದ ಅದನ್ನ ಒಲೆಗೆ ಹಾಕಿ ಸುಟ್ಟ ಅದನ್ನು ಬಜ್ಜಿ ಮಾಡ್ತ್ರ, ಅದೆಷ್ಟು ಒಳ್ಳೆ ಆತ್ ಗೊತ್ತಿತ್ತ? ಹಾ, ಇದನ್ ಬಿಟ್ನಲ್ಲ ಮರ್ರೆ, ಏನಿತ್ತಲ್ಲ ಅದ್ರ ಓಡಿಗೆ ಅಕ್ಕಿ ಮೆಣಸ ಬೇರೆ ಸಾಮಾನೆಲ್ಲ ಹಾಕಿ ಅದಕ್ ಹಚ್ಚುದಮ್ರ. ಕಡಿಕೆ ಮೀನು ಹೊರಿತಿಲ್ಲ ಹಾಂಗೆ ಅದನ್ ಕಾವಲಿಗೆ ಹಾಕಿ ಹೊರದಮ್ರ ಮರ್ರೆ, ಎಷ್ಟು ಒಳ್ಳೆ ಆತ್ ಗೊತ್ತ ಅಂತ ಹೇಳ್ತಿದ್ದೆ ನನ್ನ ಅಜ್ಜಿ. ಆದ್ರೆ ನಾ ಇದೆಲ್ಲ ತಿನ್ನೇ ಇಲ್ಲ ಮರ್ರೆ, ಇದೆಲ್ಲ ಆಗಳಿಕ್ ಮಾಡ್ತಿದ್ದೀರಮ್ರ. ಕಡಿಕೆ ಈ ಮುರಿ ನೋಡಿತ್ತಲ್ಲ ಅದನ್ನ ಮೀನ್ ಸರಿ ಹಾಕ್ತಿದ್ದೀರಮ್ರ ಹುಳಿ ಬದ್ಲಿಗೆ. ಈಗಲೂ ಕೆಲವ್ರು ಕೆಲವ್ರ ಮನೆಗೆಲ್ಲ ಹಿಂಗಿಂದೆಲ್ಲ ಹಾಕ್ರ ಆದ್ರೆ ನಮ್ಮ ಮನೆಗೆಲ್ಲ ಹಾಕುದ್ ಕೈದ್ ಮಾಡಿ ಸುಮಾರು ಟೈಮ್ ಆಯ್ತಮ್ರ ಕಾಣಿ. ನಮ್ಮ ಊರ್, ನಮ್ಮ ಆಚಾರ ವಿಚಾರ, ನಮ್ ಭಾಷೆ ಇದೆಲ್ಲದನ್ನು ಬೆಳೆಸ್ತಾ ಉಳಿಸ್ತಾ ಹೋಪಂಬುದೇ ನನ್ನ ಆಶಯ. ಕೆಲವ್ರ ಕೆಲವ್ರ ಮನೆಗೆ ಇದೆಲ್ಲ ಇನ್ನೂ ರೂಢಿಯಲ್ಲಿತ್ತ, ಆ ಕೆಲವ್ರ ಮಾತ್ರ ಹೊಸ ಪ್ರಪಂಚಕ್ಕನುಗುಣವಾಗಿ ಬದಲಾತಿದ್ರಷ್ಟೇ. ಇದ್ರ ಬಗ್ಗೆ ನಾನು ಮಾತಾಡೋಕೆ ಎಷ್ಟು ಹೊತ್ತು ಕೊಟ್ರು ಸಾಕಾತಿಲ್ಲ ಮಾರ್ರೆ. ಈಗ ಟೈಮ್ ಆಯ್ತ, ನಾ ಹೋಗಿ ಬರ್ತೇ ಅಕ್ಕ, ಮತ್ತೆ ಸಿಕ್ವ. ನಾ ಹೇಳದೆಲ್ಲ ಕೇಳ್ದಿರಿಯಲ್ಲ, ಇದ್ರದ್ ನೀವ್ಯಾವ್ದಾದ್ರು ತಿಂದಿದ್ದಿದ್ರೆ ಅಮ್ಮನತ್ರ ಮಾಡಿಕೊಡಕ್ ಹೇಳಿತೀನಿ, ಒಳ್ಳೆ ಇರುತ್ತಮ್ರ. ನಾನ್ ಹೋಯ್ ಬತ್ತಕ್ಕ. ಕೇಂತಾಯಿರಿ ರೇಡಿಯೋ ಕುಂದಾಪ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಧನ್ಯವಾದಗಳು.
3: ಹಾಯ್ ಎಲ್ರಿಗೂ, ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತಪಡಿಸೋ ಕಾರ್ಯಕ್ರಮ ಇತ್ತಲೇ, ಅದು ಹೊಸ್ತೇ. ಯಾವುದಂದ್ರಿಯಾ? ಕಥಾವಾಚನ. ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಇಲ್ಲಿ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರೆದವರು. ಇವ್ರ ಮೂರು ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, ಎರಡು ಕನಸು ಎಂಬುದು ಸಿನಿಮಾ ಆಯಿತು. ಇವರು ಎರಡು ಕಥಾ ಸಂಕಲನ ಬರೆದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು ಆರು ಪಾತ್ರ ಬತ್ತತ್ತು. ಅದರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತ ಪುರಾಣಿಕ ಮಾಡ್ತರು. ಈ ಮೊದಲನೇ ಮಗನ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ ಅನ್ಕೊಂಡು. ಇನ್ನು ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ, ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಇನ್ನು ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ ಈಗ ಮರಳಿ ಮನೆಗೆ ಕಥಾವಾಚನವನ್ನ.

0: ಮತ್ತೆ ಅವಲಕ್ಕಿಗೆ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ. ತಕೊಳ್ಳಿ ತಿನ್ನಿ ಅತ್ತೆ.
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಕಣ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತ, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಾಗಿತ್ತ. ನಂಗ್ ಕಾಫಿ ಸಿಹಿ ಇದ್ರ ಆತಿಲ್ಲ ನನ್ ಕಣ್, ಗೊತ್ತಿಲ್ಲಯಾ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಾಯಿದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದೂ ಆಯ್ತ.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ. ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗ್ದ ಬಂದಿತ್ತ.
1: ಎಂತ
2: ಕಾಗ್ದ? ಕಾಗ್ದ ಬಂದಿತ್ತ ದೊರೆ. ಕಾಗ್ದ ಬರಿಲ್ಲ, ಕಾಗ್ದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗ್ದ ಬಂದಿತ್ ಕಣ್.
1: ದೊರೆ ಕಾಗ್ದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತಮ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ ಬತ್ತ ನಮ್ರ?
2: ಇವತ್ತೇ ಇವತ್ತ

0: ನಂಬ್ರ ಅದಕ್ಕೆ ಕೇಂಡೆ. ಇನ್ನೂ 11 ಗಂಟೆ ಅಷ್ಟೇಯ, ಎಂಟಾಯ್ತಾ ಕಂಡೆ. ಥೋ ಇದು ಎಂತದ, ಇದು ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ.
1: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
0: ನಾನ್ ಹೇಗ್ಲಾಗ ಹೇಳದ್ದ, ನಂಗ್ ಕಾಫಿ ಸಿಹಿ ಆಯ್ರಕ್ ನೀವು ಕುಡಿಯು ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
1: ಹಂಗಾರ್ ಕೊಡಿ ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
0: ಗೋವಿಂದಾಯನಮ್ಮ ಗೋವಿಂದಾಯನಮ್ಮ. ಭಾಗ್ಯ ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
1: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
0: ಗೋವಿಂದಾಯನಮ್ಮ ಗೋವಿಂದಾಯನಮ್ಮ.
2: ಅಮ್ಮ ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
0: ದೊರೆ ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
0: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
0: ಬಾಳೆಹಣ್ಣು ತಂದ್ಯಾ? ಅಯ್ಯೋ ಬಂಗಾರದ ಅಂತ ಮಗ, ನಂಗೆ ಎಂತ ಇಷ್ಟ ಅನ್ಕೊಂಡು ಗೊತ್ತಿತ್ತ ಅವನಿಗೆ. ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
0: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ, ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ.
4: ಅಮ್ಮ ರಜಿ ಸಿಕ್ಕಿಲ್ಲ ಅಮ್ರ ರಜಿ.
0: ಹಂಗ ಹೇಳ್ ಮತ್ತೆ, ರಾಜಣ್ಣ ರಾಜಣ್ಣ ಅಂದ್ರೆ ನಂಗೆ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ ನಿನ್ನ ಕೇಳ್ಲ. ನಿನ್ನ ಕೇಳ್ಲ ಸುನಂದ.
0: ಹಾ ಅವಳನ್ನ ಕರ್ಕ ಬರ್ಕಿತ್ತ ಪಾಪ, ನನ್ನನ್ನು ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ, ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
0: ಹಾ ಹಾ ಹಾ,
2: ನೀವಿದ್ರ ಮಾತಾಡ್ಕಂತೀರಿ, ನಾ ಅತ್ವಯ್ ಬತ್ತೆ.
0: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ ಎಲ್ಲರೂ ಹುಷಾರಿದ್ರ.
0: ಅವನ್ನು ಕರ್ಕ ಬರ್ಕಿತ್ತು ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದ ಸಾಕಾಯ್ತ.
0: ದೊರೆ ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
0: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
0: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ ಬೆಳಗ್ಗೆ ಮಾತಾಡುವಾಕ, ನಮ್ ಜೋರ್ ಹೊಸು ಅತ್ತಮ್ಮ.
0: ಹೋಗ್ ಮಗ, ನಿನ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ, ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ.

0: అమ్మా, అమ్మా, ఎంత కర్త్యంద్రు?
1: దొరే బా, ఇల్లు కూతుకో. నావిబ్రు బెంగళూరుకి హోపదు. నాళ సాయంకాలకల్దనా?
0: అమ్మా, మాత ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಳುವಮ್ಮ. ಅಲ್ ನಿಂಗೆ ಸರಿ ಆತಿಲೆ.
1: ಕಣ್ ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ, ನಿಂಗೆ ಅಲ್ಲಿ ಎಂತದ ಸೌಕರ್ಯ ಇಲ್ಲ.
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ. ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕೆ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸುದ ಅದ್ನ. ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ? ಎಷ್ಟು ಚಂದ ಕಣ್ಕಂತ್ರ ನಿನ್ನ. ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರ, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್. ನಂಗ್ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳುದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ, ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ

0: ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ. ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗು. ಇಲ್ಲ ನೀನೆ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯೂ ಅಲ್ಲ. ಹೋಗ.
1: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
1: ಬಂದೆ ಎತ್ಗೆ.
3: ಅಲ್ಲ, ಆ ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋರೆ. ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟಕ್ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿ ಇತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟು. ಅತ್ತಿಗೆ ಅಷ್ಟು ವಿಷಾದ ಹೃದಯ ಅವಳಿಗಿಲ್ಲೇ.
4: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ. ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
1: ಅಲ್ಲ, ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ. ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಳ ಅಂದದ್ ನಾನು.
2: ನಾನೊಂದ್ ಮಾತು ಹೇಳುದ ದೊರೆ ಸ್ವಾಮಿ.
1: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
4: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ. ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ. ಆಮೇಲೆ ಎಲ್ಲ ತಾನಾಯೇ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ.
5: ನಂಗ್ ಬೇಡ.
2: ಕಾಫಿ ಬೇಡ್ದ? ಎಂತಕ್ಕೆ?
5: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೇಳ ಹೇಳ್ತಾ ಇಕ್ಕಂಡಿದ್ದ ಶಂಕರ. ಗೋವಿಂದ ಐನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ಐನಮ್ಮ. ಮಾತ್ರ ಹತ್ಯೆ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ಐನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ಐನಮ್ಮ. ಇಲ್ಲ ಕಾಣ, ಇದು ನನ್ನ ಕಡೆ ಮಾತು. ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ಐನಮ್ಮ ಗೋವಿಂದ ಐನಮ್ಮ.

0: ಹೋಯ್ ಅತ್ತೆ ಕಾಫಿನೂ ಕುಡಿದೆ ಕೂತಿರ್ಕಾಣಿ. ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ. ಎಂತ ಮಾಡುದೀಗ?
1: ಹೌದ ಹಂಗಂದ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ. ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ 2 ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ. ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳುವ.
0: ಅತ್ತೆಗಿದ್ ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ? ಕೊಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ?
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿ ಕೇಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು 3 ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ. ಅದ ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ 2 ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದಾ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
3: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಹ ಹ ಹ ಇಲ್ಲೇ ನಿಂತ್ಕೋಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
4: ಅಮ್ಮ ಬಂದ್ಯಾಮ್ಮ?
3: ಹೌದು ಮರಯ್ಯ.
4: ಅಮ್ಮ ನಮಸ್ಕಾರ ಮಾಡ್ತೆ.
3: ಸುನಂದ ಸುನಂದ ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
5: ಏನತ್ತೆ ಹುಷಾರಿದ್ರಿಯಾ?
3: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂದ್ ಹೇಳಿ ಬಂದೆ ಮರೈತಿ.
5: ಒಳ್ಳೇದಾಯ್ತು.
3: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
5: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
3: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ?
5: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
3: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
5: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲ್ಲ ಅತ್ತೆ.
3: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ್, ತೆಗ್ದ ಮಕ್ಳಿಗ್ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿಕೊಡಕ್ ಹೇಳಿ ಮಾಡಿಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
4: ಅಮ್ಮ ಶಂಕರಣ್ಣ ಬತ್ಲಿಗ್ ಹೋಯ್ದ.
3: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಬಾಗಿನ ಕೈಲಿ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಒಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯು ರಾಜಲಕ್ಷ್ಮಿಯು ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲೆ.
4: ಸುನಂದ ಒಂಚೂರಿಲ್ವಾ?
0: ಕಂಡ್ರಿಯ ಕಂಡ್ರಿಯ, ನಾನು ಇಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೆನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮ್ಸಕ.
6: ಕ್ಷಮ್ಸುಕೆ ನಾನ್ ಯಾರ್? ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
6: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ ಆಯ್ತಾ? ಸುನಂದ, ಸುನಂದ, ದೊರೆ, ದೊರೆ, ಸುನಂದ, ಸುನಂದ, ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲ್ಯಾ? ಆಗಿಂದ ಒರ್ಲತಾ ಇದ್ನಲೇ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನಾ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯ್ದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನ ಬಟ್ಲಿ ಮನೆ ಕರ್ಕೊಂಡೈ ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹೊಸುವತ್ತಿತ್ತು.
2: ಮತ್ತೆ ನಂಗ್ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡ್ಗಿ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದ್ ಕೆಲ್ಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗ ಸ್ನಾನ ಮಾಡಿಸು ಕೇಳ್ತೆ.
0: ಗಂಗಿನ ಯಾರದ?
2: ಅವಳ ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ, ನಿಂಗ್ ಪುರ್ಸೋತಾರ ಮೇಲೆ ನೀನೆ ಮೀಸ್, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮಂಗೆ ಪುರ್ಸತಿಲ್ಲ ಅಂದ್ರ, ಅದಕ್ಕೆ ಬ್ರೆಡ್ ತಂದಿರ ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು, ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರ?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗ ಪುಸ್ತಿತ್ತ?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮಿನ್ಕಂಡ ನನ್ನನ್ನು ಮೀಸಿ ತಿಂಬುಕ್ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸುವವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬುಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನೆಷ್ಟೊತ್ತಿಗೆ ಹಂಗೆ ಹೇಳಿದ್ದೆ, ಸುಮ್ ಸುಮ್ಮನೆ ಎಂತೆಂತದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ, ರವಿ ರಾಜಲಕ್ಷ್ಮಿ ಮೀಯುಕ್ ನೀರು ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು, ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗಿನ ಹನುಮಂತ ನಬರ ಅವತಾರ ಅಂದ್ರಿ?
0: ಥೂ, ಸುಳ್ಳು ಸುಳ್ಳ ಎಂತೆಂತದು ಹೇಳ್ಬೇಡ. ಹೋಯ್ಲಿ, ನನ್ ಜಪ ಸರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನಿನ್ ಬ್ರೆಡ್ ಅನ್ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ್ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪ ಸರು ಇಲ್ಲಿಯಲೇ, ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂಬ್ರಲೆ? ಎಂತದ
0: ದೊರೆ, ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲ್ಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರಿದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ, ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೊ, ಆಮೇಲೆ ಹೋದ್ರ ಆಯ್ತ. ಏನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯು ಮುದುಕಿ ಬಾಯಲ್ಲ, ಎಂತಕ್ಕೆ ಕೆಟ್ಟ ಮಾತಾಡಿಸ್ತೇ ಮಾರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್, ಒಂದ್ ಬಾಡಿಗೆ ಕಾರ್ ತಕ ಬಾ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ತೆ ಕಣ್.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತಾಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತ ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದ್ಗೆ ಶಂಕರಣ್ಣ, ಇದ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
2: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡ್ ಹೋಯ್ಲಕ್ಕ?
4: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
2: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಅಮ್ಮ ಬಂದ್ಲೇ?
2: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ.
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕ ಬನ್ನಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ಅದಂತೆಲ್ಲ ಚೂರ್ ಮಿಂಟಾಗಿತ್ತಷ್ಟೇ. ರನ್ನಿಂಗ್ ಸಮಾವತ್
1: ವಿಷಯ ನಮ್ಮೊಳಗೆ ಇರ್ಲಿ.
2: ಆಗ ಹೇಳಿನಲ್ಲ ಎರಡು ಒಡ್ಡಿಲ್ಲ ಆರೇ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಸಂಬ್ರಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಹಾಯ್, ನಮಸ್ಕಾರ, ನಾನ್ ಅನುಶ್ರೀ. ನಾವ್ ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಕಳು. ಕೆಂಬುವರೆಲ್ರಿಗೂ ನಾವ್ ಇಲ್ಲಿಂದ್ಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳಿಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ ಆ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದ್ ಗಮಕ ಕೆಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಾ ನಿಮ್ಗೆ? ಈಗ ಹೇಳ್ತಿ ಕೇಣಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ ಅರ್ಥ ವಿವರಿಸುದು. ಇಲ್ಲೇ ರಾಗ ಲಯ ಬಾಳ ಮುಖ್ಯ ಆತ್ ಕಾಣಿ. ನಾವ್ ಆಯ್ಕೆ ಮಾಡ್ಕೊಂಡದ್ದ 8th class ಪಠ್ಯ ಪುಸ್ತಕನ. ಅದ್ರಗೆ ಕನಕದಾಸರು ಬರೆದ ರಾಮಧನ್ಯ ಸರಿತೆ ಅಂತ ಇತ್ತಲ್ಲ, ಅದನ್ನ ಕಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಕ. ವ್ಯಾಖ್ಯಾನ ಮಾಡುವವರು ಸೃಷ್ಟಿ, ಸಮೀಕ್ಷಾ ಅನಘ, ಹಾಡುವವರು ಆರಭಿ.

ರಾಮದೇವ್ರ ಲಂಕೆಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ ಋಷಿಗಳ ಗುಡ್ಸ್ಲಿಕ್ ಬಂದಿರು. ಬಂದವರನ್ನ ಉಪಚರಿಸದೆ ಇಪ್ಪುಕಾತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ, ಸಾಕ್ ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡಿಮೆ ಇಲ್ಲ, ಎಲ್ ಕಂಡ್ರು ನವಣಿ ಜೋಳದ ರಾಶಿ ರಾಶಿ ಹಾರಕ್ಕೂ ಇತ್ತು. ಎಲ್ ಕಂಡ್ರು ಬತ್ತತ್ತೀರಿ, ಮಧ್ಯ ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡುಕಾತ್ತೋ ಅದನ್ನೆಲ್ಲ ಮಾಡಿರ್, ಎಲ್ಲ ಸಮ ಇಳಿಸಿರ್, ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ, ಒಂದ್ ಪ್ರಶ್ನೆ ಹಾಕ್ರ, ನಿಮ್ಗೆ ಯಾವ್ದ್ರ ಅಡ್ಗೆ ಖುಷಿ ಆಯ್ತು, ರುಚಿ ಇತ್ತು? ಉಂಡ ಜನಕ್ಕೆ ದೊಂಡಿ ಜೋರಮ್ರ, ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರ ಕಾಣಿ. ರಾಜನ್ ತಲಿ ಚಿಟ್ಟ ಹಿಡ್ದೋಯ್ತು, ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮರನ್ನ ಕಾ ಅಂತ ಕೇಂಡ, ನೀವೆಂತ ಹೇಳ್ತ್ರೀ?

0: ದೇವ್ರೇ, ಬೇರೆ ಕಡೆ ನಂಗೊತ್ತಿಲ್ಲ, ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ?
1: ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕೋಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನದಂದ್ರಿ ಅಲ್ಲ, ಅದು ನಾನ್ ಭತ್ತ. ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ ಪಕ್ಷಪಾತ ಮಾಡುದಿಲ್ಲ ಅನ್ಕಂಡಿದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ?

ಧರ್ಮದ ಬೇರನ್ ಅರ್ದು ಕುಡ್ದವ್ರು ನೀವು, ನಿಮ್ ಗೊತ್ತಿಲ್ಲದಿಲ್ಲ ಅನ್ಕಂಡಿದ್ದೆ. ಆರ್ ಈಗ ಕಂಡ್ರೆ ಕತೆ ಪರ್ಚಾಯ್ತ್. ನಾ ಎಣ್ಸ್ಕೊಳ್ಳದ್ದೆ ಒಂದ, ಈಗ ಆದ್ದೆ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದಾ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದಾ? ಆಯ್ಲಿ, ನಾನಂತೂ ಬ್ಯಾಡ್ದವನೆ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದೋ ನಿಮ್ ಕಣ್ಣಿಗ್ ಬೀಳ್ಲ ಅಲ್ಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ್ಲ? ಏ ಕರಿ ರಾಗಿ,

ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡ್ ಬೀಗ್ ಬೇಡ. ಏನ ನೀನ್ ನಮ್ಮೆಲ್ಲರ್ಕಿಂತ ಉಂಚ, ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡ್ ನಮ್ ರಾಮದೇವ್ರಿಗೆ ಲಾಯಿಕ್ ಗೊತ್ತಿತ್ ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ. ನೀನ್ ತುಂಬಾ ಒಳ್ಳೆಯನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ ಗತಿಹೀನ, ನೀ ಯಾವ್ದಕ್ಕಾತ್ಯ? ನಾ ಎಂತಾನಂತ ಗೊತ್ತಿತ್ತಾ?

ಮಣ್ಣಿನ ದೇವ್ರು. ನಾವ್ ನಮ್ ಕಣ್ ಬಂದ್ ಬೀರಾಮ್ರಿದ್ರಲ್ಲೇ ಅವ್ರು ಜನಿವಾರ ಹಾಕುವತ್ತಿಗೆ, ಲಾಯಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡುವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಗೆ ಅರ್ಮನೆಗ್ ನಮ್ ರಾಮದೇವ್ರ ಗರ್ಜಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದ್ ತಾವ್ ನಿನ್ ಹಪ್ಪು ಮುಖ ತೋರುತ್ತಾ ಹೇಳ, ಸೊಡ್ಡ ಬಾಡಿ ಕಪ್ಪಾದ್ಯಾಕಾ.

ನಿನ್ ಇರಿಸ್ತಿಕೇನ? ನಿನ್ ಯೋಗ್ಯತೆ ನಂಗ್ ಗೊತ್ತಿಲ್ಲನ? 10 ದಿವಸ ನಿನ್ನ ಗಾಳಿಗಿಟ್ರೆ ಹುಳ ಕುಟ್ಟಿ ಮನಿ ನಿಂದ ಫಸ್ಟ್ ನಿಂತಾಕತ್ತ. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸೋದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದವರಿಗೆ ನಿನ್ನ ಕಂಡ್ರೆ ಆತಿಲ್ಲೆ. ಹೇಳದ್ ಬಾಯಿಗೆ ಹಾಕೋದ್ ನಿನ್ನನ್ನೇ ಅಲ್ದನ? ಇಷ್ಟಲ್ಲ ಈ ಪತಿಗೆ ನೀನಿದ್ದ ಎಂತ ಆಯ್ಕ? ನೀನ್ ಬರೀ ಕೊಳಕ ಇಷ್ಟ ಅಲ್ದನ? ಬಿಡಿಸ್ತೇಕ ನಿನ್ ನೀರಿಸ್ತಿಕೇನಾ?

0: ಕೂಳಿಗೆ ಭಂಗ. ಜನ ಹಸುವೋ ಹಸುವೋ ಅನ್ಕಂಡ ಬೊಬ್ಬೆ ಹತ್ತಿ ಪತಿಗೆ, ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ, ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಏ ಆಗ ನೀನ್ ಮಾತ್ರ ಅಲ್ದ, ನಿನ್ ಬರ್ದ ಅಂದ್ಯಲ್ಲ ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿ ಪತಿಗೆ ನೀವೆಲ್ಲ ನಂಗೆ ಸಾಟ್ಯ, ಸಾಕ ಇನ್ನಾರು ಬಾಯಿ ಮುಚ್ಚುತ್ತೀಯ.
1: ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರ ಪರಮ.

0: ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳ ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪುಕಿತ್ತಂತ ಹೋಯೇ ಬಿಟ್ರು. ಕಡೆಗೆಂತ ಇದ್ ಗೊತ್ತಾ, 6 ತಿಂಗಳ ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದಾಂಗೆ ಇತ್ತು. ಈಗ ಹೇಳಿಕಂಬ ಯಾರ ಮೇಲ?
1: ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳ, ಕಲ್ಪನೆಗಳ, ಅನುಭವಗಳ, ಆಲೋಚನೆಗಳ ಸುಂದರ

0: ಕೇಣಿ ಕಾಮ್ಕೇಶ್ ಚಂದ ನಮ್ಮೂರ್ ಕಾಣಿ. ಈ ಮಳಿಗೆ ಕೆಪ್ಪಿ ಹಾಕಿದೆ ವಾದ್ಯ ಕೇಣಿ ಕಾಮ್ಕೇಶ್ ಚಂದ ನಮ್ಮೂರ್ ಕಾಣಿ.
1: ಮಳಿ ಇಲ್ಲ ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬೊಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವಯನಾಡಿಗೆ ಗುಡ್ಡ ಕುಸ್ತ್ ಬಿದ್ರೆ ನಮ್ ಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ? ಆರು ಒಂದ್ ವಿಚಾರ ಇತ್ತು ಕೇಣಿ, ಹಿಂಗೆಲ್ಲ ಆಪುದ್ ಎಂತಕ್ಕೆ? ಯೋಚನೆ ಮಾಡ್ಕಲ್ದ ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರು ಯೋಚನೆ ಮಾಡುವ ಅಕ್ಕ.
2: ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ, ಅದೆಲ್ಲ ಬಿಡಿ. ಅಬ್ಬಿ ಅನ್ಕೊಳ್ಳೆ ನಂಗೊಂದ್ ಕವನ ನೆನ್ಪತ್ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲಾಯಕ್ ಇತ್ತಲ್ಲ ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟೂ ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ, ಅದನ್ನೀಗ ಕೇಂಕಬಪ್ಪಾಕ. ಸಹನ, ರಿಷಿಕಾ, ಆರಬಿ ಇವರೆಲ್ಲ ಇದ್ರ.
3: ಮಗ ಬೇಗ ಎದ್ ಮುಖ ತಳ್ಕಂಡ್ ಬಾ, ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ.
4: ನಿನ್ ತಿಂಡಿ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು, ನಂಗೇನ್ ಬೇಡ, ದಾರಿ ಬಿಡು, ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ.
3: ಹೊಯ್ಲಕ್ ಮಗ, ಈಗ ಎರಡೆರಡ್ ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ.
4: ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ, ಅಪ್ಪನಿಗೆ ಕುಡುಕೇನ್ರೆ ಡಬ್ಬಿಯೆಲ್ಲಾ ಹುಡುಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂದ್ ಚೂರು ಪಿರುತಿಲ್ಲ, ಎಂತಾರು ಮಾಡ್ಕೊ ಹೋಗಚೆ.
3: ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ, ಈ ದೋಸೆನ್ ನಂಗಾರು ಸೇರುತ್ತ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ.
4: ನಾ ಶಾಲಿ ಹೋಯ್ ಬತ್ತಿ.
5: ನಮಸ್ತೆ ಟೀಚರ್.
2: ಇವತ್ತು ಯಾರೆಲ್ಲ ಬಂದಿದ್ದೀರಾ?
5: ಎಲ್ಲರೂ ಬಂದಿದ್ದೀವಿ ಟೀಚರ್.
2: ಹಾ, ಎಲ್ರೂ ಬಂದಿದ್ದೀರಾ, ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ, ನಮ್ಮ ಎಲ್ಲಾ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡ್ದವ್ರೆ. ನಮ್ಮ ಡಾಕ್ಟರ್ ಕಾರಂತ್ರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದೆನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ. ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದರಲ್ಲಿ, ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ?
4: ಅಂತಹ ಅಮ್ಮ ನನ್ನಮ್ಮನು ಹೌದು. ಬೆಳಗ್ಗೆ ಕೋಳಿ ಕೂಗುವತಿಗೆ ಎದ್ದ ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕೊಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಂಗೆ, ಹೀಗಿಪ್ಪತಿ ನಾನ್ ನನ್ ಲಂಗಕ್ಕಾಯಿ ಅಮ್ಮನ್ ಕೈಲಿ ಜಗಳ ಆಡೋದ್ ಸಮ ಅಲ್ಲ. ಟೀಚರ್ ಪಾಠ ನಂಗ ಬುದ್ಧಿ ಕಲ್ಸ್. ಈಗ ಮನೆಗ್ ಹೋಯ್ ಅಮ್ಮನ್ ಮಟ್ಟಿ ಮೇಲೆ ಮನ್ಕೊಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್.
2: ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದು ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕಿ ಸಣ್ಣದಿತ್ತ, ಆದ್ರೆ ಅದ್ರ ಒಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯಿ ಒಂದಷ್ಟು ಗಾದೆ ಮಾತು ತಕ ಬಂದಿದಳ. ಗಾದಿನ ಒಟ್ ರಾಶಿ ಹಾಕ್ರೆ ಅರ್ಥ ಇಲ್ಲ, ಆರೆ ಒಟ್ಟು ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ.
6: ಹೆಣ ಹೊರುವವನಿಗೆ ಹಿಂದಾರೇನ ಮುಂದಾರೇನ.

0: ಪೋವನಿಂದ್ಲು ಹೊನ್ನಿಪ್ಪುವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದು ಮೆಣಸಿನ ಚೊಟ್ಟ ಹೈಕಂಡ ಹೊಡ್ಗೆಲ್ಲ ನಂದೆ ಅಂದಂಬ್ರು. ಹೆಡ್ಡ ಸಿಕ್ಕ್ರೆ ಹೆಡ್ಗಿಲ್ ನೀರ್ ಹೊಸ್ತ್ರು, ಹುಟ್ಟು ಗುಣ ಸುಟ್ರು ಹೋತಿಲ್ಲೆ. ಹಗೆಯವನ್ ಮುಂದಾರು ಇರ್ಲಕ್ಕ ಒಗೆಯವನ್ ಮುಂದಿಪ್ಪು ಕೆಡ್ಯ. ಹುಡ್ತ ಅಂತಮ್ಮ ಬೆಳಿತ ದಾಯಾದಿಗಳು. ಸಾಯುಗಳಿಗೆ ತಪ್ಪರು ನೋಯುಗಳಿಗೆ ತಪ್ಪುದಿಲ್ಲೆ. ಸೆಟ್ಟಿ ಎಂತ ಮಾಡ್ತ ಅಳಿತಾ ಸುರಿತ. ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ. ಮೂರು ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು.
1: ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳೆಯೂ ಕೈ ಕೊಟ್ಟಿತ್ತ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು. ಆದ್ರೂ ಪುನಃ ಸುರುವಾಯ್ತಪ್ಪ. ಇದ್ಕಲ್ಲ ಕಾರಣ ಯಾರ್ ಗೊತ್ತಿತ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳ್ ಮಾಡಿ ಬೆಚ್ಚಿತ್ತ. ಮರಗಿಡ ಕಂಡ್ರೆ ಸಾಕು, ಕಡ್ದೆ ಹಾಕುದೆ ಮಾರುದೆ, ಕಡ್ದ್ ಕಡ್ದೆ ಹಿಂಗಾದ್ ಕಾಣಿ. ನಾವೆಲ್ಲ ಕಿರಿಯರು, ನಾವ್ ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತ, ಶರಣ್ಯ, ಧನುಶ್ರೀ.

0: ಹಾಡಿಗೆ 12 ಕಬ್ರ. ಆ ಯೋಚನೆ ಬಿಟ್ಟಾಕಿ, ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ, ನಮ್ಮೂರ್ ಜನದ ಬದುಕು ಅಷ್ಟೇ ಲಾಯ್ಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ತಮ್ ಕಾರ್ಯಕ್ರಮ ಕೇಳ್ರಿ ಅಲ್ಲ, ಲಾಯ್ಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?
1: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದಿಗಳಿಗೆ ಕತಿ ಸಹ ಇತ್ತು. ಅಂಥದೊಂದು ಗಾದಿ ಮತ್ತೆ ನಿಮ್ಮತ್ತು ಹೇಳಿಕೊರ್ಟಿದ್ನೆ. ಒಕ್ಕೋಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತೊಂದು ಗಾದಿ ಇತ್ತು. ಕತಿ ಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರ್ ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೋಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಳೋದು ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಮ್ರು. ಓಡಿ ಬಂದ ಕೆಲಸ ಮಾಡುದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಹತ್ಕೊಂಡಿತ್ತು, ಅದಕ್ಕೆ ಒಂದು ನೀರಾಕ, ಇಲ್ಲಿ ಗ್ವಾಡೆ ನೀರಾಕ, ಏ ಇಲ್ಲಿ ಬುಡ್ದೆ ನೀರಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು ಅಲ್ಲಿ ನೀರಾಕ ಅನ್ಕಂಡು ಬರೀ ಯಜಮಾನ್ಕಿ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿಯೊಂದು ಉಳ್ಕಂತಂಬ್ರು ಕಣಿ. ಇವ್ರು ಊರ್ ಜನರೆಲ್ಲ ಅದನ್ ಕಂಡು ಒಕ್ಕೊಡಿಯವ್ರು ಬಂದ್ರೆ ಗ್ವಾಡಿಯೊಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡುದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ ಕಣಿ. ಹೇಳುದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತ ದೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೈಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡ ತಿಳ್ಕಣಿ. ಅಕ್ಕ ನಾ ಬತ್ತೆ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.
0: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳಿನ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
2: ರೇಡಿಯೋ ಕುಂದಾಪುರ 89.6 FM ಕುಂದಕಂಠಗಳ ಪ್ರಕೃತಿಯ ಸ್ವರ.
3: ಹಾಯ್ ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಣ್ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ ನಾನು, ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದ ಗಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಟ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆಬಿಸಿ ಬೇಡ. ಆರು ಒಂದೊಂದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೇ ಜುಮ್ಮಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರು ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನೆಯ ಹೊರಗು ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನೆಯ ಹೊರಗು ಹೋಯ್ಕೆ, ಯಾಕಂದ್ರೆ ಬದುಕೆ ಮನೆಯ ಹೊರಗಿತ್ತು ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನ ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದ್ರೂ ಕೂಡ ಹಿರಿಯರು ನಡ್ಕ ಬಂದದ್ದಿರ್ಲಿ, ಸಂಸ್ಕೃತಿ ಇರ್ಲಿ, ಸಂಪ್ರದಾಯ ಇರ್ಲಿ, ಅವ್ರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನಟ್ಟಿಯೆಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸರಿಗೂ ಹೂಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲ್ಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದು ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲೇ ಹಂಗಿನ ಕತಿ. ಹೆಂಗಸರಿಗೆ ನೊಟ್ಟಿ ಆಗಿರತ್ತ, ಕಳಿ ಆಗಿರತ್ತ, ಗೊಬ್ಬರ ಹೊರಕ್ಕೆ ಇಲ್ಲ. ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪುವಂಥದ್ದು. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸರಿಗೆ, ಯಾಕಂದ್ರೆ ದುಡು ಗಣಸ ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದು ಆಹಾರ ಮಾಡ್ಕಂಡ ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರ ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವುದು ಮಳಿ ಬೆಳಿ ಬಂದಂಗೆ ಎಂತ ಬೆಳೀತೋ ಅದನ್ನ ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದು ಕಸರತ್ತೊಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನ್ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ, ಒಂದು ಒಗ್ಗರಣಿ ಬಿತ್ತಂದ್ರೆ ಗಮ್ಮ ನತ್ತ, ಒಂದು ಬಾಟ್ಲ್ ಗೊಂಜಿ ಹಾಕಿದ್ರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವರದ್ದು ಅಡುಗೆಗಿದ್ದಿತ್ತು. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದಿರ್ ಸಾಕಿ, ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೆ ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ನಾ ಈಗ ಸೀದಾ ಅಸಡಿ ತಿಂಗಳದ ಅಡುಗೆಗೆ ಬತ್ತೆ. ಅಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗಾಯಿ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆರು ಅಸಡಿ ತಿಂಗಳಿಗೆ ಚಿಗ್ರು ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ಮ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊಂಬಂದು ಎಂತಕ್ಕೆ ಅಂದ್ರೆ ಅಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳೆ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟೆ ಒಳಗೆ ಒಂದಿಷ್ಟು ಗರ್ಮಿದ್ದು ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ, ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನು ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ಮ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗೂ ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗೂ ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗೂ ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕ್ಕೂ ನೆನಪಾಯ್ತು, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುವುದಿಲ್ಲ. ಆ ಕೆರಿ ದಂಡ ಕೆಸ ಆತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದು ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳಕ್ಕೇನ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ, ಹುಡ್ಕಕ್ಕೆ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪದ್ ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ, ಒಂದು ಬಾಟ್ಲು ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್ಕ. ಮತ್ತೊಂದು ನಮ್ಮನೆ ಕೆಲ್ಸದಳ್ ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗೆ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು. ಆ ಹುಳನ್ನ ತಕಬಂದು ಒಂದಿಷ್ಟು ಕೆಸಿನ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದ ಆ ಹುಳನ್ ಹಾಕಿ ಕೆಸಿನ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತಾ? ಈಗ ಜಾಂಗ್ಟಿಯೂ ಸಿಕ್ಕುದಿಲ್ಲಿಯೇ, ಈಗಿನ ಮಕ್ಕಳಿಗೆ ಆ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕ್ಕಂದ್ರೆ ವಡೆಯರ್ ಮನೆ ಕೆಲ್ಸ ಇಲ್ಲ, ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಒಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೊಂಡ್ಲಕ್ಕಿತ್ತು, ಆರ ಆಸಡಿಗೆ ಒಡೆರೂ ಕರಿತಿಲ್ಲ, ಹಂಗಾಯ್ ನಾವಿದ್ದದ್ದು ಎಂತಿತ್ತು ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಇಪ್ಪು ಗೆದ್ದೆಗೆ ಆ ಜಾಂಗ್ಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ, ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೇ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡು ಹಾಪು. ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ, ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕೇಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟ ಸೊಪ್ಪು ಕಣಂಕಾತ್ತ, ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದಿತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಅಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆಲ್ಲ ಇಲ್ಲ, ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮ್ಗೆ, ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂದ್ರೆ ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ, ಎಲ್ಲ ಬದಿ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟು ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ, ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗೂ ಗೊತ್ತಿದ್ದಂಗೆ ನಾವು ಯಾಕೆ ಈ ಕಾಲದಾಗ ಈ ಆಸಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲಸ ಕಾರ್ಯ ಇಲ್ಲೇ ಮನೆಗೆ ಕೂಕಂದು ತಿಂದ ಜೀರ್ಣ ಆಯ್ಕಲೆ, ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್, ಹೊರಗೋಪುದೂ ಹತ್ತು ಒಳಬಪ್ಪುದೂ ಬತ್ತ. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಡಿ ತಿಂಗಳಾಗ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರತ್ತ ಅನ್ಕಂಡು. ಮತ್ತೊಂದು ಬಿದ್ರಗೊಂದು ಬೆದಿ ಬತ್ತ ಈ ಟೈಮಾಗೆ, ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತ್ರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ಗುಟ್ಟತ್ ಹೇಳಿ. ಆ ಬಹಳ ಲಾಯಕ್ ಮಾರಾರೆ, ಹಂಗಿಂದಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತು? ಏನಿಲ್ಲ, ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದು ಈ ಬರ್ಗರ್ ಅಮ್ರು, ಪಿಸ್ತಾ ಅಮ್ರು, ಅದ್ರಗೆ ರುಚಿ ಕಾಂತ್ರಿ, ನಾ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು, ಬರ್ಗರ್ ಅಮ್ರು, ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ, ಚುಗ್ರಿ ಇರ್ಲಿ, ನಮ್ ದೇಹಕ್ಕೆ ಮೇನ್ ಬೇಕಾಪದು ಚುಗ್ರಗಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ ಹೊಲ್ ಎಷ್ಟು ಗಟ್ಟಿ ಇದೀತೆ ಹ್ಯಾಂಗೇಳಿ, ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು. ಈಗ ಪೇಸ್ಟ್ ಆಗಿತ್ತು ಚುಗ್ರ, ಉಪ್ಪಗಿತ್ತು ಚುಗ್ರ, ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟ್ ಉಪ್ಪಿತ್ತು ಚುಗ್ರಿತ್ತು ಅಂತ್ರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್, ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗೆ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ, ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೇ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗಳು ಕೂಳು ಉಂಡ್ರೆ ಗಂಡಸರಿಗೆ ಹಪ್ಪಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಪಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ, ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡ್ಯಾರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅಂತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೆ ಹೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್. ಇನ್ನು ಹೊರಳಿ ಬೇಸುದ ಎಷ್ಟು ಗಮ್ಮಂಬುದೇ ಈಗ ಈ ಅಸಡಿ ತಿಂಗಳಾಗೆ. ಎಂತಕ್ಕಂದ್ರೆ ಎಂತ ತರಕಾರಿ ಇಲ್ಲೇ, ತರಕಾರಿ ತಕ್ಕ ಬರ್ಕರ್ ಕಾಸು ಬೇಕ, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ, ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳ್ ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ, ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಾಗೆ ಒಂದ್ ಗಮ್ಗುಟ್ಟು ಸಾರ್, ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣಿ, ಆಮೇಲೆ ಆ ಹೊರಳಿನ ಒಗ್ಗರ್ಸುದು. ಅದು ಏನ್ ಲಾಯಕ್ ಅಂತ್ರಿ, ಆ ಬೆಲ್ಲ ಏನು, ಅದಕ್ಕೆ ಕಾಯಿ ಏನು, ಅದೆಲ್ಲ ಕಾಣಿ. ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರ್ಲಿ, ಹೊರಳಿ ಬೇಯಿಸೋದಿರ್ಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನು ಈ ಅಸಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಅಸಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರ್ಲಿ ಅಂತದೇ ಇರ್ಲಿ. ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ ಹೌದಾ. ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವ್ದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಪ್ಪುದು. ನೆಕ್ಸ್ಟ್ ಮತ್ ಬಪ್ಪುದ ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡ್ ನಮ್ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಸ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೋಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ. ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನಂಬ್ರು, ಅದ್ರೊಳಗೆ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲ್ ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪುದ ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಾಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಾಡಿ ಅಮಾಸಿ. ಆಸಾಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದ ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್ತು, ಈಗಿನವರದ್ದೆಲ್ಲ ಪ್ಯಾಶನ್ನೇ. ಎಲ್ಲ ನಾರ್ಮನಿಯರು ಹತ್ರ ನಾವು ಹೂ ಹಾಪುದ್, ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡು ಹೇಳಿ ಹಾಪುದ್. ಅರೆ ಅಗಿನರ್ ಮಾಡದಿ ಅಂತಕಂದ ಹೇಳಿ ಹೇಳ್ರೆ, ಈ ಆಸಾಡಿ ತಿಂಗಳಿದ್ ಈ ಚಳಿ ಏನಿತ್ ಆ ಮಳೆ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ ಕೊಟ್ಟಿರ್ತು. ಆ ಜಡ್ ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿಂದ ಏನಿತ್ ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ ಅದ್ ಯಾವ್ದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನಕ್ಕೇತ್ರಿಯ. ಆಮೇಲೆ ಎಂತದ ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಂಬ್ದಕ್ಕೇತ್ರಿಯ. ಅದೆಲ್ಲ ಇದ್ದೀತ ಈಗ, ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಅರೆ ಆಗಿನವ್ರ ಅದು ಯಾವುದೂ ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು. ಈ ಸಣ್ಣ ಬಾತು ಇಲ್ಲ, ಮೊಡ್ ಬಾತು ಇಲ್ಲ, ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಎಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನ ಒಂದು ಸಮುದ್ರ ಸ್ನಾನಕ್ಕೆ ಏನು ಜನಕ್ಕಿಂತ್ರಿ ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲಾ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ. ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಂಬತ್ತಿ ನಾವು ಗಟ್ಟಿ ಇಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕಂತ ನಾನು ಹೊಲ್ಸೆಟ್ಟು ಹೋಯ್ತು ಅನ್ಕಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸಡಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ ಅಲ್ಲಿ ಎಂತಕ್ಕಂದ್ರೆ ಆ ಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗ್ತೀವಿ ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವೊಂದು ತರ್ಪಣ ಬಿಡತ್ತ ಅಮಾಸಿ ಎಂಬುದು. ಹಾಂಗೆ ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಂಬ್ರ, ನಮಗೊಂದಿಷ್ಟು ನೀರು ಕೊಡ್ತ್ರ, ಎಳ್ಳು ನೀರು ಕೊಡ್ತ್ರ ಅನ್ಕಂಡು ಹೇಳಿ ಆ ಲೆಕ್ಕದಲ್ಲ ನಮ್ಮ ಇರೋದು. ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನ ಅದೇನು ಇದೇನು ಎಲ್ಲ ಗೊತ್ತಿತ್ತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನವರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರಲಿ ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನೋ ಗೊತ್ತಿಲ್ಲ. ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ, ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದು ದಾನ ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡ್ಕ ಅಂಬುದು ಈ ಆಸಾಡಿ ಅಮಾಸೆಗೆ ಇಟ್ಕೊಂಡಿಪ್ಪಕ್ಕೂ ಸಾಕ, ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಸಾಡಿ ಅಮಾಸೆಯು ನೆನಪು ಮಾಡತ್ತ ಏನು. ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ತ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದುವಪ್ಪದಿ. ನೀವ್ ಯಾರ ಮನೆಯರ್ ಕೇಂದ್ರೆ ಇಂಥ ಮನೆಯರನ್ನ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರೆ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಳಕ, ಅವ್ರ ಸಾಧನೆ ನಮ್ಮ ಜೊತೆಗಿರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿಂದ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಸಡಿ ಅಮಾಸಿ ಎಂಬುದ ಎಲ್ಲರಿಗೂ ಕೂಡ ಒಳ್ಳೇದ. ಆಸಡಿ ಅಮಾಸಿ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡು ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ ಬಹಳ ಖುಷಿ ಹಬ್ಬದ ಆಸಾಡಿ ತಿಂಗಳು. ಎಲ್ಲೆಲ್ಲೋ ಮಾರ್ರೆ ಆಸಾಡಿ ಗಮ ಗಮ ಅಂಬ್ರು, ಆಸಾಡಿ ತಿಂಡಿ ಅಂಬ್ರು, ಆಸಾಡಿ ತಿಂಡು ತಿನಿಸು ಸ್ಪರ್ಧೆ ಅಂಬ್ರು ಎಂತ ಹೇಳತ್ರಿಯೇ. ಈಗಿನ ಕಾಲದಾಗ ಆಸಾಡಿ ತಿಂಗಳಂದ್ರ ಒಬ್ರು ಮನೆ ಕುಕ್ಕಂಬರು ಇಲ್ಲಿ ಬಗೆ ಬಗೆ ಮಾಡ್ತಾ ತಿಂಬುದೇನು, ಎಷ್ಟೆಷ್ಟು ಸಂಘಟನೆಯರು ಯಾವ ತರದಾಗೆ ಈ ಮುಂದಿನ ಹಿಂದಿನ ತಲೆಮಾರಿದ ಅಷ್ಟೂ ತಿಂಡಿ ತಿನಿಸಿನ ಮುಂದಿನ ತಲೆಮಾರಿಗೆ ಪರಿಚಯ ಮಾಡು ಕೆಲಸ ಮಾಡ್ತಾ ಇದ್ರೆ ಬಹಳ ಖುಷಿ ಅನ್ಸತ್ತೆ. ಯಾಕಂದ್ರೆ ಆಸಾಡಿ ಎಂಬುದು ಬರೀ ಮನೆ ಕೂಕಂಬ್ದ ಈ ದೈವ ಏನೋ ಚೀನಿ ಹಡ್ಗತ್ಕೊಂಡು ಹಾತ್ ಅಂದೇಳಿ ಹೇಳುದು, ಹೂ ತೌರ್ ಮನೆಗೆ ಹಾತ್ ಅಂದೇಳಿ ಹೇಳುದು, ಅದೆಲ್ಲ ಬದಿಗೆ ಹಾಕಿ ಈಗ ಎಲ್ಲ ಒಟ್ಟು ಸೇರುವಂತ ಕಾಲ ಈ ಆಸಾಡಿ ತಿಂಗಳು ಬಂದಿತ್ತೇನೋ ಅನ್ಕೊಂಡಿತ್ತು ನಮ್ಗೆ. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವಕುಂದಾಪುರ ಕನ್ನಡ ದಿನ, ನಮ್ಮ ಭಾಷೆ ನಮ್ಮ ಬದುಕನ್ನ ನೆನಪು ಮಾಡುವಂತ ದಿನ ಈ ಆಸಾಡಿ ಅಮಾಸಿ ದಿನ. ಖುಷಿ ಯಾಕಂದ್ರೆ ಇಡೀ ವಿಶ್ವಕ್ಕೆ ನಮ್ಮ ಭಾಷೆ ಪರಿಚಯ ದಿನ ಅಂದ್ರೆ ಇತ್ತಲ್ಲ ಅದು, ನಾವು ಕುಂದಾಪ್ರಮಣ್ಣ ಹುಟ್ಟಿ ಈ ಕುಂದಾಪ್ರಮಣ್ಣ ಬೆಳೆದವರಿಗೆ ಕುಂದಾಪುರ ಭಾಷೆ ಬಳಸ್ತಿಪ್ಪರಿಗೆ ಅದು ಬಹಳ ಖುಷಿ ಅಂದೇಳಿ ಹೇಳ್ತೇನೆ. ಇಷ್ಟೊತ್ತಿನವರೆಗೂ ನಮ್ಮ ಹಾಸಡಿ ಹಬ್ಬದಾಗೆ ನಾನೊಂದಿಷ್ಟು ಮಾತು ಕೇಳ್ರಿ ಅಲ್ಲ, ನಿಮ್ಗೂ ಬಹಳಷ್ಟು ನೆನ್ಪಾಯಿಕ್ಕಲ್ಲ, ನಿಮ್ ಹಿರಿಯರದ್ದು ಊಟ ತಿಂಡಿ ಹಬ್ಬ ಎಲ್ಲ ಹಂಗೆ ನೆನ್ಪ್ ಮಾಡ್ಕಂತೀರಿ ಅಕ್ಕ. ಮುಂದಿನ ವರ್ಷ ಹಾಸಡಿಗೆ ಮತ್ತೊಂದಿಷ್ಟು ವಿಷಯ ಇಟ್ಕಂಡ ನಿಮ್ ಜೊತೆ ಮಾತುಕತೆ, ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ ರೇಡಿಯೋ ಕುಂದಾಪುರ. ನಾ ನಿಮ್ ಸುಜಾತ ಬಾಯ್ರಿ, ಮತ್ ಸಿಕ್ವಾ ಅಕ್ಕ.
4: ನಮ್ ಊರ ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ಬನ್ನಿ ಅಲ್ಲ ಯಾಸಾಡಿ ಅಮಾಸಿ ಗರ್ಜಂಗೆ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನದ ಖುಷಿ ಹಂಗೆ ಎಲ್ಲ ಒಟ್ಟು ನಮ್ಮ ಕುಂದಾಪುರ ಕನ್ನಡದಲ್ಲಿ ಒಂದು ಹೆಂಗಸರು ಪಂಚಾಯತಿ ಕೇಳ್ಕೊಂಡ್ಬಪ್ಪ. ಈ ಹೆಂಗಸರು ಪಂಚಾಯತಿ ಮಾಡುವರು ಯಾರಂತ ಕೇಳ್ರೆ, ಸರಿತಾ ಉಪಾಧ್ಯಾಯ, ಮಹಾಲಕ್ಷ್ಮಿ ಸೋಮಿಯಾಜಿ, ವಿನಯಾ ಉಡುಪ ಮತ್ತು ಸುಮನಾ ಹೆರಳೆ.
2: ನಮ್ಮೂ

0: ಮನಕ ಹಾಡ್ ಜೋರ್ ಮೊಳಗತ್ತಲ್ಲ.
1: ಇದು ನಮ್ ಡಾಕ್ಟರ್ ಹಾಡದ್ ಹಾಡಲ್ದ ಲಾಯ್ಕಿತ್ತೆ?
2: ಹೌದಾ, ಡಾಕ್ಟರ್ ಹಾಡೆ? ಓ ಡಾಕ್ಟರ್, ಸುದ್ದಿ ಎತ್ಬೇಡ, ನಂಗೆ ಸಾಕಾಯ್ತು. ಡಾಕ್ಟರ್ ಹತ್ರ ಹೋಯ್ ಹೋಯ್ ಸಾಕಾಯ್ತು. ಒಂದ್ ಜ್ವರ ಬಂದದ್ದಂದ್ರೆ 8 ದಿನ ಮನ್ಸೇ ಬಿಡ್ತ. ಅಯ್ಯೋ, ಈಗ ಜ್ವರ ಗುಣ ಆದ್ರು ಬರೀ ಕೆಮ್ಮ ಕೆಮ್ಮಿ ಕೆಮ್ಮಿ ಮನೇಲಿ ಹಾಕೊಂಡು ಕೆಮ್ಮಿ ಕೆಮ್ಮಿ ಬೇಜಾರಾಯ್ ಹೋಯ್ತ್. ನೀವ್ ಒಬ್ರಾರು ಮನೆ ಬದಿ ಬಂದಿರ್ಯಾ?
0: ಅಲ್ಲ, ವಿಷಯ ಗೊತ್ತಾಯ್ತ, ವಿನಯ ಹೇಳಿಲ್ಲ ಅದಕ್ಕೆ ಈಗ ಬಂದದ. ಈ ಜ್ವರ ಒಬ್ರಿಂದ ಒಬ್ರಿಗ್ ಮಾತತ್ತಲ್ಲೇ ಮರೈತಿ, ಅದಕ್ಕೆ ಬರಲ್ಲ. ಇನ್ನ ಹಾಂಗ ಉಮೇದ್ ಮಾಡ್ಕೊಂಡ್ ಬಪ್ಪ ಅಂದ್ರೆ ಈ ಮಕ್ಳು ಬೈತ್ವಲ್ಲೆ, ಅವು ಹೇಳದ್ದು ಕೇಳ್ಕಲೆ. ನಾಳೆ ನಾನ್ ಮನ್ಕಂಡ್ರೆ ಅವೇ ಕಾಣ್ಕಲ್ಲ ಮರೈತಿ.
2: ಹೌದಪ್ಪ,
0: ನೀನ್ ಆಸ್ಪತ್ರೆಗೆ ಹೋಯ್ದೆ ಅನ್ ಗೊತ್ತಾಡ್ಕೊಳ್ಳೆ, ಎಲ್ಲ ಜೋರ್ ಹುಷಾರಿಲ್ದೆ ಸೇರಿದ್ಯೇನೋ ಆಸ್ಪತ್ರೆಗೆ ಅಂತ ಹೆದರಿಕೆ ಆಯ್ತ. ಆದ್ರೂ ಎಂತ ಮಾಡುದ, ಬೇಜಾರ್ ಮಾಡ್ಕೊಂಬಿಡ್ದೆ.
2: ಯೋ, ಬೇಜಾರ್ ಎಂತ ಇಲ್ಲ ಮರೈತಿ, ವಿಷಯ ಹೌದಲ್ದ, ಒಬ್ರಿಂದ ಒಬ್ರಿಗೆ ಮಾತತ್ತಲೆ. ಒಬ್ರಿಗೆ ಬಂದ್ರ ಸೈ ಮನೆ ಮಂದಿಗೆಲ್ಲ ಜ್ವರವೇ. ನಂಗೂ ಹೆದರಿಕೆ ಆಯ್ತಾ, ಆ ನಮೂನಿ ಜ್ವರ ಬಂದಿತ್ತು ಕಾಣ. ನಿಲ್ಲುಕ್ ನಿಟ್ಟಿಲ್ಲೆ ಡಾಕ್ಟರ್ ಶಾಪಂಗಾರು, ಇಷ್ಟು ಉದ್ದ ಕ್ಯೂ ಹನುಮಂತನ್ ಬಾಲ ಕಂಡಗೆ. ಡಾಕ್ಟ್ರಿಗೂ ನಾನು ಅನ್ಕಂಡು ಹೆದರಿಕೆ ಆಯ್, ಕೂಡ್ಲೆ ಒಂದು ಇಂಜೆಕ್ಷನ್ ಚುಚ್ಚದ್ದೆ.
0: ಅಯ್ಯಯ್ಯೋ, ಇರ್ಲಿ, ಈಗ ಹುಷಾರಾದ್ಯಲ್ಲೆ, ದೇವ್ರ ದೊಡ್ಡವನ್. ಈಗ ಆಸ್ಪತ್ರೆಗೆ ಹೋದವ್ರ ಮನೆಗೆ ಬತ್ರ ಅಂತ ಹೇಳೋ ಕೆಡಿಯ.
2: ಹೌದಪ್ಪ,
0: ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ಸಿ ಅಲ್ಸಿ ಇಡ್ತ್ರ. ಈ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಲ್ಲ, ಅದೆಂತದೋ ಗೊತ್ತಿಲ್ಲ, ಅದೆಂತ ಹೇಳ್ತ್ರಲ್ಲ ಲಾರ್ಗೆಟ್ಟ ಎಂತದೋ ಅಂಬ್ರಲ್ಲ.
2: ಲಾರ್ಗೆಟ್ ಅಲ್ದ ಟಾರ್ಗೆಟ್. ಡಾಕ್ಟರ್ ಬಗೆಯವರಿಗೆ ಇಂತಿಷ್ಟ ಆಪರೇಷನ್ ಮಾಡ್ಕ ಅನ್ಕಂಡಿರುತ್ತಂಬ್ರಲ್ಲೆ. ಯಾರು ನಂಬದಿ ಡಾಕ್ಟರ್ ಅಲ್ಲ ಒಳ್ಳೆಯವರಪ್ಪ, ಹಾಂಗೆಲ್ಲ ಇದ್ದೀರ.
0: ಅದು ಹೌದೆ, ಸುಮ್ನೆ ಎಲ್ರನ್ನು ಅನ್ಮನ್ ಮಾಡುಕಾಗ, ನಮ್ಗೇನೆ ದೊಡ್ಡ ಔಷಧಿ ಅಂಬ್ರ. ಇನ್ನ ಈ ಡಾಕ್ಟರ್ ಎಂತ ದೇವ್ರ ಊರಾರು ಎಂತ ಮಾಡುದು, ಅವ್ರಿಗೆ ಕಲ್ತದ ಗೊತ್ತಿದ್ದದ ಔಷಧಿ ಕೊಡುದಲ್ದ. ಇನ್ನ ಅವರಿಗೂ ಕಷ್ಟವೇ ಅಲ್ದ ಡಾಕ್ಟರ್ ಬಗೆಯರಿಗೂ ಸಹ.
2: ಹೌದಪ್ಪ,
0: ಸುಮಾರ್ ವರ್ಷ ಓದುದ ಕಷ್ಟಪಟ್ಟ, ಕೆಲ್ಸ ಹಂಗೆ ಹೊಗ್ಲು ರಾತ್ರಿ ಅನ್ಕಂಡಿಲ್ದೆ ನಿದ್ದೆ ಕೆಲ್ತ ಮಾಡುದ. ಆಮೇಲೆ ಯಾರ್ ಎಲ್ ಕೋರ್ಟ್ ಮನೆಗ್ ಅಲ್ಸ್ತೇನೋ ಅನ್ಕಂಡ್ ಹೆದರ್ಕಂಡ್ ಹೆದರ್ಕಂಡ್ ಕೆಲ್ಸ ಮಾಡ್ತ
2: ಪಾಪ
0: ಅಲ್ದ. ಆಮೇಲೆ ಇನ್ನ ಯಾರೋ ಒಂದಿಬ್ರು ಕಾಡ್ ಡಾಕ್ಟರ್ ಮಾಡದ್ ಕೆಲ್ಸಕ್ಕೆ ಎಲ್ಲ ಡಾಕ್ಟ್ರಿಗೂ ಹೇಳುದ.
2: ಹೌದು,
0: ನಂಬದಿರಲ್ಲ ಹಂಗಿಲ್ಲಪ್ಪ.
2: ಅದೇ ನಮ್ಗೆ ನಂಬಿಕೆ ದೇವ್ರ ಮೇಲೆ ಭಾರ ಹಾಕಿ ಅವ್ರು ಹೇಳದ್ ಮಾಡುದಷ್ಟೇ. ಓ ಲಕ್ಷ್ಮಿ ಬಂದ್ಲಲ್ಲೇ. ಏನ್ ಲಕ್ಷ್ಮಿ, ಪತ್ತೆ ಇಲ್ಲೆಲ್ಲ ಮರೈತಿ, ಮಳೆ ಅನ್ಕಂಡ ಅಂತ ಹಪ್ಪಳದಿಂದ ಕೂತ್ಕಂಡ್ಯಾ ಎಂತ?
3: ಹ, ಕೂಕಂಡ್ ಕಾಂಬೋರಿಗೆ ಅದೇ ಅನ್ಸುದ ಕಾಂತು. ಆದ್ರೆ ನನ್ನ ಕೆಲ್ಸ ಎಂತ, ನರಿ ನಾಯಿ ತಿನ್ನತ್ತಿಲ್ಲ.
2: ಅಂತದ್ ಎಂತ ಮರೈತಿ, ನರಿ ನಾಯಿ ತಿಂಬಷ್ಟ್ ಕೆಲ್ಸ?
3: ನಾವೀಗ ಕೇಂದ್ರ ಸರ್ಕಾರದ ಡ್ಯೂಟಿಯಲ್ಲಿ ಇಪ್ಪರಲ್ಲ ಮರೈತಿ.
2: ಓ,
0: ಮನಿ ಮನಿ ಮೆಟ್ಲು ಹತ್ತಿ ಇಳುದ ನಿಂದ?
3: ಹೌದಾ, ಮನಿ ಮನಿ ಹತ್ತಿ ಇಳಿದ್ರು ಒಂದ್ ಸಮಾಧಾನ ಇತ್ತು ಕಣ್. ದೇಶಕ್ಕೊಂದು ಉಪಯೋಗ ಆ ಕೆಲ್ಸದಲ್ಲಿ ನಾನು ಇದ್ದೆ ಅನ್ಕಂಡು.
2: ಆರು ಟೀಚರ್ ಬಗೆಯರಿಗೆ ಅದೇ ಮಸ್ತ್ ಕೆಲ್ಸ ಅಲ್ದ, ಅದ್ರೊಟ್ಟಿಗೆ ಮಕ್ಳಿಗೆ ಪಾಠ ಎಷ್ಟೊತ್ತಿಗೆ ಮಾಡ್ತೀರಿ ಮರೈತಿ?
3: ಅದ ಅಲ್ದಿದ್ರು ಕೆಲ್ಸ ಏನ್ ಕಡಿಮೆ ಇತ್ತ ಮರೈತಿ. ಇದಾರು ದೇಶ ಸೇವೆ ಮಾಡ್ದಂಗೆ ಅಂತೊಂದ್ ಸಮಾಧಾನ ಇತ್ತು. ಏಗಳಿಕೂ ಇಪ್ಪದ ಅಲ್ಲ ಅಲ್ಲ ಇದ, ಒಂದ್ 10-20 ವರ್ಷಕ್ಕೆ ಒಂದ್ಸತಿ ಬಪ್ಪದಪ್ಪ. ಇದ್ ಬಿಟ್ಟು ದಿನದ ಕೆಲ್ಸ ಏನು ಕಡಿಮೆಯ ನಮ್ಗೆ? ದಿನಾ ಬೆಳಗ್ಗೆ ಆ ಮಕ್ಳು ಬಂದು ಕೂಡ್ಲೆ ನಮ್ ಕೆಲ್ಸ ಶುರುವಾತ್. ಆ ಮಕ್ಳು ಹಾಜರಿ ಹಾಕುದು ಒಂದು ಒದ್ದಾಟವೇ. ಈಗ
2: ಹಾಜರಿ ಹಾಕುಗೆಂತ ಆಯ್ತು, ನಮ್ ಹೆಸರು ಕರೆದ ಕೂಡ್ಲೆ ಕೈ ಎತ್ತಿ ಇದ್ದೇನೆ ಸರ್ ಅಂತಿದ್ದೆ ನಾನು.
0: ನಾವಂತೂ ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಮಿಸ್ ಅಂಬುದಪ್ಪ.
4: ಬಂದಿದ್ದೇನೆ ಟೀಚರ್.
0: ಓಹೋ, ವಿನಯ ಜಾರತಿ ಮರೆತಿಯ, ಅಲ್ಲೆಲ್ಲ ಗ್ವಾಸ್ರ ಕಣ್ಕಂಬ
2: ಜಾರತ್ತಂಗ.
4: ಸುಮನ, ನಿಮ್ಗ್ ಜ್ವರ ಅಂಬ್ರಲೆ, ಹೆಂಗಿದ್ರಿ ಅಂತ ಕಣ್ಕೋಪ ಅಂದ್ ಬಂದೆ. ನೀವೆಲ್ಲರೂ ಇಲ್ಲೇ ಇದ್ರಿ ಅಲೆ, ಖುಷಿ ಆಯ್ತ. ಎಂತ ನೀವು ಹಾಜರಿ ಹಾಕ್ದಂಗಿತ್ತಲ್ಲ ಇಲ್ಲ?
0: ಅಲ್ದೆ, ಅವಳ ಎಂತ ಲಕ್ಷ್ಮಿ, ಅವಳ ಶಾಲಿ ಸುದ್ದಿ ಹೇಳ್ತಿದ್ದಿಲ್ಲ. ಅದೇ ಎಂತ ಅಂತ ಎಂತದೋ ಹಾಜರಿ ಹಾಕುದೀಗ ಎಂತದೋ ಬೇರೆ ಅಂತದೋ ಅನ್ಲಪ್ಪ.
4: ಎಂತ ಲಕ್ಷ್ಮಿ?
3: ಅದೇ ಹಾಜರಾತಿ ಬಗ್ಗೆ ಏನ್ ಹೇಳುದ್ ಹೇಳಿ. ಈಗ ಎಲ್ಲರಿಗೂ, ಟೀಚರ್ಸಿಗೂ ಇತ್ತು ಮಕ್ಳಿಗೂ ಇತ್ತು, ಫೇಸ್ ಐಡೆಂಟಿಫಿಕೇಶನ್ ಅನ್ಕಂಡ್ ತಂದಿರೆ.
4: ಹಾಂಗಂದ್ರೆ ಎಂತ, ಮುಖದ ಫೋಟೋ ತೆಗುದಾ?
3: ಹೌದ್ ಮರೈತಿ, ದಿನಾ ಫೋಟೋ ತೆಗಿಕ, ದಿನಾ ಇದ್ದಂಗೆ ಇರ್ತುವ ಹೇಳ. ಒಂದ್ ದಿನ ಏನಾರು ಒಂಚೂರು ಬದ್ಲಾಯ್ತಾ? ಬರೀ ಒದ್ದಾಟವೇ ಆತ.
2: ಅಯ್ಯೋ ಹೌದು, ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಸುದ್ದಿ, ನಂಗೆ ಓದಿದ ನೆನ್ಪಿತ್ತು, ಈಗ ಯಾವನೊಬ್ಬ ಕೂದಲು ಕತ್ತರಿಸ್ಕೊಂಡ್ ಬಂದಿದ್ದ ಅಂಬ್ರ, ಅದು ಗುರ್ತವೇ ಹಿಡಿಲಿಲ್ಲ. ಮನೆಗೆ ಅವಳು ಇನ್ನೊಬ್ಳು ಅವಳು ಅವಳು ಕೂದ್ಲನ್ ತೆಗೆದು ಅವನ ತಲೆ ಮೇಲೆ ಹಾಕಿದ ಮೇಲೆ ಗುರ್ತ ಹಿಡಿತ ಅಂಬ್ರ. ಫೋಟೋಸ ಬಂದಿದ್ ಪೇಪರ್ ಅಲ್ಲಿ ಓದಿ ನಂಗೆ ನೆಗಿಯೋ ನೆಗಿ.
3: ಹೌದಾ, ಇದ್ರ ಕತಿ ಇಷ್ಟ ಆದ್ರ ಮೇಲೆ ಯಾವ ಯಾವ ಮಕ್ಳು ಮಟ್ಟಿ ತಿಂತೋ, ಯಾವ ಯಾವ ಮಕ್ಳು ಬಾಳಿ ಹಣ್ಣು ತಿಂತೋ ಅಂತ ಲೆಕ್ಕ ಹಾಕುದು ಒಂದಷ್ಟು ಹೊತ್ತು. ಮತ್ತೆ ದಿನ ಅಕ್ಷರದಾಸೋಹ ಇತ್ತಲೆ, ಅದಕ್ಕೆ ಒಂದೊಂದು ಮಕ್ಳು ಇಂತಿಷ್ಟ ತಿನ್ಕಂತಿರತ್ತ. ಆ ಎಷ್ಟು ಮಕ್ಳು ಬಂದಿದ್ದು ಅಂತ ಕಣ್ಕಂಡ ಅದೆಲ್ಲ ಒಟ್ಟು ಲೆಕ್ಕಾಚಾರ ಮಾಡಿ ಆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುದ್ರೊಳಗೆ ಮಧ್ಯಾಹ್ನದ ಊಟ ತಯಾರಾಯಿರತ್ ಕಣ. ಇದಿಷ್ಟ್ರ ಮಧ್ಯದಾಗೆ ಈ ನಮ್ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಬೇಕತ್ತೋ ಅದೆಲ್ಲ ಈಗಲೇ ತುರ್ತಾಗಿ ಕಳುಹಿಸುವುದು ಅನ್ಕಂಡ್ ಹೇಳಿ ಹಾಕಿ ಬಿಟ್ಟಿರ್ತರ. ಮಾಡದೆ ಇಪ್ಪು ಕತ್ತ.
2: ಹೌದಪ್ಪ.
4: ಅಲ್ಲ, ಎಲ್ಲ ಮೊಬೈಲ್ ಹಂಗೆ ಮಾಡುದ ನೀವು? ಅದೇ ಎಂತದ?
3: ಮೊಬೈಲ್ ಹಂಗೆ ಎಲ್ಲದೂ ಹಾಕುದು.
4: ಮಕ್ಳ ಕೈಗೆ ಮೊಬೈಲ್ ಕೊಡಕಾಗ ಅಂತ ಹೇಳಿ ನಿಮ್ ಕೈಗೆ ಮೊಬೈಲ್ ಕೊಟ್ಟದ್ದ? ಹೇಳುದೊಂದು ಮಾಡುದೊಂದ?
3: ಎಂತ ಮಾಡುದು ಹೇಳ, ಎಲ್ಲವೂ ಈಗ ಅದ್ರಲ್ಲೇ ಆಪದಲ್ಲೇ. ಈಗ ಟೀಚರಿಗೆ ಪಾಠ ಮಾಡುದು ಒಂದ್ ಬ್ಯಾಡ, ಬರೀ ಡಾಟಾ ಎಂಟ್ರಿ ಕೆಲ್ಸ.
1: ಈ ಊರ್ ಮೇಲಿನ ಕೆಲ್ಸದಾಗೆ ಶಾಲಿ ಕೆಲ್ಸ ಒಂದು ಬಾಕಿ ಹಂಗಾರೆ. ಈ ಮಾಸ್ಟರ್ನ ಹದ ಹಾಕುರೊಳಗೆ ಈ ಮಕ್ಳೆಲ್ಲ ಚಟ್ನಿ ಅಥವೇನು
3: ಇಲ್ಲಿಯೇ ಯಾವ್ದಕ್ಕಾದ್ರೂ ಒಂದ್ ಇತಿ ಮಿತಿ ಅನ್ಕಂಡ್ ಹೇಳಿ ಇರತ್ತ. ಇತಿ ಮಿತಿ ಒಳಗೆ ಮಾಡ್ರೆ ಇದ್ರೊಳಗೂ ಕೂಡ ಒಂದ್ ಒಳ್ಳೆ ವಿಷಯ ಇತ್ತೆ. ಈಗ ಇದನ್ನೆಲ್ಲ ತಂದ್ರ ಮೇಲೆ ಎಷ್ಟೋ ಮಾಸ್ಟರ್ ಕೆಲ್ಸ ಮಾಡದೆ ಇದ್ದ ಮಾಸ್ಟರ್ ಎಲ್ಲ ಶಾಲೆಗೆ ಆಯ್ಕೊಂಡು ಶಾಲೆಗೆ ಪಾಠ ಮಾಡೋ ವ್ಯವಸ್ಥೆ ಆಯ್ಲಿ ಅನ್ಕಂಡಿದ್ದೆಲ್ಲ ತಂದದ್ದು. ಹಂಗಾಗಿ ಇದೊಂಥರ ಒಳ್ಳಿದೆ.
2: ಒಳ್ಳೇದಾಯ್ತಲ್ಲ.
1: ಅಲ್ದಾ,
2: ಪಾಠ ಮಾಡದೆ ಸಂಬಳ ತಕೊಂಬವರಿಗೆ ಹಂಗ್ ನೋಡಕಾಗ್ತಿಲ್ಲ.
4: ಲಕ್ಷ್ಮಿ, ನಂಗೊಂದು ಅನುಮಾನ ಯಾವತ್ತು ಬಪ್ಪದ ಕಾಣ. ಈಗಿನ ಕಾಲದ ಶಿಕ್ಷಣದ ರೀತಿಯೇ ಸಮ ಇಲ್ಲ, ಅಥವಾ ಈಗಳಿನ ಮಕ್ಕಳು ಸಮ ತಿಳ್ಕಂತಿಲ್ಯ ಅನ್ ಗೊತ್ತಾಪದಲ್ಲ. ಎಂತ ಗೊತ್ತೀತ, ಈ ಅಪ್ಪ ಅಬ್ಬಿ ಒತ್ತೈಕೋ ಅಥವಾ ಮಕ್ಕಳೇ ಆಸೆ ಪಟ್ಟು ಈ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡ್ಕ ಇಂಜಿನಿಯರ್ ಓದ್ತವಲ್ಲ ಮಕ್ಕಳ, ಆ ಇಂಜಿನಿಯರ್ ಓದಿ ಅದ್ರದ್ದು ಏನಾರು ಪ್ರಯೋಜನ ಸಮಾಜಕ್ಕೆ ಆತ ಅಂತ ಹೇಳಿ ಅನುಮಾನ ಬಪ್ಪದು. ಎಂತಕಂದ್ರೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸೇತುವೆ ಎಲ್ಲ ಕಟ್ಟಕಾರೆ ಈ ಇಂಜಿನಿಯರ್ ಬೇಕಲ್ದ ಅದಕ್ಕೆ.
3: ಹೌದಪ್ಪ, ಅವ್ರಿಲ್ದೆ
4: ಈಗಳಿನ ಸೇತುವೆ ರೋಡ್ ಆಯ್ಲಿ ಬಿಲ್ಡಿಂಗ್ ಆಯ್ಲಿ ಕಟ್ಟದ್ 4 ದಿವಸಕ್ಕೆ ಬಿದ್ದ ಹೊತ್ತಲ್ಲ ಮರತಿ. ಹಂಗಾರೆ ನನ್ಗದೇ ಅನುಮಾನ ಬಪ್ಪದ, ಎಲ್ಲಿ ದೂರ ಸಾಯ್ಲಿ, ಇಲ್ಲ ನಮ್ಮನೆ ಹತ್ರ ಕ್ಯಾರಿಗೊಂದು ದೊಡ್ಡ ದಂಡಿ ಕಟ್ಟಿರಲ್ಲ ಮಕ್ಕಳೆಲ್ಲ ಬೀಳತ್ತು ಅಂತ ಹೇಳಿ ಕಟ್ಟಿ 3 ದಿನಕ್ಕೆ
1: ಬಿದ್ದೋಯ್ತಮ್ಮರ.
4: ಅದ ಎಂತ ಕೆಲ್ಸ ಮಾಡುದು ಒಂದ್ ನನ್ಗೆ ಅರ್ಥ ಆಗ್ತಲ್ಲ. ಹಂಗಾರೆ ಅವು ಪಾಠ ಸಮ ಕೇಳದೇ ಓದ್ವ, ಪಾಠ ಮಾಡೋರ್ ಸಮ ಇಲ್ಲ, ಅಥವಾ ಆ ಮಕ್ಳಿಗೆ ನಾವು ಒಳ್ಳೆ ರೀತಿಲಿ ಇರ್ಕ ಅನ್ನೋ ಪ್ರಾಮಾಣಿಕತೆಲಿ ಬದುಕಂಬು ಆಲೋಚನೆ ಇಲ್ಲ ಅಂದ ಆಲೋಚನೆ ಆಪದ ನಂಗೆ.
3: ಅದನ್ನೇ ಹೇಳದ್ ಮಾರೈತಿ ಶತಂಕ, ಈ ಮಾಸ್ಟ್ರಿಗೆ ಈಗ ಶಿಕ್ಷಣ ಅಂದ್ರೆ ಕಲ್ಸುದಲ್ಲ, ಈಗಳಿಗೆ ಸಿಲೆಬಸ್ ಮುಗಿಸುದೇ ಶಿಕ್ಷಣ. ಈ ಪರೀಕ್ಷೆಗೆ ಇಷ್ಟು ಪಾಠ ಆಯ್ಕಂತ ಇರುತ್ತೆ, ಅದನ್ ಮುಗಿಸುದೇ ಅವ್ರ ಕೆಲ್ಸ. ಅದು ಬಿಟ್ರೆ ಅದ್ರಲ್ಲಿ ಎಂತ ಇರುತ್ತೋ ಅದನ್ನ ಮನ ಮುಟ್ಟು ಹಂಗ ಹೇಳುದು ಆತೇ ಇಲ್ಲ. ಯಾಕಂದ್ರೆ ಈ ಬ್ಯಾರೆ ಕೆಲ್ಸ ಎಲ್ಲ ಬಿಡ್ಕಲೆ ಅವ್ರನ್ನ.
4: ಹೌದು,
3: ಹಾಂಗಾಯಿ ಇದ್ರಲ್ಲಿ ಯಾರದ್ ತಪ್ಪು ಯಾರದ್ ತಪ್ಪು ಅಲ್ಲ ಅದೆಲ್ಲ ಹೇಳುಕ್ ಆತಿಲ್ಲ. ಅಂತೂ ಒಂದ್ ಮಾತಂತೂ ಹೇಳಕ್
4: ಏನಂತ ಹೇಳ,
3: ಈ ಇಡೀ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೊದ್ಲಿದ್ದಂಗೆ ಆದ್ರೆ ಏನಾದ್ರೂ ಒಂದ್ ಚೂರಾರು ಪ್ರಯತ್ನ ಮಾಡ್ಲಕ್ಕೋ ಏನು.
4: ಹೌದು, ಬದಲಾವಣೆ ಯಾವಾಗತ್ತ ನಾವು ಸುಮ್ನೆ ಕಾಯುದಷ್ಟೇ ಅಂತ ಹೇಳಿ. ಅಲ್ಲ ಲಕ್ಷ್ಮಿ, ಮತ್ತೊಂದು ಹೇಳ್ಕನ್ ಮಾಡಿದೆ ಕಣ. ನಮ್ಮನೇಲೆ ಒಂದು ನಮ್ ಪೈಕಿನೊಂದು 5-6 ಮಕ್ಳಿದ್ದು ಇಂಜಿನಿಯರ್ ಓದ್ದವು. ಓಕೆ, ಆಫೀಸಿಗೆ ಹೋಗ ಕೆಲ್ಸ ಇಲ್ಲ ಕಣ, ವರ್ಕ್ ಫ್ರಮ್ ಹೋಮ್ ಅಂಬ್ರ, ಮನೇಲಿ ಐಕ ಕೆಲ್ಸ ಮಾಡುದ ಅಂಬ್ರ. ಆರ ಕೆಲ್ಸ ಕಂಡ್ರ ತಲೆ ಬಿಸಿ ಅತ್ ಮಾರತಿ, ಒಂದ್ ಬೆಳಗ ಮುಂಚೆ ಬಾಗ್ಲ ಐಕ ಕೂತ್ರೆ ರಾತ್ರಿ ತನಕ ಹಂದಾಡುದಿಲ್ಲ ಕಣ್, ಊಟ ತಿಂಡಿ ಮಾಡಕ್ಕೂ ಪುರ್ಸೊತ್ತಿಲ್ಲ ಅಂಬ್ರ. ಅಲ್ಲ ಆ ನಮ್ನಿ ದಿನ ಇಡೀ ಕೂಕಂಡೆ ಇದ್ರೆ ಜೀವಕ್ಕೆ ಅಂತ ಹೇಳ, ತಿಂದ ಅನ್ನ ಅರ್ಗಕಾರು ಒಂದ್ ದೇಹಕ್ಕೊಂದ್ ವ್ಯಾಯಾಮ ಬೇಕಲ್ದ. ಹಂಗ ಈಗಳಿನ ಸಣ್ಣ ಸಣ್ಣ ಮಕ್ಕಳಿಗೆ 101 ಕಾಯಿಲಿ ಕಸ ಇಲಿ ಅಲ್ದ.
1: ಹೌದ, ಈಗಿನ ಮಕ್ಳ ದೇಹೂ ಗಟ್ಟಿಲ್ಲ ಮನ್ಸು ಗಟ್ಟಿಲ್ಲ.
4: ಅದೌದ್
1: ಅಲ್ದ. ಈ ಕಾಣ್ಯ, ಈ ಬದುಕು ಕಲ್ಸ್ತಿದ್ ವಿದ್ಯೆ ಕಲ್ತಿ ಅಂತ ಪ್ರಯೋಜನ?
2: ಹೌದಪ್ಪ
1: ಕಣಿ, ಮೊನ್ನೆ ಅಷ್ಟೇ ಅಷ್ಟಪ್ಪ ಮಕ್ಳ ಇಂಥದ್ದು ಜೀವ ತಕೊಂಡ್ರಲ್ಲೇ.
4: ಹೌದಮ್ರ,
1: ನಾಳೆ ಡಾಕ್ಟರ್ ಐ ಜೀವ ಉಳಿಸೋವ ಅವು ಜೀವನೇ ತಕೊಂಡಾಯ್ತು, ಅವು ಜೀವದ ಬೆಲೆಯೇ ಅವ್ ಗೊತ್ತಿಲ್ಲ, ಇನ್ನೊಬ್ರ ಜೀವ ಬೆಲೆ ಅವಕ್ಕಿರುತ್ತ.
3: ಪಾಪ ಮಕ್ಳಿಗೂ ವರ್ಷ ಇಡೀ ಕೂಕಂಡ ನೀಟ್ ಪರೀಕ್ಷೆಗೆ ಓದದ್ದ ಕ್ಯಾನ್ಸಲ್ ಆಯ್ತಲ್ಲ ಅನ್ಕಂಡ ಮತ್ತೆ ಪುನಃ ಬರೀಕಲೆ ಅಂತ ಹೇಳಿ ಟೆನ್ಷನ್ ಆಯ್ತೋ ಏನೋ. ಪಾಪ ಅಲ್ದಾ.
2: ಅಲ್ಲ ನೀಟ್ ಅಂದ್ರಿ ಅಂತ.
3: ಸುಮನಕ್ಕ, ನೀಟ್ ಅಂದ್ರ ನಮಗ್ ಗೊತ್ತಿಪ್ಪದೆ ಅಂತ ಹೇಳಿ, ನೀಟಾಯ್ ಇಪ್ಪುದು, ನೀಟಾಯ್ ತಲಿ ಬಾಚುದ್, ನೀಟಾಯ್ ಡ್ರೆಸ್ ಮಾಡ್ಕೊಂಬ್ದ.
1: ಅಲ್ದೆ ಅದ ಡಾಕ್ಟರ್ ಅಪ್ಪುಕಿಪ್ಪುದ ಅರ್ಹತಾ ಪರೀಕ್ಷೆ
4: ಅಲ್ಲ. ಆ ಮಕ್ಳು ಪರೀಕ್ಷೆ ಬರೋಕಿನ್ ಮೊದ್ಲೇ ಪೊಯ್ಲಾದಂಗ ಐತಲ್ಲ ಈಗ. ಎಂತ ಹೇಳುದ, ನಮ್ ಹಿಂದಿನರಿಗೆ ಓದು ಬರ ಬರ್ದಿರು ಹ್ಯಾಂಗಾರು ದುಡ್ಕ ತಿಂತೆ ಎಂಬ ಧೈರ್ಯ ಇದ್ದಿತ್. ಈಗಳಿನ ಮಕ್ಳಿಗೆ ಸೌಕರ್ಯಕ್ಕೇನ್ ಕಮ್ಮಿಯ, ಎಲ್ಲಾ ಇದ್ರು ಜೀವನ ಎದುರಿಸು ಧೈರ್ಯವೇ ಇಲ್ಲೇ ಮರೆತಿ ಈಗ.
2: ಅದೇ ಆ ಈಗಿನ ಮಕ್ಳ ಕತೆ ಅಂತ ಹೇಳುದ್ ಹೇಳ. ನಾನ ಅಲ್ಲಿ ಇಲ್ಲಿ ಶಾಲೆಗೆ ಕತೆ ಕವನ ಬರೆಯೋಕೆ ಹೇಳಿಕೊಡಿ ಅನ್ಕಂಡ ಅದೇ ಸಂಪನ್ಮೂಲ ವ್ಯಕ್ತಿ ಆಯಿ ಕರೀತ್ರ ಕಾಣಿ.
4: ಹೌದು, ನಾ ಪೇಪರ್ ಕಂಡಿದೆ.
2: ಅದೆಲ್ಲ ಹೋದಾಗ ಕಾಣಕ ಈ ಮಕ್ಳು ಎಲ್ಲ ಒಂದ್ ಎರಡ್ ಮೂರು ಮಕ್ಳು ಒಂದ್ ನಾಕ್ ಸಾಲ್ ಬರೀತು, ಉಳ್ದವು ಬೆಪ್ಪರ್ ಕಣಂಗ್ ಕಾ ಅಂತ ಕೂಕಂತು. ಅಲ್ಲ ಅದನ್ನೇ ಮನೇಲಿ ಬರ್ಕ ಬನ್ನಿ ಅಂತ ಹೇಳಿದೆ, ಹೆಂಗ್ ಲೈಕ್ ಮಾಡಿ ಬರ್ಕೊಂಬತ್ತಿಲ್ಯಾ? ಅಲ್ಲ ಅವೇ ಬರೀತು ಮನೇಲಿ ಬರ್ಕೊಡ್ತರೋ ಅಥವಾ ಅದೆಂತದ ಮೊಬೈಲ್ ಅಲ್ಲಿ ಏ ಐ ಅನ್ಕಂಡಿತ್ತಂಬ್ರಲ್ಲ, ಅದು ಎಂತ ಹೇಳರು ಬರ್ಕೊಡತ್ತಂಬ್ರ, ಕತೆ ಕವನ ಹಾಡು ಎಲ್ಲ ಬರ್ಕೊಡತ್ತಂಬ್ರ.
4: ಹೌದಾ?
2: ಅಯ್ಯೋ ಮೊನ್ನೆ ಒಂದ್ ಕಥಾ ಸ್ಪರ್ಧೆ ಇತ್ತು, ದೊಡ್ಡವ್ರು ಅದನ್ ಕಂಡು ಕತೆ ಎಲ್ಲ ಬರ್ಕೊಂಬಂದಿದ್ರ.
4: ಅಲ್ಲ
2: ಅಲ್ದಾ, ಅವ್ರವ್ರ ಭಾವನೆನ ಅವ್ರವ್ರೇ ಕಟ್ಟಿ ಕೊಡ್ಕಲ್ದ, ಅದಕ್ಕೆ ಎಂತ ಗೊತ್ತತ್ತ ಅದ್ರೊಳಗೆ ಎಂತ ಫೀಡ್ ಮಾಡಿತ್ತು ಅದು ಅಷ್ಟನ್ನೇ ಹೇಳತ್ತ ಅಲ್ದಾ. ಮತ್ತೆ ಈ ಸೃಜನಶೀಲತೆ ಇತ್ತಲ್ಲ ಅದನ್ ಕೊಲ್ಲತ್ ಈ ಮೊಬೈಲ್ ಅಂದ. ನಮ್ಮ ಅತ್ತಿ ಎಷ್ಟೆಷ್ಟು ದೊಡ್ಡ ಲೆಕ್ಕನ್ನ ಬಾಯೆಲ್ಲ ಮಾಡ್ತಿದ್ರು ಗೊತ್ತಿತ್ತ, ಮಗ್ಗಿ ಎಲ್ಲ ಅವ್ರ ನಾಲ್ಗೆ ತುದಿಯಂಗೆ ಇದ್ದಿತ್ತ. ಈಗ ಒಂದ್ ಸಣ್ಣ ಸಣ್ಣ ಲೆಕ್ಕನ್ನು ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಹಾಕೊಂಡು ಅದ್ರಂಗ್ ಮಾಡ್ತು, ಮಂಡಿ ನಿಧಾನಕ್ ಬಡ್ಡಾತ ಹೋತ್ತಷ್ಟೇ. ಯಾರಿಗೆ ಹೇಳುದು?
3: ಅಲ್ಲ ನೀ ಏ ಅಂದ್ರಿ ಅಲ್ಲ, ಈಗ ನಂಗೊಂದ್ ಮೊನ್ನೆ ಆದೊಂದು ಇದು ಸನ್ನಿವೇಶ ನೆನಪಾಯ್ತು. ನನ್ ಮಗ ಎರಡು ದಿನ ಶಾಲೆ ರಜೆ ಮಾಡಿದ. ಈಗೆಲ್ಲ ಶಾಲೆ ರಜೆ ಮಾಡ್ರೆ ಗೊತ್ತಲ್ಲ, ಮೂರು ದಿನ ಶಾಲೆಗೆ ಒಪ್ಪಷ್ಟಿಗೆ ಇಷ್ಟಿಷ್ಟ ಇರುತ್ತೆ ಬರೋಕೆ. ಮೂರು ದಿನ ಬರೋಕ್ ಆಯಿಲ್ಲ ಅವನಿಗೆ. ಮನೆಗ್ ಬಂದ ಅಮ್ಮ ಇಷ್ಟಪ್ಪ ಇತ್ತಮ್ಮ ಯಾರು ನೋಟ್ಸ್ ಕೊಡುದಿಲ್ಲ ಅಂತ ಹೇಳಿ ಅಂದ್ರ. ಸರಿ, ನಾನು ಅವನ್ ದೋಸ್ತಿಗ್ ಫೋನ್ ಮಾಡಿ ಮರಯ್ಯ ಒಂಚೂರು ಫೋಟೋ ತೆಗೆದು ಕಳ್ಸಿಕೊಡ ಅಂದೆ. ಆ ಬ್ರಹ್ಮನ್ ಬರ ನಂಗ್ ಓದು ಬತ್ತಾ? ಅದು ಓದು ಬರ್ಲ. ಸರಿ ಅನ್ಕೊಂಡು ಹೇಳಿ, ನನ್ ಮಗ ಹೇಳತ್ನಲ್ಲ ಅಮ್ಮ ನೀ ಅದನ್ನ ಫೋಟೋ ಇತ್ತಲ್ಲ ಅದನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ, ಅದ್ ನಿಂಗ್ ಟೈಪ್ಡ್ ವರ್ಷನ್ ಕೊಡತ್ತ ಅಂತ ಹೇಳಿ ಹೇಳ್ತಾ ಅವನೆ. ಅದ ಕೊಟ್ಟೆ. ಸರಿ ಆಯ್ತು, ಮತ್ ಓದು ಬತ್ತಿಲ್ಲಲ್ಲ ಬರ್ಸಕಲೆ ಅಂತ ಹೇಳಿ ಅಂದ್ ಕೊಟ್ಟೆ. ಅದಕ್ಕ ಅವ್ರು ಬಾಸಿ ಬತ್ತತ್ತ ಅದಕ್ಕೆ ಅದಿ ಎಂತೆಂತದೋ ಅನ್ಕೊಂಡು ಹೇಳ್ತ. ಒಂದಷ್ಟು ಹೊತ್ತು ಸಮಯ ದಂಡ ಬಿಟ್ರೆ ಮತ್ತು ಒಂದ್ 5 ಪೈಸ ಪ್ರಯೋಜನ ಇಲ್ಲ.
4: ಅಲ್ಲ ಲಕ್ಷ್ಮಿ, ನೀ AI ಹೇಳ್ತಿಯಲ್ಲ, ಈ AI ಬಂದ ಮನುಷ್ಯ ಹೆಂಗೋ ಹಾಳಾಪದಾಯ್ತಲೆ, ಅದ್ರ ಜೊತೆಗೆ ಈ ಪ್ರಕೃತಿನೂ ಹಾಳಾತ್ ಗೊತ್ತಿತ್ತ ನಿಂಗೆ? ಈ AI ಮಾಡೋಕೆ ಬೇಕಾಪು ಡಾಟಾ ಸೆಂಟರ್ ಅಂದಿತ್ತಲೆ, ಅದನ್ ಮಾಡೋಕೆ ಎಕರೆಗಟ್ಲಿ ಜಾಗ ಬೇಕಂಬ್ರ. ಆ ಡಾಟಾ ಸೆಂಟರ್ಗೆ ಲಕ್ಷಗಟ್ಲಿ ಅದೆಷ್ಟೋ ಗ್ಯಾಲನ್ ನೀರ್ ಬೇಕಂಬ್ರ ಮಾರತಿ. ಅದೆಂತೋ ಬಿಸಿ ಬಿಸಿ ಆತ್ತಂಬ್ರ, ಆ ಬಿಸಿ ಆಪದನ್ ತೋಣಿಸೋಕೆ ಲಕ್ಷಗಟ್ಲೆ ನೀರ್ ಬೇಕಂಬ್ರ. ಅಲ್ಲ ನಮ್ ಭೂಮಿ ಮೇಲೆ ಮೊದ್ಲೇ ನೀರ್ ಇಪ್ಪದ್ ನಮ್ಗ್ ಉಪಯೋಗ ಕಾಪದಿ ಎಲ್ಲೋ ಒಂದ್ ಚೂರ್ ಪಾರ್, ಆ ಚೂರ್ ಪಾರಲ್ಲೂ ಈ ಮನುಷ್ಯ ಜಾತಿವ ಅರ್ಧಕರ್ಧ ಹಾಳ್ ಮಾಡಿ ಹಾಕಿದ. ಇಪ್ಪ ಚೂರ್ ನೀರನ್ನು ಹಿಂಗಿಂದಕ್ಕೆಲ್ಲ ಉಪಯೋಗಿಸ್ಕೊಂಡ್ರೆ ಕೊನೆಗೆ ನಾವೆಂತ ನೀರ್ ಇಲ್ದೆ ಬಾಯಾರಿ ಬಾಯಾರಿ ಬಾಯರ್ಕಿ ಸಾಯ್ ಅಂತ ಕತೆ ನಮ್ದ.
3: ಹಂಗಾಯ್ ನಾವ್ ಗೊತ್ತಿದ್ದ ಸಮಯಕ್ಕೆ.
4: ಹೌದ, ನೀನ AI ಉಪಯೋಗಿಸ್ತಾರೆ ಒಂಚೂರು ಯೋಚನೆ ಮಾಡಕ, ನಿನ್ ಮಗನಿಗೂ ಹೇಳ, ಸುಮ್ನೆ ಎಲ್ಲ ಅದನ್ನೆಲ್ಲ ಉಪಯೋಗಿಸೋಕ್ ಆಗದೆ.
1: ಕಾಲ್ ಲೀಟರ್ ನೀರ್ ಬೇಕಂಬ್ರ ಕಣ್.
4: ಹೌದ್ ಹೌದ್, ನಾವೇ ನಮ್ ಪ್ರಕೃತಿನ ಹಾಳ್ ಮಾಡಕ್ ಒಂದು ಕಾರಣ ಆದಂಗ ತಿಲ್ಯ ಅಲ್ದ?
3: ಹೌದಲ್ದ, ಕಡೆಗೆ ಪ್ರಕೃತಿ ಅಂತ ಹೇಳಿ ಅಂದ್ರೆ ಪುಸ್ತಕದಾಗ ತೋರ್ಸುದೇ ಅತ್ತ, ಇದು ಮರ, ಇದು ನದಿ, ಇದು ನೀರ್ ಹರುದು ಅಂತ ಹೇಳಿ ಅಂದು ಚಿತ್ರ ತೋರಿಸಿ ಹೇಳಕ ಅತ್ತ. ಮತ್ತೆ ಸುಮನಕ್ಕ, ನೀವ್ ಆಗ ಬರೋ ವಿಷಯ ಹೇಳ್ರಿ ಅಲ್ದ, ಎಷ್ಟನೇ ಪುಸ್ತಕ ಈಗ?
2: ಕೇನ ಆಯ್ತು ಒಂದ 9-10, ಆದ್ರೆ ಎಂತ ಪ್ರಯೋಜನ ಅಂತ ಕೇಂಬದ್ ನಾನು.
4: ಯಾಕೆ?
2: ನಂಗಂತೂ ವೈರಾಗ್ಯ ಬಂದಿತ್ತ, ಕವನ ಗಿವನ ಬರೆಯುವುದೇ ಬಿಟ್ಟಿದೆ ನಾನು.
4: ಅಯ್ಯಯ್ಯ,
2: ಬರೆಯವ್ರೆ ಹೆಚ್ಚಿಗೆ ಓದೋರೆ ಇಲ್ಲ.
4: ಹೌದಂತೂ ಹೌದ್ ಮಾರತಿ.
2: ಬರೆಯವ್ರ ಈಗ ಒಳ್ಳೊಳ್ಳೆ ಪುಸ್ತಕ ಬೇಕಾದಷ್ಟಿತ್ತು, ಅದನ್ನೆಲ್ಲ ಓದಕ ಜಾಸ್ತಿ ಓದಿ ಅಷ್ಟು ನಮ್ ಜ್ಞಾನ ಹೆಚ್ಚತ್ತ, ಬರೀ ಒಳ್ಳೆ ಬತ್ತ. ಅದು ಬಿಟ್ಕಂಡ ನೀವು ಕೆಲವ್ರದೆಲ್ಲ ಕಾಣಕ ನಾವ್ ಎಂತ ಮಾತಾಡುತ್ತೋ ಅದನ್ನೇ ತುಂಡು ತುಂಡು ಮಾಡಿ ಒಂದ್ರ ಕೆಳಗ್ ಒಂದ್ ಬರ್ದು ಹೇಳಿ ಅದೇ ಒಂದು ಕವನ ಅನ್ಕಂಡ ಕವಿಗೋಷ್ಠಿಗೆಲ್ಲ ಹೋಗಿ ಹೇಳುದು ದೊಡ್ಡ ದೊಡ್ಡ ಸಾಹಿತಿಗಳ ಒಟ್ಟಿಗೆ ಸೆಲ್ಫಿ ತೆಕ್ಕೊಂಡು ಸ್ಟೇಟಸ್ ಹಾಕುವುದು. ಕಂಡ್ರೆ ದೊಡ್ಡ ಸಾಹಿತಿಗಳಂದ ಅನ್ಸ್ಕೊಳಕ
5: ಪದ್ಯ ಮಾಡುದಲ್ದ
2: ಅಷ್ಟೇ ಅಲ್ಲ, ಎಲ್ಲರೂ ಹಂಗಂತ ಹೇಳುದಿಲ್ಲ, ಚಂದ ಪರಿಯವರು ಇದ್ರ, ಆದ್ರೆ ಕೆಲವರೆಲ್ಲ ಹಿಂಗಿನ್ ನಂಗ್ ಕಂಡು ಕಂಡು ಸಾಕಾಯ್ತು. ಮತ್ತೆ ಪ್ರಶಸ್ತಿಗೆ ಸಸ್ತು ಬಪ್ಪದೆಲ್ಲ ಹಂಗಿನವರಿಗೆ ಮಾರೈತಿ. ಅಯ್ಯೋ ಈಗ ಗೊತ್ತಿತ್ತಾ, ದುಡ್ಡು ಕೊಟ್ರೆ ಸಿಕ್ಕತ್ತ ಪ್ರಶಸ್ತಿ.
3: ಅಯ್ಯೋ
2: ಇವು ನಂಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಿತ್ತಾ, ಮೇಡಮ್ ನೀವು ಅರ್ಹರ, ನೀವು ಇಷ್ಟೇ ದುಡ್ಡು ಕೊಟ್ರೆ ಸಾಕು, ಬೇರೆಯವ್ರಿಗೆ ಅವ್ರು ಇಷ್ಟು ದುಡ್ಡು ಕೊಡ್ಕ ಅನ್ಕೊಂಡು ಹೇಳಿ ನಂಗೆ ಎಷ್ಟು ಫೋನ್ ಬಂದಿತ್ತು ಗೊತ್ತಿತ್ತಾ, ನಂಗೆ ಬ್ಯಾಡ್ದೆ ಬೇಡ ಅಂದೆ. ಆ ಪ್ರಶಸ್ತಿ ತಕೊಂಡು ಎಂತ ಮಾಡುದು, ನಾಲ್ಕು ಜನ ಓದಿ ಖುಷಿ ಪಟ್ರು ಅಷ್ಟೇ ಸಾಕು. ಆಹಾರ, ಆ ಶಾಲೆ, ಆ ಸ್ಮರಣಿಕೆ, ಮನೇಲಿ ಬರೀ ಹಸರಣಿಯ ಸೈ, ಎಂತಾರು ಪ್ರಯೋಜನಕ್ಕೆ ಬಪ್ಪಂಗಿಂದ ಕೊಟ್ರೆ ಅಡ್ಡಿಲ್ಲ.
3: ಪ್ರಯೋಜನಕ್ಕೆ ಬಪ್ಪ ಕೊಡುವ ಅವ್ರೆ ನಿಮ್ಮನೆ ನೆಂಟ್ರ
2: ಅಷ್ಟೇ
3: ಅಲ್ಲ, ಹಿಂಗಿದ ಬರೆದ ಪುಸ್ತಕಗಳನ್ನ ಮಕ್ಕಳು ಓದಿರೆ ಎಂತಾರು ಪ್ರಯೋಜನ ಸಿಕ್ಕುವನ. ಈಗ್ಲಿನ ಮಕ್ಳು ಎಲ್ಲಿ
2: ಪುಸ್ತಕ ಓದ್ತು, ಅದೇ ಪುಸ್ತಕ ಎಲ್ಲೋತ್ತು, ಇಡೀ ದಿನ ಕೊಯ್ಯಂಗ ಒಂದ್ ಮೊಬೈಲ್ ಹಿಡ್ಕೊಂಡ್ ಕೂಕಂತು. ಅಲ್ಲ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಹಂಗೆ, ಅಯ್ಯೋ ಮೊಬೈಲ್ ಅಥವಾ ಇಡೀ ದಿನ ಟಿವಿ ಮುಂದೆ ಬ್ಯಾಡ್ದಿದ್ದ ಧಾರಾವಾಹಿ ಕಾಣ್ಕೊಂಡು ಕೂಕಂತು.
5: ಅಲ್ಲ ಈಗ ಟಿವಿ ಇಲ್ಲ, ಒಂದಾರು ಕಾಮಂಗಿನ ಏನಾರು ಬತ್ತ
2: ಅಲ್ದ.
5: ಅಲ್ಲ ಮೊದ್ಲೆಲ್ಲ ಮಕ್ಕಳಿಗೆ ಮನೆ ಹಿರಿಯರ ಸಾಯಂಕಾಲ ಅಪ್ಪಷ್ಟೊತ್ತಿಗೆ ಕಾತಿ, ಆಚಾರ ವಿಚಾರ, ಸಂಸ್ಕೃತಿ ಎಲ್ಲ ಹೇಳಿ ಕೊಡ್ತಿದ್ದೀರಿ. ಆದ್ರೆ ಈಗಿನ ದೊಡ್ಡವರೆಲ್ಲ ಎಂತದ, ಟಿವಿ ಮೊಬೈಲ್ ಕಾಂಬುದ್ರೊಳಗೆ ಮುಳುಗಿ ಹೋಯಿರ. ಮಕ್ಕಳಿಗೆ ಒಳ್ಳೇದು ಹೇಳಿ ಕೊಡೋರು ಯಾರಿದ್ರೆ ಹೇಳಿ, ಮತ್ ಮಕ್ಕಳು ಒಳ್ಳೇದು ಹೆಂಗ್ ಕಲಿತು, ನಾವು ಮತ್ ಹೇಳು ಅಯ್ಯೋ ಮಕ್ಳು ಸರಿ ಇಲ್ಲ ಮಕ್ಳು ಹಳೆಯದು, ಮಕ್ಳು ಸರಿ ಇಲ್ಲ ಹಳೆಯದು, ಹೇಳಿ ಕೊಡೋರಿದ್ದೆ ಕೊಲ್ಲುದು ಹೆಂಗ ಅಲ್ದ.
2: ಹಿರಿಯರ್ ಸಮ ಇದ್ರೆ ಮಕ್ಳು ಸಮ.
5: ಹೌದು
2: ನಂಗ್ ನೆನ್ಪಿತ್ತ, ಮುಸ್ಸಂಜೆ ಹೊತ್ತಿಗೆ ಮುಗ್ಗಿ ಪುಸ್ತಕದಲ್ಲೂ ಎಲ್ಲ ಇದ್ದಿತ್ತು, ನಂಗ್ ನೆನ್ಪಿತ್ ಕಾಣು. ಎಂತದೋ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಸೋಮನ ಬಿದಿಗೆ ತದಿಗೆ ಅಕ್ಷತದಿಗೆ ಚೌತಿ ವಿನಾಯಕನ ಚೌತಿ ಪಂಚಮಿ ನಾಗರ ಪಂಚಮಿ ಷಷ್ಠಿ ಕುಕ್ಕೆ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಗೋಕುಲ ಅಷ್ಟಮಿ ನವಮಿ ಮಹಾನವಮಿ ದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಶನಿ ತ್ರಯೋದಶಿ ಚತುರ್ದಶಿ ಅನಂತನ ಚತುರ್ದಶಿ ಹುಣ್ಣಿಮೆ ನೂಲ ಹುಣ್ಣಿಮೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅನ್ಕೊಂಡು ಎಂತದೆಲ್ಲ ಹೇಳ್ತಿದ್ದಿತ್ತು ನಾವು
5: ಸಣ್ಣಕ್ಕಿದ್ದಲ್ಲಿ
2: ಕಲ್ತದ್ದೇ ನೆನ್ಪುಳಿದಲ್ದ.
3: ಮತ್ತೆಂತ ನಂಗೆ ಇನ್ನು ನೆನ್ಪಿತ್ತು, ನಕ್ಷತ್ರಗಳನ್ನ ಹೇಳಿ ಕೊಡ್ತಿದ್ರು, ಲಾಯಕ್ ಮಣಿ ಮುಂದೆ ಹಿಂದೆ ಮುಂದೆ ಹಿಂದೆ ಹೇಳುದು, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಗ ಫಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ
1: ನಕ್ಷತ್ರ ಅಲ್ಲದ
3: ಮಳೆ ನಕ್ಷತ್ರ ಬೇರೆ, ಈ ಊರಿನ ಮಳೆ ನಕ್ಷತ್ರಗಳು ಬೇರೆ.
2: ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಎಂತೆಲ್ಲ ಹೇಳ್ತಿತ್ತು ಗೊತ್ತಿತ್ತಾಗ್ಲಿಗೆ.
1: ಅದೇ ಇದು ಊರ್ ಭಾಷೆಗೆ ಹಗ್ಗ ಬೇಸಿಗೆ ಕಾರ್ ಅಸಡಿ ಸ್ವಾಣಿ ಕನ್ನಿ ದಿವಾಳಿ ಹಂಚಿ ಕೊಡಿ ಭರತ್ ಶಿವರಾತ್ರಿ ಹಿಂಗೆ ಅಂತೆಲ್ಲ ಹೇಳ್ತದೆ. ಆತರ
5: ಅಲ್ಲ ನೀವೆಲ್ಲ ಹೇಳದ್ ಕೇಂದ ನಂಗ ಒಂದ್ಸತಿ ನಾ ಚಣ್ಣಕ್ಕಿದ್ದಾಳಿಕ ಎಲ್ಲ ನೆನ್ಪಾಯ್ತು ಕಣಿ, ಎಷ್ಟು ಖುಷಿ ಆಗ್ತದೆ
2: ಬಂದ್ರಿ ಅಲ್ದ ಒಂದ್ಸರಿ.
5: ಹೌದ
2: ಮಕ್ಳಿಗೆ ಸಂಸ್ಕಾರ ಅಂತ್ರಿ, ಕೆಲವುದೆಲ್ಲ ಹೇಳಿ ಕೊಟ್ಟು ಬಪ್ಪದು ಅಲ್ದೆ, ನಾವೆಲ್ಲ ಸಣ್ಕಿಪ್ಪತ್ತಿಗೆ ನಮ್ಗೇನ್ ಯಾರು ಹೇಳಿಕೊಟ್ಟದ್ದಲ್ಲ, ಕಾಲ್ನಡಿ ಕೂತ್ಕಂಡ್ರೆ ದೊಡ್ಡವ್ರು ಎದುರು ಬಂದ್ರೆ ನಾವ್ ಕಾಲ್ ಮುಡ್ಚ್ಕಂತಿತ್ತು, ಈಗ ಮಕ್ಳ ಕಾಲ ಆಡ್ಸ್ತ ಕೂಕಂತು.
5: ಹೌದೇ
2: ಹೇಳಿಕೊಟ್ಟು
5: ಈಗಿನ ಮಕ್ಳಿಗೆ ಅಂತ ಜೆನ್ಸಿ ಅಂಬ್ರ, ಈ ಜೆನ್ಸಿ ಮಕ್ಳಿಗೆ ಹಿರಿಯರಿಗೆ ಹ್ಯಾಂಗ್ ಗೌರವ ಕೊಡ್ಕ, ಬೇರೆಯವ್ರ ಎದುರಿಗೆ ಹ್ಯಾಂಗ್ ಇರ್ಕ ಸಂಸ್ಕಾರ.
1: ಅಲ್ಲ ಅವ್ರ ಅಲ್ಲಿ ಮೊನ್ನೆ ಎಲ್ಲ ಈಗ ಪ್ರಧಾನ ಮಂತ್ರಿ ಅಂದೂ ಇಲ್ಲ, ಅದ ಒಂದು ಮಾತಾಡದ ರೀತಿ ಅಲ್ಲ, ಎಲ್ಲ ಎಲ್ಲ ಮಾತಾಡ್ತಿದ್ದೀರಲ್ಲ
5: ಕೈಯಲ್ಲಿ ಒಂದೊಂದು ಬೋರ್ಡ್ ಹಿಡ್ಕೊಂಡಿದ್ದು, ಅದೇನ್ ಓದು ಕೆಡುವ ಮನುಷ್ಯರಾದವ್ರ ಹೆಂಗ ಹೆಂಗಿಂದೆಲ್ಲ ಹಿಡ್ಕೊಂಡಿದ್ದು.
1: ಕಲ್ತೆ ಜಾಸ್ತಿ ಅದ
2: ಕಾಲ್ ಮೇಲೆ ಆಯ್ತು ಅಂತೇಳಿ, ಕಲ್ತು ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಅಂತ ಹಂಗ
1: ಯಾರು ಈಗ ಒಂದು ಅಡ್ಡವ್ರ ಅಂತ ಹೇಳಿ ಗೌರವ ಬೇಕಲ್ಲ, ಆಮೇಲೆ ಆ ಹುದ್ದೆಗೆ ಒಂದ್ ಗೌರವ
5: ಏಜಿಗೆ ಒಂದ್ ಗೌರವ ಬೇಕಲ್ಲ.
3: ನೀವೆಲ್ಲ ಇಷ್ಟೊಂದ್ ಸಂಸ್ಕಾರ ಅಂತ ಮಾತಾಡ್ತೀರಿ ಅಲ್ಲ, ಮೊದಲ ಹೇಳದನ್ ಕೇಂಬ ವ್ಯವಧಾನ ಇತ್ತ ಈ ಮಕ್ಕಳಿಗೆ. ಮೊದ್ ನಂಗೆ ಇನ್ನೂ ನೆನ್ಪಾತ್, ನಾ ಶಾಲೆಗೆ ಇದ್ದಾಗ್ಲಿಗೆ ನಂಗ್ ಟೀಚರ್ ಒಂದ್ ಕತಿ ಹೇಳಿರು, ಈ ಅಬ್ದುಲ್ ಕಲಾಂರ ಕತಿ. ಈಗಂತೂ ಎಲ್ಲೆಲ್ಲೂ ಸಿಕ್ಕತ್ತ ಆಯ್ತಾ. ಅದನ್ ಹೇಳದನ್ನ ಕೇಂಬ ವ್ಯವಧಾನ ತರಗತಿ ಹೆಂಗ್ ಇರುತ್ತಿಲ್ಲ ಗೊತ್ತಿತ್ತ ನಿಮ್ಗೆ. ಅವರಿಗೆ ಅಬ್ದುಲ್ ಕಲಾಂರ ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ್ಲಿಗೆ ಅವ್ರ ಅಯ್ಯರ್ ಮಾಸ್ಟರ್ ಇವ್ರನ್ನ ಸಮುದ್ರ ಬದಿ ಕರ್ಕೊಂಡ್ ಹೋಗಿ ಆಕಾಶ ತೋರ್ಸಿ ಹಕ್ಕಿ ಹಾರೋದನ್ನ ತೋರ್ಸಿ ಆ ಹಕ್ಕಿ ರೆಕ್ಕಿ ಬಡ್ದಾಗ್ಲಿಗೆ ಮೇಲ್ ಹಾರತ್ತ ಅಂತ ಹೇಳಿಕೊಟ್ಟಿರ್. ಅದನ್ ಕಂಡ ಅಬ್ದುಲ್ ಕಲಾಂರ ಕೇಂದ್ರಮ್ರ, ಹಕ್ಕಿಗಾರೆ ರೆಕ್ಕೆ ಇರತ್ತ, ಏರೋಪ್ಲೇನಿಗೆ ರೆಕ್ಕಿ ಇದ್ರು ಅದು ಅಲ್ಲಾಡುದಿಲ್ಲ ಆದ್ರೂ ಮೇಲ್ ಹೊತ್ತಲೆ ಅಂತ ಹೇಳಿ ಕೇಂದಿರಮ್ರ. ಆಗ ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕತೆಯೂ ಮೆಚ್ಚಕ, ಇವರ ಕುತೂಹಲನು ಮೆಚ್ಚಕಿಲ್ಲಿ. ಅಯ್ಯರ್ ಮಾಸ್ಟರ್ ಪ್ರಾಮಾಣಿಕರಾಯ್ ಹೇಳಿರಮ್ರ, ಅದು ಹ್ಯಾಂಗ ಆತ್ತೋ ನಂಗ್ ಗೊತ್ತಿಲ್ಲ ಮಗ, ಆದ್ರೆ ನೀನ್ ಮಾತ್ರ ಏರೋಪ್ಲೇನ್ ತಯಾರಿಸುವನು ಆಯ್ಕು ಅಂತ ಆಗ್ಲಿಗೆ ಹೇಳ್ದು. ಎರಡನೇ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ಅಬ್ದುಲ್ ಕಲಾಂರು ಕಡೆಗೆ ಇಡೀ ಭಾರತದ ಕ್ಷಿಪಣಿ ತಜ್ಞರಾಯ್ ಹೊರಬಂದ್ರು. ಈ ಕತೆ ನಾನು ಕೇಂದದ್ದು ಹೇಗ್ಲಿಗೆ ಅಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಕೇಂದ ಕತೆ. ನಾನು ಅಬ್ದುಲ್ ಕಲಾಂ ಆಯ್ದೋ ಇಲ್ಲಿಯೋ ಗೊತ್ತಿಲ್ಲ ನಂಗೆ ಆಯ್ತಾ. ಆದ್ರೆ ಅದ ಒಂದು ಮನ್ಸೊಳ ಕೂತಿದಿತ್ತಲ್ಲ, ಇವತ್ತು ನಾನು ನಮ್ಮ ಮಕ್ಳಿಗೆ ಹೇಳ್ರು
1: ಕೇಂಬಕ್ ವ್ಯವಧಾನ ಇತ್ತ.
5: ಅದಂತೂ ಹೌದು. ಈಗ ಮಾಸ್ಟರ್ ಒಳ್ಳೇದನ್ ಹೇಳ್ತು, ಒಂದ್ ಅರ್ಧ ಗಂಟೆ ಮಾಸ್ಟರ್ ಒಳ್ಳೇದ್ ಹೇಳಿದ್ರೆ ಮಕ್ಳು ಹೇಳಕ್ ಶುರು ಮಾಡ್ತು, ಅಯ್ಯೋ ಈ ಮಾಸ್ಟರ್ ಎಂತ ಚಾರಿ ಮುಗುದಿಲ್ಲಲೇ ಅಂತ ಹೇಳಿ. ಈಗ ಎಂತ ಕೇಳಿ ಹಂಗೆ ಕೈಯಲ್ಲಿ ಮೊಬೈಲ್ ಒಂದ್ ನಿಮಿಷದ ರೀಲ್ಸ್ ಕಾಮ್ದೇ ಖುಷಿ ಮಕ್ಳಿಗೆ. ಅರ್ಧ ಗಂಟೆ ಮಾಸ್ಟರ್ದ ನೀತಿ ಪಾಠ ಮಕ್ಳಿಗೆ ಬೇಕತ್ತಿಲ್ಲ ಅಲ್ದ ಸುಮನ.
2: ಹೌದೌದ ಲಕ್ಷ್ಮಿ, ನೀನ ಅಬ್ದುಲ್ ಕಲಾಂ ಕತೆ ಹೇಳಿಯಲ್ಲ, ನಂಗೆ ಅಷ್ಟೊತ್ತಿಗೆ ಒಂದ್ ವಿವೇಕಾನಂದರ ಬಗ್ಗೆ ಓದಿದ್ ನೆನ್ಪಾಯ್ತು. ಅವ್ರ ಸಣ್ಣಕ್ಕಿದ್ದಲ್ಲಿ ಅಮ್ಮನೊಟ್ಟಿಗೆ ಟ್ಯಾಂಗದಲ್ಲಿ ಹೋತಿದ್ರು, ಆಗ್ಲಿಗೆಲ್ಲ ಹಂಗೆ ಅಲ್ಲ ಜಟಕ ಬಂಡಿ ಅಲ್ಲ. ಅಲ್ಲಿ ಹೋತಿಪ್ಪಷ್ಟೊತ್ತಿಗೆ ಅಮ್ಮ ಕೇಳ್ರು, ನೀನ್ ದೊಡ್ಡವಾದ ಮೇಲೆ ಎಂತ ಆತೆ ಅಂತ ಹೇಳಿ. ಆಗ ವಿವೇಕಾನಂದರು ಹೇಳಿದ್ರು, ನಾನ್ ದೊಡ್ಡವಾದ ಮೇಲೆ ಜಟಕ ಸಾಬಿ ಆತೆ ಅಂತ ಹೇಳಿ. ನಿನ್ ಮಗ ಹೇಳ್ತನಲ್ಲ, ದೊಡ್ಡವಾದ ಮೇಲೆ ಎಂತ ಆತೆ ಕಂಡ್ರೆ ಡ್ರೈವರ್ ಆತ ಅಂತ ಹೇಳುದಲ್ಲ, ಮಗಳ ಮಕ್ಕಳೆಲ್ಲ ಹಂಗೆ ಹೇಳುದಲ್ಲ, ಹಂಗೆ ಜಟಕ ಸಾಬಿ ಆತ. ಅಮ್ಮ ಸುಮ್ಮನೆ ಕಂಡ್ರ, ಮನೆಗ್ ಬಂದ್ರೆ ಸಾಯಂಕಾಲ ದೀಪ ಹಚ್ಚಿ ದೇವ್ರ ಮುಂದೆ ಕೂಡ್ಸಿ ಅಲ್ಲಿ ದೇವ್ರ ಕೋಣೆಲಿ ಚಿತ್ರ ಇತ್ತ. ಯಾವ್ದ
5: ಯಾವ್ದ
2: ಅರ್ಜುನ, ಅರ್ಜುನನ್ ರಥನ ಕೃಷ್ಣ ನಡೆಸ್ತಾ ಇದ್ದದ್ದು
5: ಸಾರಥಿ ಐದ.
2: ಅದನ್ನ ತೋರ್ಸಿ, ನೀನು ಜಟಕ ಸಾಬಿ ಆದ್ರೆ ಅಡ್ಡಿಲ್ಲ, ಆದ್ರೆ ಈ ರೀತಿ ಇಡೀ ಜಗತ್ತನ್ನೇ ನಡೆಸುವಂತ ಜಟಕ ಸಾಬಿ ನೀನ್ ಆಯ್ಕ ಅಂತ ಹೇಳಿ ಅಮ್ಮ ಆಗ ಹೇಳಿದ್ದ ಸಣ್ಣವನಿದ್ದಾಗ. ಆಮೇಲೆ ವಿವೇಕಾನಂದ್ರೆ ಎಂತ ಆದ್ರ ಗೊತ್ತಿತ್ತಲ್ಲ, ಬದುಕಿದ್ 32 ವರ್ಷ ಅವರು ಏನಾದ್ರು ಏನ್ ಮಾಡಿದ್ರ ಸಾಧನೆ ಅಂತೇಳಿ. ಮಕ್ಳಿಗೆ ಸಣ್ಣಕ್ಕಿದ್ದಲೇ ಒಂದ್ ಹಿಂಗ್ ಹಿಂಗ್ ಮಾಡ್ಕ ಅಂತ ಒಳ್ಳೇದ್ ಅವ್ಕೆ ಹೇಳಿಕೊಡ್ತ ನಾವು.
1: ಹೌದಪ್ಪ, ಅದ ನೀವ್ ಸಣ್ಣಕ್ಕೆ ಪತಿ ಓದದಂದ್ರಿ ಅಲ್ಲ, ಈಗಿನ ಮಕ್ಳು ಎಲ್ ಓದ್ವೆ ಓದುದಿಲ್ಲಲ್ಲ. ನೀವು ಒಂದರು ಚಂದಮಾನ ಬುಕ್, ಬಾಲಮಂಗಳ ಬುಕ್, ಹಾಂಗಿನಂತ ಪುಸ್ತಕ ಅಂತ ಓದ್ತ ಈಗ ಈಗ ಓದ ಮಕ್ಕಳ ಪುಸ್ತಕ ಓದುದು ಹಾಂಗೆ ಓದ್ಯೋ ಹಂಗೆ ಐತದ. ಈಗ ಎಂತ ಮಾಡುಕ,
3: ಈಗ ಚಂದಮಾಮದ್ ಕಣಗಿದ್ದ ಬಾಲಮಂಗಳದ್ ಕಣಗಿದ್ದ ಪುಸ್ತಕವೇ ಇಲ್ಲ, ಅದು ಹಂಗ ಓದು ಕತ್ತಿಲ್ಲ. ಇನ್ ಶಾಲಿ ಅಂತ
2: ಹೇಳಿ
3: ಇನ್ ಹಿಂಗಿದ್ದೆಲ್ಲ ಹೇಳಿಕೊಡೋದಕ್ಕೆ ಶಾಲಿ ಅಂತ ಒಂದ್ ಮಾಧ್ಯಮ ಇದಿತ್ತು ನಾವೆಲ್ಲ ಕಲಿಯೋಷ್ಟೊತ್ತಿಗೆ. ಈಗ ಶಾಲಿ ಒಳಗೆ ಆಗ್ಲೇ ಹೇಳ್ನಲೆ, ಈ ಬೇರೆ ಕೆಲ್ಸ ಮಾಡುದ್ರೊಳಗೆ ಶಾಲಿ ಟೀಚರ್ಸ್ ಗೆ ಸಿಲೆಬಸ್ ಮುಗ್ಸೋದೊಂದು ಬಿಟ್ಟು ಬೇರೆ ಕತಿ ಹೇಳುಕ್ಕೆ ಪುರ್ಸೊತ್ತು ಖಂಡಿತ ಇಲ್ಲ. ಪಾಠ ಮಾಡದೇ ಇದ್ರು ಅವರನ್ನೇ ಹೇಳ್ತರು, ಈ ಪೋಷಕರು ಬಂದ್ ಹೇಳುದು ಅವರನ್ನೇ ಹೇಳುದು. ನೀವು ಪಾಠ ಮಾಡ್ಲಿಲ್ಲ ಅಂತ ಹೇಳ್ತಾರಷ್ಟೇ ಹೊರತು ನೀವ್ ಒಂದ್ ನೀತಿ ಪಾಠ ಮಾಡ್ಲಿಲ್ಲ, ನೀವ್ ಒಂದ್ ಕತಿ ಹೇಳ್ಲಿಲ್ಲ ಅಂತ ಯಾವ ಪೇರೆಂಟ್ಸ್ ಬಂದ್ ಹೇಳುದಿಲ್ಲ.
1: ಮಾರ್ಕ್ ಬರ್ಲಂದಕ್ಕೆ ಎಂಬುದ
3: ಯಾಕಂದ್ರೆ ಅವ್ರು ಅನ್ಕೊಂಡದ್ದು ಅಂಕದಲ್ಲೇ ಎಲ್ಲ ಇತ್ತು ಅಂತ ಹೇಳಿ ಅನ್ಕೊಂಡಿರು. ಅದಕ್ಕೆ ನಾ ಎಣಿಸುದು ಅಂತ ಅಂದ್ರೆ ಈ ಶಿಕ್ಷಕರಿಗೆ, ಈಗ ಉದಾಹರಣೆಗೆ ಈಗ ಡಾಕ್ಟರ್ನೇ ತಕಣಿ, ಅವ್ರ ಹತ್ರ ಬಂದ್ ಪೇಷಂಟ್ ಇರ್ತಾರ, ಆ ಪೇಷಂಟ್ ಗೆ ಏನಾಯ್ತು ಅವ್ರನ್ನ ಹುಷಾರ್ ಮಾಡಿ ಕಳಿಸು ಜವಾಬ್ದಾರಿ ಡಾಕ್ಟರ್ದು ಅಂತಿರತ್. ಈಗ ಇಂಜಿನಿಯರ್ ತಕಣಿ, ಇಂತ ಸೇತುವೆ ಕಟ್ಟುದು ಅಥವಾ ಇಂತ ಕ್ಯಾರಿಗೊಂದ್ ದಂಡಿ ಕಟ್ಟುದು ಇದಿಷ್ಟ ಇರತ್ತ, ಅದಿಷ್ಟನ್ನು ನೀಟಾಗಿ ಅವ್ರ ಕೆಲ್ಸವನ್ನ ಮಾಡ್ಕೊಂಡ್ ಹೋಯ್ಲಕ್ಕ. ಬೇಡಪ್ಪ ಈ ಸುಮ್ನೆ ಒಬ್ಬ ಕೃಷಿಕರನ್ ತಕಣಿ, ಓ ಒಂದಿಷ್ಟು ಜಾಗ ಅದ್ರಲ್ಲಿ ನಿನ್ನ ಸಾಮರ್ಥ್ಯಕ್ ಸರಿಯಾಗಿ ಏನ್ ಬೆಳಿತೀಯೋ ನೀ ಅದನ್ನೇ ತಿಂತೆ ಅನ್ಕೊಂಡ್ ಹೇಳಿ ಒಂದ್ ನೆಮ್ಮದಿರತ್. ಹಾಂಗೆ ಶಿಕ್ಷಕರಿಗೂ ಕೂಡ ಇಂತಿಷ್ಟು ಕೆಲ್ಸ ನಿಂದ, ನೀನು ಶಿಕ್ಷಣ ವ್ಯವಸ್ಥೆಗೆ ಇದ್ದವನು ಅಂತಿರ್ಕ. ಅದ್ ಬಿಟ್ಟ ಈ ಇಲೆಕ್ಷನ್ ಡ್ಯೂಟಿ, ಎಸ್ ಐ ಆರ್ ಡ್ಯೂಟಿ, ಬಿ ಎಲ್ ಒ ಡ್ಯೂಟಿ, ಆ ಲೆಕ್ಕ ಕೊಡು, ಈ ಲೆಕ್ಕ ಕೊಡು, ಆ ಶೂ ಸಾಕ್ಸ್ ಹಂಚ, ಮಟ್ಟಿ ಹಂಚ, ಇದೆಲ್ಲಾ ಕೆಲ್ಸವನ್ನು ಒಂದೇ ಒಬ್ಬರೇ ಮಾಡುದಂತ ಹೇಳಿ ಅಂದ್ರೆ ಎಷ್ಟೋ ಶಾಲೆಯಲ್ಲಿ ಅವರೊಬ್ರೇ ಇಪ್ಪದು, ಒಂದೇ ಶಿಕ್ಷಕರು ಇಪ್ಪದು
2: ಇಡೀ ಶಾಲೆ ಶಾಲೆ ಇರುತ್ತೆ.
3: ಏಕೋಪಾಧ್ಯಾಯ ಎಂತ ಪಾಠ ಮಾಡ್ತಾರ
2: ಅಲ್ಲ,
1: ಎಲ್ಲ ಅದ್ ಸಮ ಇಲ್ಲ ಇದ್ ಸಮ ಇಲ್ಲ ಎಲ್ಲ ಸರಿ, ಸಮ ಮಾಡುದ್ ಹೆಂಗ್ ಅಂತ ಹೇಳಿ ಒಂದ್ ಮಾತಾಡಿಯಲ್ಲ.
2: ಅಲ್ದ ಅದೇ ಬಸವಣ್ಣನವರ ಒಂದ್ ವಚನ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆ ಮನೆಯ ದುಃಖ ಕೇಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ. ನಾವು ಫಸ್ಟ್ ನಮ್ ನಮ್ ಮಕ್ಕಳನ್ನ ಸರಿ ಮಾಡ್ಕೊಂಬ ಮನೇಲಿ ಅಲ್ಲ, ಪ್ರತಿಯೊಬ್ರು ಅವ್ರವ್ರ ಮನೆ ಮಕ್ಕಳನ್ನ ಒಂದು ತಿದ್ದಿ ಸಮ ಮಾಡಿ ಇಟ್ಕೊಂಡ್ರೆ ಸಮಾಜ
1: ಅಲ್ಲ. ಈಗ ಸಮಸ್ಯೆ ಇಪ್ಪದೆ ಅದ, ಈಗ ಚಾ ಅಂಗಡಿಯಾಗ ಕೂತ್ಕೊಂಡವ ಚಾ ಮಾಡುದು ಅದಕ್ಕಿಂತ ಜಾಸ್ತಿ ಮೋದಿ ಅಂತ ಮಾಡ್ಕ, ವಿರಾಟ್ ಕೊಹ್ಲಿ ಹ್ಯಾಂಗ್ ಸಿಕ್ಸ್ ಹೊಡಿಕ ಹ್ಯಾಂಗ್ ಆಡಕ ಇದೇ ಮಾತಾಡೋ ಜಾಸ್ತಿ ಆಯ್ತು.
2: ಚಾ ಮಾಡ್ಲಿಕ್ಕಿತ್ತು ಲೈಕ್ ಮಾಡಿ,
1: ಅವ ಲೈಕ್ ಮಾಡಿ ಚಾ ಮಾಡಿದ್ರೆ ಅವ ಒಳ್ಳೆ ಉದ್ದಾರ ಹತ್ತಿದ್ದ, ಒಂದ್ ನಾಲ್ಕು ಜನ ಬಂದು ಅವನ್ ಮನೆ ಉದ್ದಾರ ಹತ್ತಿದ್ದ. ಹಾಗೆ ಪ್ರತಿಯೊಂದ್ ಇದ್ರಲ್ಲೂ ಅವ್ರವ್ರ ಕೆಲ್ಸ ಅವ್ರವ್ರ ಲೈಕ್ ಮಾಡಿರೆ ಆಗ ಎಲ್ಲರೂ ಉದ್ದಾರ ಆಯ್ಲಕ್. ಈಗ ಕಾಣಿ ಡಾಕ್ಟರ್ ತಕೊಂಡ್ರಿ, ಈಗ ನೀವ್ ಆಗ್ಲೇ ನಾವು ಹೇಳ್ತಲ್ಲ ಡಾಕ್ಟರ್ ಡಾಕ್ಟರ್ ಅಂತ ಮಾತಾಡ್ತ ಡಾಕ್ಟರ್ ಆದವ್ರ ಈ ಮೆಡಿಸಿನ್ ಇದ್ರ ಕಂಪ್ನಿ ಅವರದೆಲ್ಲ ಮಾತ್ರಿ ಅದಕ್ಕೆ ಇದಕ್ಕೆಲ್ಲ ಆಮಿಷಕ್ ಒಳಗ ಇದೆ, ಏನ್ ಬೇಕು ಅದನ್ನೇ ಬರೆದ್ರೆ ಎಷ್ಟೋ ಕಾಯಿಲೆ ಆಪದು ತಪ್ಪತ್ತು. ಅದಲ್ದೆ ಎಂತ ಸುಮ್ ಸುಮ್ನೆ ಅಡ್ಮಿಟ್ ಮಾಡುದು ಅದ ಇದೆಲ್ಲ ತಪ್ಸುದೆ ಎಷ್ಟೋ ಜನಕ್ಕೆ ಉಪಕಾರನೂ ಆತ. ಹಾಗೆ ಈಗ ಇವ್ರ ಹೇಳ್ದಂಗೆ ಶಿಕ್ಷಣದಲ್ಲ ಅಂತಾನೆ ಇಟ್ಕಣಿ, ಶಿಕ್ಷಣ ಕ್ಷೇತ್ರದಲ್ಲೇ ಸಿಲೆಬಸ್ಸೇ ಮುಗಿಸೋದು ಮಾಸ್ಟರ್ ಗುರಿ ಐದೇ ಇದ್ರೆ ಅವ್ರಿ ಅಂತ ನೀತಿ ಹೇಳ್ಬೇಕು ಕತಿ ಹೇಳ್ಬೇಕು ಅನ್ನೋದನ್ನೆಲ್ಲ ಮಾಡಿ ಸಿಲೆಬಸ್ಸೇ ಗುರಿ ಐದಿರೆ ಶಿಕ್ಷಣ ಕ್ಷೇತ್ರ ಒಳ್ಳೇದೇ ಆತ. ಅದಕ್ಕೆ ಅನುಕೂಲ ಯಾರು ಮಾಡಿಕೊಡ್ಕ? ರಾಜಕೀಯದವ್ರು ಮಾಡಿಕೊಡ್ಕ. ಅವ್ರ ಮನಿ ಮಾಡ್ಕಂದ ಅವ್ರ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದ್ ಮಾಡ್ಕಂದ ಒಂದ್ ಮನಿ ಬದಲು ಐದ್ ಮನಿ ಆರ್ ಮನಿ ಊರಲ್ಲೆಲ್ಲ ಸೈಟ್ ಮಾಡ್ಕಂದ್ರ ಬಗ್ಗೆನೆ ಗಮನ ಹೋರೆ ದೇಶದ ಊರಿಂದ ಶಾಲಿದ ಅಭಿವೃದ್ಧಿ ಹೆಂಗತ್ತ? ಅದು ಹೌದಲ್ದ. ಅದಲ್ದೆ ಇನ್ ರೈತರದ ಕತಿ ಈಗ

0: ಈಗ ರೈತರಿಗೆ ಹೇಳತ್ತ ಅವ್ರ ರಾಸಾಯನಿಕ ಬಳಸಿ ಕೃಷಿ ಮಾಡ್ತಾರ ಅಂತ ಹೇಳಿ ಸರ್ಕಾರದಿಂದೇ ಬತ್ತಲೆ ರಾಸಾಯನಿಕ ಬಳಸುಕ್ಕೆ ಗೊಬ್ಬರ ಬತ್ತಲೆ ಎಂತ ಮಾಡುದು. ಅದಕ್ಕೆ ಹೇಳದ್ದ ಮ್ಯಾಲಿನ ಸಮ ಇದೆ ಕೆಳಗಿನ ಸಮ ಆತಿಲ್ಲ ಅಂತ
1: ಹೇಳಿ ಎಲ್ಲ ಮ್ಯಾಲೆ ಮ್ಯಾಲೆ ಕಾಮ್ ಕಾತಿಲ್ಲ. ನಾವ್ ಮ್ಯಾಲ್ ನಾವ್ ಸರಿ ಮಾಡುಕತ್ತ ನಮ್ ನಮ್ದ ನಾವೆಂತ ಸರಿ ಮಾಡ್ಲಿಕ್ಕ ನಮ್ ನಮ್ ಬೇಕಾದಷ್ಟು. ಈಗ ನಮ್ಮ ಮನೆಗೆ ಇಲ್ಲೀಗ ಎಲ್ಲಾ ಅಂಗಡಿ ತರಕಾರಿ ತಪ್ಪು ಬದ್ಲ ಹಸಿರು ವಾಣಿ ಮನೆಗೆ ಬಳಸ್ಕೊಂಡ್ ಕಲ್ದ ಕೆಮಿಕಲ್ ಹಾಕಿರ ಅವ್ರ ಕೆಮಿಕಲ್ ಹಾಕಿರ ಇವ್ರದ್ ಹಾಕಿರ ಅಂಬು ಬದ್ಲ ನಾವೇ ಹೆಂಗ್ ನಮ್ಗೆ ಹೆಂಗ್ ಒಳ್ಳೇದನ್ ಕಂಡು ಮಾಡುದು ಒಂಚೂರು ಉದಾಸೀನ ಬಿಡ್ಕೆ ಟಿವಿ ಮುಂದ್ ಕೂತ್ ಕಮ್ಮಿ
2: ಜಾಗ ಎಲ್ಲ ಬೇಕಂತೂ ಇಲ್ಲ ತಾರಸಿ ಮೇಲೆಲ್ಲ ಬೆಳಿತಾರೆ ತರಕಾರಿ ಎಲ್ಲ.
1: ಹೌದು
2: ಅವ್ರವ್ರ
1: ಆಹಾರ ಇದೆಲ್ಲ ಸರಿಯಾರೆ ಮಕ್ಳು ಎಂತ ಸರಿಯಾತಿಲ್ಲ ಬರೀ ಮಕ್ಳನ್ನೇ ಹಾಗ್ ಮಾಡ್ತೋ ಹಿಂಗ್ ಮಾಡ್ತೋ ಅಂತ ಹೈಕಂಬ್ ಬದ್ಲು ಮನೇಲಿ ಹಾಳಿಯವರು ಅಷ್ಟೇ ಮನೇಲಿ ಪರು ಅಷ್ಟೇ ಮಕ್ಳಿಗೆ ಅಂತ ಬೇಕು ಒಂಚೂ ಟೈಮ್ ಕೊಡ್ಕೆ ಇಡೀ ಹೊತ್ತು ಅವರದ್ದೇ ಅವರದ್ದು ಇದಕ್ಕ ಆಗ ಎಲ್ಲ ಈಗ ಇಬ್ರು ಕೆಲಸ ಮಾಡ್ರೆ ಮಾತ್ರ ಜೀವನ ಎಲ್ಲರು ಓದಿದವರಿಗೆ ಅದನ್ನ ಅದನ್ನ ಮಾಡ್ಕಂದಿರತ್ತ ಪುರ್ಸತ್ ಇದ್ದವ್ರು ಒಂದ್ ಕೈ ಹಾಕಕ್ ಮನಿ ಮಂದಿ ಎಲ್ಲ ಈಗ ಮನೆಂಗ ಸ್ವಾಸಿ ಮಾಡಲ್ಲ ಮಗ ಮಾಡ್ಲಾ ಮಕ್ಳನ್ ಸರಿ ಬೆಳೆಸ್ಲಾ ಅಂತ ಹೇಳುದಲ್ಲ ನಾನೆಂತ ಮಾಡ್ಲಕ್ಕ ನಾನೀಗ ಪುರ್ಸೋತಿದ್ದೆ.
0: ಅದೇ ಈಗ ಹಳಿಯವ್ರನ್ನೆಲ್ಲ ಈಗ ತಗೊಂಡೆ ಅನಾಥಾಶ್ರಮಕ್ ಬಿಡ್ತರು ಹಂಗೆ ಹಿಂಗೆ ಎಲ್ಲ ಹೇಳ್ತರಲ್ಲೆ. ನಿಜ ಹೇಳುದಾದ್ರೆ ಈ ದುಡು ಸಮಯದಲ್ಲಿ ಒಂಚೂರ ಆ ಮಕ್ಳಿಗೆ ಒಂಚೂರು ಸಮಯ ಕೊಟ್ರೆ ಆ ಮಕ್ಳು ದೊಡ್ಡ ಆದ್ರ ಮೇಲೂ ಕೂಡ ಅವ್ರ ಸಮಯವನ್ನ ಈ ಹಳಿಯವ್ರಿಗೆ ಕೊಡ್ತವೆ. ಇವ್ರ ದುಡು ಕಾಲಕ್ಕೆ ಆ ಮಕ್ಳಿಗೆ ಒಂದ್ 5 ಪೈಸೆ ಸಮಯ ಕೊಡ್ಲ ಆ ಮಕ್ಳು ಶಾಲೆಗೆ ಎಂತ ಹೇಳ್ತೋ ಅನ್ಕೊಂಡ್ ಹೇಳಿ ಬಂದ್ ಹೇಳ ಖುಷಿಯ ಒಳಗ್ ಹೇಳೋಷ್ಟೊತ್ತಿಗೆ ಮಗ ಆಮೇಲೆ ಕಂಬ ಮಗ ಯಾಕಂದ್ರೆ ಇವ್ರಿಗೆ ಅಷ್ಟು ಕೆಲ್ಸ ಇದ್ದದ್ದು ಆಗ ಇವ್ರ ಸಮಯ ಕೊಡ್ಲಿಲ್ಲ. ಆ ಮಕ್ಳು ದೊಡ್ಡವಾದ್ರ ಮೇಲೆ ಅವು ಸಮಯ ಇವ್ರಿಗೆ ಕೊಡ್ತು.
1: ಹೌದಪ್ಪ ಇಲ್ದಿರ ಮಕ್ಳು ಅಲ್ದಿರ ಮೊಮ್ಮಕ್ಳಾರು ಹೇಳ್ತೋ ನಾನ್ ಅಜ್ಜ ಅಜ್ಜಿ ಕಂಡ್ಕೊಂಡಿರ್ ನನ್ನ ನಾ ಕಾಣ್ಕ ಅಂತ ಹೇಳಿಕಾರು ಅವು ಇದ್ ಮಾಡ್ತಾರೆ. ಯಾಕಂದ್ರೆ ಇವ್ ಅಜ್ಜಜ್ಜಿ ಕಾಂಬತ್ತಿಗೆ ಅಪ್ಪ ಅಮ್ಮ ಅವ್ರೇ ಜಾಯಿರ್ತಾರಲ್ದ.
0: ಮೊನ್ನೆ ಒಂದು ಧರ್ಮಸ್ಥಳದ ಸಂಘದ ಕಾರ್ಯಕ್ರಮಕ್ ಹೋಯಿದೆ ನಾನು ಹಿಂಗ ಸಂಪನ್ಮೂಲ ವ್ಯಕ್ತಿ ಆಗಿ ಹೋತೆ. ಅಲ್ಲಿ 25 ಜನ ಹೆಂಗಸರಿಗೆ ನಾನು ಹೇಳೋಷ್ಟೊತ್ತಿಗೆ ಅವ್ರ ಹತ್ರ ಒಂದ್ ಪ್ರಶ್ನೆ ಕೇಳ್ರೆ ನಿಮ್ ಮಕ್ಳು ಯಾರು ಅಜ್ಜ ಅಜ್ಜಿ ಒಟ್ಟಿಗೆ ಇದ್ರು ಅಂತ ಕೇಳ್ರೆ ಆ 25 ಸಂಸಾರದಗೂ ಒಂದೇ ಒಂದು ಸಂಸಾರವು ಅಜ್ಜನೊಟ್ಟಿಗೆ ಅಜ್ಜಿ ಒಟ್ಟಿಗೆ ಮಕ್ಳು ಇಲ್ಲೇ ಆ ಮಕ್ಳ ಅವಸ್ಥೆ ಅಂತ ಇವ್ರಿಗೆ ಪುರ್ಸೋತ್ ಇತ್ತ ಕೇಂದ್ರೆ ಇವ್ರ ಮನೆ ಬಪ್ಪದೆ 8 ಗಂಟೆಗೆ ಅಂದ್ರು
2: ಆ ಮಕ್ಳು ಸಾಯಂಕಾಲ
1: ಅಲ್ಲ ಇಟ್ಕಂಡ ಈಗ ಒಂದ್ ಕೆಲ್ಸಕ್ ಹೋಪರ್ ಕೆಲ್ಸಕ್ ಹೋದ್ರೆ ಅಲ್ಲಿ ಸರಿ ಕೆಲ್ಸ ಮಾಡುಕ್ ಆಗ್ತ ಮನ್ಸರ್ಧ ಮನೆಯಂಗಿರತ್ ಆಗ ಅನ್ಕೂಲ ಮನೆಗಿದ್ದಾರ ಮಾಡಿ ಕೊಡ್ತೇ ಹಿರಿಯರ್ ಇದ್ರ ಹಿರಿಯರ್ ಅನ್ಕೂಲ ಮಾಡಿ ಕೊಡು ಹಂಗಿರ್ಕ. ಇನ್ನ ಮನೆಯಂಗಿರು ಹೆಂಗ್ಸ್ರ ಅವರು ಅಷ್ಟೇ ಮನೆಯಂಗಿದ್ರ ಅಂದ್ರ ಮನೆಗೆ ಇಪ್ಪುದೇನ್ ಸಣ್ಣ ಕೆಲ್ಸ ಅಲ್ದೆ ಮನೇಲಿರು ಹೆಂಗ್ಸ್ರೇ ಈಗ್ಲಿನ್ ದೇಶ ಕೊಟ್ಟುದ್ ಮನೆಯಂಗಿದ್ದವ್ರೆ ದೇಶ ಕೊಟ್ಟದಂದ್ರೆ ಈಗ ಮನೆ ಮಕ್ಳೆಲ್ಲ ಏನ ಸಂಸ್ಕಾರ ಬೆಳೆಸ್ಕಂತರ ಅನ್ನೋದ್ರ ಬಗ್ಗೆ ಗಮನ ಕೊಟ್ರೆ ಮನೆ ಗೃಹಿಣಿಯರ ಅವ್ರವ್ರ ಮನೆ ಬದುಕು ಸರಿ ಮಾಡ್ಕಂಡ್ರೆ ಒಳ್ಳೇದೈದೆ ಅಂತ ಅಲ್ಲ ಮನೆ ಬದುಕು ಅಂದ್ಕೊಳ್ ನೆಂಪೈತೆ ನಾನ್ ಅಲ್ಲಿ ಕೆಸಿನ್ ಸೊಪ್ಪ ಬೇಕಂದ್ ಬಂದದ್ದೆ ಅಲ್ಲಿ ಪತ್ರೊಡಿ ನೆನ್ಸಿ ಇಟ್ಟು ಬಂದಿದೆ ಒಂದೆರಡು ಕೆಸಿನ್ ಸೊಪ್ಪು ಕೊಟ್ರೆ ನಮ್ಮ ಮನೆ ಹೊತ್ತು ಇಲ್ದಿರಿ ಈಗ ಮನೆ ಮಕ್ಳು ಬತ್ತೆ
0: ನಾಳೆ ಹಂಗಾರ ನಾನ್ ಸರಿ ತನ್ ಮನೆಗಿದ್ದೆ ಪತ್ರೊಡಿ ತಿಮ್ಕೆ.
3: ಅಯ್ಯೋ ನಾನ್ ಗಂಟೆ ಆಯ್ತು ನಾ ಮನೆಗೆ ಹೋತೆ ಮಕ್ಳು ಬಪ್ಪ ಹೊತ್ತಾಯ್ತು ಕೊನೆಗೆ ಇಷ್ಟೊತ್ತನಕ ನಾವು ಇಷ್ಟು ಭಾಷಣ ಮಾಡ್ಕಂಡ್ ಮಕ್ಳನ್ ಬಿಟ್ಟಕಂಡ್ ಅವಕ್ಕೊಂದ್ ತಿಂಡಿ ಗಿಂಡಿ ಕೊಡದೆ ಇಲ್ಲ ಸುಮ್ಮನೆ ಪಂಚಾಯತ್ಗೆ ಮಾಡ್ಕಂಡ್ರ ಆಪದಲ್ಲ ನಾ ಮನೆಗೆ ಹೋತೆ ಬತ್ತೆಕ ಇನ್ನೊಂದ್ ಸರ್ತಿ
1: ಸಿಕ್ಕುವಂತೆ.
4: ಹಾಯ್ ಎಲ್ರಿಗೂ ವಿಶ್ವ ಕುಂದಾಪುರ ದಿನದ ಶುಭಾಶಯಗಳು. ನಿಮ್ಗೋಸ್ಕರ ಹೊಸ ಕಾರ್ಯಕ್ರಮದೊಂದಿಗೆ ನಾವು ಬಂದಿತ್ತು ಮಹಿಳೆಯರು. ಈಗ ನಿಮ್ ಮುಂದೆ ಪ್ರಸ್ತುತ ಪಡಿಸೋ ಕಾರ್ಯಕ್ರಮ ಇತ್ತಲೇ ಅದು ಹೊಸ್ತೇ. ಯಾವ್ದಂದ್ರಿಯ ಕಥಾವಾಚನ ಶ್ರೀಮತಿ ವಾಣಿಯವರು ಬರೆದ ಮರಳಿ ಮನೆಗೆ ಎಂಬ ಕಥೆಯನ್ನ ಈಗ ನಾವು ನಿಮ್ ಮುಂದೆ ಹೇಳುತ್ತ. ಶ್ರೀಮತಿ ವಾಣಿಯವರು ಹಿಂದಿನ ಕಾಲದ ಮಹಿಳೆಯರ ತಲ್ಲಣಗಳ ಬಗ್ಗೆ ಮಾತ್ರ ಅಲ್ಲದೆ ಸಮಾಜದಲ್ಲಿ ಇಪ್ಪ ಸಮಸ್ಯೆಗಳ ಬಗ್ಗೆ ಬರ್ದವರು. ಇವ್ರ 3 ಕಾದಂಬರಿ ಇತ್ತಲೆ, ಹೊಸ ಬೆಳಕು, ಶುಭ ಮಂಗಳ, 2 ಕನಸು ಎಂಬುದು ಸಿನಿಮಾ ಆಯಿತು. ಇವರು 2 ಕಥಾಸಂಕಲನ ಬರ್ದಿದ್ರು, ಬಾಬು ಬರ್ತಾನೆ ಮತ್ತು ನಾಣಿಯ ಮದುವೆ ಅನ್ಕೊಂಡು. ಅದ್ರಲ್ಲಿ ಈ ನಾಣಿಯ ಮದುವೆಯಿಂದ ನಾವು ಒಂದ್ ಕತೆ ಹೆಕ್ಕಿತ್ತು, ಅದೇ ಮರಳಿ ಮನೆಗೆ ಎಂಬುದು. ಈ ಕಥೆಯಂಗೆ ಒಟ್ಟು 6 ಪಾತ್ರ ಬತ್ತತ್ತು. ಅದ್ರಲ್ಲಿ ಅಮ್ಮನ ಪಾತ್ರ ಮಾಡುವವರು ಸುಮನ ಹೇರಳೆಯವರು. ಈ ಅಮ್ಮನ್ ಮೊದಲನೇ ಮಗ ಶಂಕರನ್ ಪಾತ್ರನ ಸುಪ್ರತಾ ಪುರಾಣಿಕ್ ಮಾಡ್ತರು. ಈ ಮೊದಲನೇ ಮಗನ್ ಶಂಕರನ್ ಹೆಂಡತಿ ಪಾತ್ರನ ವಿನಯ ಉಡುಪ. ಈ ಪಾತ್ರದ ಹೆಸರು ಭಾಗ್ಯ.

ಮಲ್ಕಂಡು, ಇನ್ನು ಎರಡನೇ ಮಗ ದೊರೆಸ್ವಾಮಿ, ಅದು ನಾನೇ, ಅಂದ್ರೆ ಮಹಾಲಕ್ಷ್ಮಿ ಸೋಮಯಾಜಿ ಮಾಡ್ತು. ನನ್ ಹೆಂಡತಿ ಸುನಂದನ್ ಪಾತ್ರನ ಸರಿತಾ ಉಪಾಧ್ಯಾಯರು ಮಾಡ್ರೆ, ಇನ್ನು ಮೊಮ್ಮಗಿನ ಪಾತ್ರ ಇತ್ತಲೆ ಅದನ್ನ ಶ್ರೀಜಿತ್ ಸೋಮಯಾಜಿ ಮಾಡ್ತು. ಹಿನ್ನೆಲೆ ಸಂಗೀತವನ್ನ ಕೊಡುವವರು ಸುಮೇಧ ಪುರಾಣಿಕರವರು. ಹಾಗಾದ್ರೆ ಕೇಂಬ, ಈಗ ಮರಳಿ ಮನೆಗೆ ಕಥಾವಾಚನವನ್ನ

0: ಅತ್ತೆ, ಅವಲಕ್ಕಿಗ್ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನೆಸಿ ತಕೊಂಡ್ ಬಂದಿದೆ, ತಗೊಳ್ಳಿ ತಿನ್ನಿ. ಅತ್ತೆ
1: ಕೊಡ. ಮಡಿಲ್ ಮಾಡಿದ್ಯಾ?
0: ಹೌದಪ್ಪ, ಮಿನ್ಗಳ್ ಮಡಿಲೇ ಮಾಡ್ಕ ತಕ ಬಂದಿದೆ.
1: ಕಾಫಿ ಎಲ್ಲಿತ್ತ?
0: ಇಲ್ಲಿತ್ತು, ತಕಣಿ.
1: ಕೊಡ. ಥೂ, ಇದೆ ಅಂತ ಈ ನಮೂನೆ ಸಕ್ಕರೆ ಹಾಕಿದ್ಯಲೆ. ಯೋ, ರಾಮನವಮಿ ಪಾನ್ಕ ಕಣಗಿತ್ತು. ನಂಗ್ ಕಾಫಿ ಸಿ ಇದ್ರ ಆತಿಲ್ಲ ಅನ್ಕಂಡ್ ಗೊತ್ತಿಲ್ಲಯ ನಿಂಗೆ?
0: ನಾನು ಅದನ್ನೇ ಕುಡ್ದಿನಲೆ, ಸಮಯ ಇದ್ದಿತ್ತ.
1: ನಿನ್ನ ಅಲ್ಗೆಗೆ ಅಂತದು ಆಯ್ತು.
0: ಇರ್ಲಿ ಬಿಡಿ, ಹಂಗಾರ್ ಬೇರೆ ಮಾಡ್ಕ ತಕ ಬತ್ತೆ, ತಡೀನಿ.
1: ತಕೋ, ಸಕ್ಕರೆ ಕಮ್ಮಿ ಹಾಕಂಡ ಮಾಡ್ಕ ಬಾ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ಕಾಗದ ಬಂದಿತ್ತ.
1: ಆ, ಎಂತ
2: ಕಾಗದ? ಕಾಗದ ಬಂದಿತ್ತ ದೊರೆ. ಕಾಗದ ಬರಿಲ್ಲ, ಕಾಗದ ಬರಿಲ್ಲ ಅಂತಿದ್ಯಲೆ, ಈಗ ದೊರೆ ಕಾಗದ ಬಂದಿತ್ ಕಣ್.
1: ದೊರೆ ಕಾಗದವ? ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಎಂತ ಬರ್ದಿದ?
2: ಅವನೇ ಬತ್ತ ಅಂಬ್ರ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಹೇಗ್ರಿ ಬತ್ ನಮ್ರ?
2: ಇವತ್ತೇ, ಇವತ್ ರಾತ್ರಿ 8 ಗಂಟೆಗೆಲ್ಲ ಅವ ಇಲ್ಲಿರ್ತ. ತಗೋ ತಗೋ, ನೀನೇ ಓದ್ಕೋಬೇಕಿತ್.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ನಂಗ್ ಓದಕ್ಕಾಗ್ತಾನ? ಕಣ್ಕ ಅಂತತ್ತ ನಂಗೆ? ತಮಾಷೆ ಮಾಡ್ತೀಯ? ದೊರೆ ಬತ್ನಲೆ, ಹೋಯ್ಲಿ ಬಿಡ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ,
2: ನಾ ಬತ್ತಿಯಕ?
1: ದೊರೆ ಬತ್ ನಂಬ್ರ, ದೊರೆ ಬತ್ ನಂಬ್ರ. ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
0: ಅತ್ತೆ, ಕಾಫಿ ತಕಣಿ.
1: ಕೊಡ. ಭಾಗ್ಯ, ಗಂಟೆ ಎಷ್ಟಾಯ್ತ?
0: 11 ಗಂಟೆ.
1: ಆ,
0: 11 ಗಂಟೆ ಆಯ್ತ, ಎಂತಕ್ಕೆ?
1: ರಾತ್ರಿ 8 ಗಂಟೆಗೆ ದೊರೆ ಬತ್ ನಂಬ್ರ, ಅದಕ್ಕೆ ಕೇಂಡೆ. ಇನ್ನು 11 ಗಂಟೆ ಅಷ್ಟೇಯ, 8 ಆಯ್ತ ಕಂಡೆ. ಥೋ, ಇದು ಎಂತದ ಇದು? ಕಾಫಿಗ್ ಸಕ್ಕರೆ ಹಾಕ್ಲಿಲ್ಲಲೆ.
0: ಸಕ್ಕರೆ ಕಮ್ಮಿ ಹಾಕಂದ್ ನೀವೇ ಹೇಳದ್ದಲ್ಲ ಅತ್ತೆ.
1: ಹಾ, ನಾನ್ ಹೇಳಗ ಹೇಳದ್ದ? ನಂಗ್ ಕಾಫಿ ಸಿಹಿ ಆಯ್ರಕ್, ನೀವು ಕುಡಿಯೋ ಹಂಗೆ ಕೈ ವಿಷ ಅಲ್ಲ ನಾ ಕುಡುದ.
0: ಹಂಗಾರ್ ಕೊಡಿ, ಸಕ್ಕರೆ ಹಾಯ್ಕೊಂಡ್ ತಕೊಂಡ್ ಬತ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ. ಭಾಗ್ಯ, ರಾತ್ರಿ ದೊರೆ ಬತ್ನಲೆ, ಅವನಿಗೆ ಸೊಪ್ಪಿನ ಹುಳಿ ಅಂದ್ರ ಜೀವ ಮರೈತಿ. ಅವ ಬಪ್ಪಷ್ಟೊತ್ತಿಗೆ ಬಿಸಿ ಬಿಸಿ ಸೊಪ್ಪಿನ ಹುಳಿ ಮಾಡಿಡಕ.
0: ಆಯ್ತತೆ, ಸೊಪ್ಪಿನ ಹುಳಿಯೇ ಮಾಡಿಡ್ತೆ.
1: ಗೋವಿಂದ ಏನಮ್ಮ, ಗೋವಿಂದ ಏನಮ್ಮ.
2: ಅಮ್ಮ, ನಿನ್ ಮಗ ದೊರೆ ಸ್ವಾಮಿ ಬಂದ ಕಾಣ.
1: ದೊರೆ, ದೊರೆ ಬಂದ್ಯ ಮಗ?
3: ಅಮ್ಮ ನಮಸ್ಕಾರ ಮಾಡ್ತೇಮ್ಮ.
1: 100 ವರ್ಷ ಸುಖದಂಗಿರು ಮಗ. ಯಾಕ ಮಗ ಇಷ್ಟು ಸಣ್ಣ ಹೋಯ್ದ್ಯಲೆ?
3: ಕೆಲ್ಸ ಜಾಸ್ತಿ ಅಮ್ಮ. ಅಮ್ಮ ಈಗ
1: ಬಾಳೆಹಣ್ಣು ತಂದ್ಯಾ? ಅಯ್ಯೋ, ಬಂಗಾರದ ಅಂತ ಮಗ. ನಂಗೆ ಎಂತ ಇಷ್ಟ ಅನ್ಕಂಡು ಗೊತ್ತಿತ್ತ ಅವನಿಗೆ? ಎಂತಕ್ ಮಗ 2 ವರ್ಷದಿಂದ ಬರ್ಲೇ ಇಲ್ಲಿಯಲೆ?
3: ರಜಾ ಇರ್ಲಿಲ್ಲ ಅಮ್ಮ.
1: ರಾಜಣ್ಣನ? ಯಾವ ರಾಜಣ್ಣ?
2: ದೊರೆ, ಅಮ್ಮಂಗ್ ಸ್ವಲ್ಪ ಗಟ್ಟಿ ಮಾಡಿ ಹೇಳ್ಕ. ಒಂದೊಂದ್ಸಲ ಕಿಮಿ ಕೇಳತ್ತ, ಒಂದೊಂದ್ಸಲ ಕೇಂತಿಲ್ಲ ಕಾಣ. ಅಮ್ಮ ರಜಿ ಸಿಕ್ಕಿಲ್ಲ ಅಂಬ್ರ, ರಜಿ.
1: ಹಂಗ ಹೇಳ್ ಮತ್ತೆ. ರಾಜಣ್ಣ, ರಾಜಣ್ಣ ಅಂದ್ರೆ ನಂಗ್ ಹೆಂಗ್ ಗೊತ್ತಾತ್ತ? ಸುನಂದ ಹುಷಾರಿದ್ಲ ಮಗ.
3: ಎಲ್ಲ ಲಾಯ್ಕಿದ್ರ. ನಿನ್ನ ಕೇಳ್ಲ.
1: ಹಾ,
3: ನಿನ್ನ ಕೇಳ್ಲ ಸುನಂದ.
1: ಹಾ, ಅವಳನ್ನ ಕರ್ಕ ಬರ್ಕಿತ್ತ. ಪಾಪ, ನನ್ನನ್ ಕಾಣ್ಕಂದ್ ಎಷ್ಟ ಆಸೆ ಪಡ್ತಿದ್ಲೋ ಏನೋ.
3: ಅಮ್ಮ ಎಲ್ಲರೂ ಬಂದ್ರೆ ಮನೇಲಿ ಯಾರಮ್ಮ? ಮನಿ ಕಂಡ್ಕಂಕೆ ಒಬ್ರಾರು ಬೇಕಲ್ದ?
1: ಹಾ ಹಾ ಹಾ,
2: ನೀವಿದ್ರ ಮಾತಾಡ್ಕಂತೀರಿ, ನಾ ಅತ್ವಯ್ ಬತ್ತೆ.
1: ಪ್ರೇಮ ಸತ್ಯ ಎಲ್ಲ ಹುಷಾರ ಇದ್ರ ಮಗ?
3: ಹೌದಮ್ಮ, ಎಲ್ಲರೂ ಹುಷಾರಿದ್ರ.
1: ಅವನ್ನು ಕರ್ಕ ಬರ್ಕಿತ್ತು. ಪಾಪ, ಅಜ್ಜಿ ಅಂದ್ರ ಅವಕ್ ಪ್ರಾಣ.
3: ಸ್ಕೂಲಿಗೆ ರಜೆ ಇರ್ಕಲ್ಲಮ್ಮ. ಅಮ್ಮ ನಾನ ಕೈ ಕಾಲ್ ತೊಳ್ಕೊಂಡ್ ಬತ್ತೆ, ಬಸ್ಸಲ್ ಬಂದು ಸಾಕಾಯ್ತು.
1: ದೊರೆ, ಈ ಸಲ ನೀ ಎಷ್ಟು ದಿನ ಇರ್ತೀಯ?
3: ಅಮ್ಮ ಇನ್ನು ನಾನ್ 3 ದಿನ ಇಲ್ಲೇ ಇರ್ತೇಮ್ಮ, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು ನಂಗೆ.
1: ಈ ಸಲ ನೀ ಹೋಪೊತ್ತಿಗೆ ನನ್ನನ್ನು ಬೆಂಗಳೂರಿಗೆ ಕರ್ಕ ಹೋತಿಯ?
3: ನೀನ ಬೆಂಗಳೂರಿಗೆ ಬತ್ತೀಯ?
1: ಹೌದು ಮಗ, ನಂಗಿಲ್ ಬರೀ ಬೇಜಾರಾತಿತ್ತ. ಶಂಕರ ಇಲ್ಲಿಲ್ಲ ಅಲ್ದ?
3: ಶಂಕರಣ್ಣ ಇಲ್ಲಿಲ್ಲ ಅಮ್ಮ. ಆಯ್ತ, ಬೆಳಗ್ಗೆ ಮಾತಾಡುವಾಕ, ನಂಗ್ ಜೋರ್ ಹೊಸು ಅತ್ತಮ್ಮ.
1: ಹೋಗ್ ಮಗ, ನಿಂಗ್ ಖುಷಿ ಅಂದೇಳಿ ಸೊಪ್ಪಿನ ಹುಳಿ ಮಾಡಿಸಿ ಇಟ್ಟಿದ್ದೆ. ಉಣ್ಣ ಹೋಗು ಉಣ್ಣ ಹೋಗು. ಗೋವಿಂದ ಏನಮ್ಮ ಗೋವಿಂದ ಏನಮ್ಮ ಗೋವಿಂದ ಏನಮ್ಮ.

0: ಅಮ್ಮಾ ಅಮ್ಮಾ ಎಂತ ಕರ್ತಿಯಂದ್ರು?
1: ದೊರೆ ಬಾ ಇಲ್ಲಿ ಕೂತ್ಕೋ. ನಾವಿಬ್ರು ಬೆಂಗಳೂರಿಗೆ ಹೋಗ್ಬೋದು ನಾಳೆ ಸಾಯಂಕಾಲಕ್ಕಲ್ದನ?
0: ಅಮ್ಮ ಮಾತ, ನಾನಿಪ್ಪುದು ಬೆಂಗಳೂರಿಗೆ ಬರಸ್ತಾಳುವಮ್ಮ, ಅಲ್ಲಿ ನಿಂಗೆ ಸರಿ ಆತಿಲ್ಲ.
1: ಕಣ್ಣು ಕಾಣದಿದ್ ನಂಗೆ ಯಾವ ಸ್ಥಳ ಏನ?
0: ಅಮ್ಮ ನಿಂಗೆ ಅಲ್ಲಿ ಎಂತದ್ದು ಸೌಕರ್ಯ ಇಲ್ಲಯಾ?
1: ಸಾಯೋ ಮುದುಕಿಗೆ ಅಂತ ಸೌಕರ್ಯ ಮರಯ್ಯ, ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿನ ಕಾಣ್ಕಂಡ್ರೆ ಸಾಕಪ್ಪ.
0: ಅಲ್ಲ ನಿಂಗೆ ನಿನ್ ಮಡಿ ಮೈಲ್ಗೆ ಎಲ್ಲ ನಡ್ಸೋಕ ಕಷ್ಟ ಆತೋ ಏನೋ.
1: ನನ್ನ ಮಡಿ ಮೈಲ್ಗೆ ನಾ ನಡ್ಸ್ಕಂತೆ, ಬೇರೆಯವ್ರಿ ಅಂತ ನಡ್ಸೋದು ಅದ್ನ? ಶಂಕರನ್ ಮನೆಯವ್ರು ಯಾರಾದ್ರೂ ಇತ್ತರ ಇಲ್ಲ?
0: ಯಾರು ಇಲ್ಲಮ್ಮ. ಏನ
1: ಇವರೆಲ್ಲ ನನ್ನ ಲಾಯಕ್ ಕಣ್ಕಂತಿಲ್ಲ ಮರಯ್ಯ.
0: ಯಾಕಮ್ಮ ಹಂಗೆಲ್ಲ ಹೇಳ್ತೆ, ಎಷ್ಟು ಚಂದ ಕಾಣ್ಕಂತ್ರ ನಿನ್ನ, ನಿನ್ ಟೈಮ್ ಟೈಮಿಗೆ ಅತ್ತಿಗೆ ಎಲ್ಲ ಮಾಡಿ ಹಾಕ್ತ್ರ.
1: ಹಾ ಹೌದೌದು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂಬ್ರು, ನಿನ್ ಕಣ್ಣಿಗೆ ಎಲ್ಲ ಹಾಂಗೆ ಕಾಂತತ್ತು. ನಂಗೆ ಇವ್ರ ಕೈಲೆಲ್ಲ ಬೆಂದು ಬೆಂದು ಸಾಕಾಯ್ ಹೋಯ್ತು. ನಾ ಹೇಳೋದಿಷ್ಟೇ, ನಿನ್ನನ್ ಬಿಟ್ಟು ನಾ ಆಯ್ಕಂತಿಲ್ಲ.
0: ಅಮ್ಮ ನಾನ ರಿಟೈರ್ ಆದ್ಮೇಲೆ ಇಲ್ಲೇ ಒಂದ್ ಮನೆ ಮಾಡ್ತೆ ಅಂತ ಅನ್ಕೊಂಡಿದ್ದೆ, ಆಗ ನೀ ನನ್ ಜೊತೆ ಇರ್ಲಕ್ಕ.
1: ನಾನ್ ತಿಥಿ ಮಾಡ್ಕಷ್ಟೇ ಆ ಮನೇಲಿ. ಅಲ್ಲ ಮಗ, ಅಲ್ಲಿವರೆಗೂ ನಾ ಬದುಕಿರ್ತಾನ? ಇಲ್ ಕಾಣ, ನೀ ಒಂದು ಅಲ್ಲಿಗೆ ನನ್ನ ಕರ್ಕ ಹೋಗ್, ಇಲ್ಲ ನೀನೇ ಇಲ್ಲ ಆಯ್ಕೊಂಡ್ಬಿಡು. ಇಲ್ದಿರ ನೀ ನನ್ನ ಮಗ ಅಲ್ಲ, ನಾ ನಿನ್ನ ಅಬ್ಬಿಯು ಅಲ್ಲ. ಹೋಗ.
0: ಆಯ್ತಾಯ್ತು, ಕಾಂಬ ಕಾಂಬ.
2: ದೊರೆ ಊಟಕ್ ಬಾ.
0: ಬಂದೆ ಎತ್ಗೆ. ಅಲ್ಲ ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋರೆ, ಸುನಂದ ಆಕಾಶ ಭೂಮಿಯೇ ಒಂದ್ ಮಾಡಿ ಬಿಡೋಳು. ಮೊದ್ಲಿಂದ್ಲೂ ಅಮ್ಮನ್ ಕಂಡ್ರೆ ಅವಳಿಗೆ ಅಷ್ಟು ಕಷ್ಟೇ. ಬೇರೆ ವಿಚಾರದಲ್ಲಿ ಸುನಂದ ಒಳ್ಳೆಯವಳೆ, ಆದ್ರೆ ಕೆಲವು ವಿಚಾರದಲ್ಲಿತ್ತಲೆ ಸ್ವಲ್ಪ ಒರಟ್ ಅಂದ್ರು ಒರಟ್. ಅತ್ತಿಗೆ ಅಷ್ಟು ವಿಶಾಲ ಹೃದಯ ಅವಳಿಗಿಲ್ಲ.
3: ದೊರೆ ಅತ್ತಿಗೆ ಮುಖದಲ್ಲಿ ಖುಷಿ ಕಾಣ, ನಾಳೆ ಪಾಯಸದ ಊಟವೇ ಮಾಡಿ ಹಾಕ್ಲ.
0: ಅಲ್ಲ ಈ ಅಮ್ಮ ಬೆಂಗಳೂರಿಗೆ ಬಂದಾಗಲಿಕ್ಕೆ ಸುನಂದ ಏನಾದ್ರೂ ಎದುರಿಗೆ ಗಲಾಟಿ ಗಿಲಾಟಿ ಮಾಡ್ರೆ ಅಮ್ಮನಿಗೂ ಬೇಜಾರಾತಿಲ್ಯ, ಅದಕ್ಕೆ ಅವಳು ಅಲ್ಲಿಗೆ ಬಪ್ಪದ್ ಬ್ಯಾಡ ಅಂದದ್ ನಾನು.
2: ನಾನೊಂದ್ ಮಾತ್ ಹೇಳುದ ದೊರೆ ಸ್ವಾಮಿ.
0: ಹೇಳಿ ಅತ್ತಿಗೆ. ನಂಗೆ ಎಂತ ಮಾಡುದಂದೇ ಗೊತ್ತಿಲ್ಲ ಕಾಣಿ.
2: ಅಲ್ಲ ಅತ್ತೆ ಹತ್ರ ನೀನ್ 8 ದಿನ ಆದ್ಮೇಲೆ ಅಣ್ಣ ನಿನ್ನ ಕರ್ಕೊಂಡ್ ಬತ್ತ, ಅಷ್ಟೊಳಗ್ ನಾನ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕಂತೆ ಅಂತ ಹೇಳಿ ನೀನ್ ಊರಿಗೆ ಹೋಯ್ಬಿಡ.
3: ಅಲ್ಲ ಭಾಗ್ಯ, 8 ದಿನ ಆದ್ಮೇಲೆ ಅಮ್ಮ ಕರ್ಕೊಂಡ್ ಹೋಗಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ಬೋದ?
2: ಅಷ್ಟೊತ್ತಿಗೆ ಅವ್ರಿಗೆ ಅದೆಲ್ಲ ಮರ್ತೋ ಇರುತ್ತ, ವಯಸ್ಸಾತ ಆತ ಎಲ್ಲ ಹಿಂಗೆ ಕಣ್ಣೆದ್ರಿಗೆ ಇಪ್ಪಷ್ಟೊತ್ತಿಗೆ ಎಲ್ಲ ನೆನ್ಪಿರುತ್ತ, ಆಮೇಲೆ ಎಲ್ಲ ತಾನಾಯಿ ಮರ್ತೋತ್ತ. ಅತ್ತೆ ಕಾಫಿ ತಂದಿದೆ ತಕಣಿ. ಕಾಫಿ ಕಾಫಿ.
1: ನಂಗ್ ಬೇಡ
2: ಕಾಫಿ. ಬೇಡ್ದ ಎಂತಕ್ಕೆ?
1: ಎಲ್ಲ ಬರೀ ನಾಟಕ ಮಾಡ್ತ್ರಿ. ದೊರೆ ಮನೆಗೆ 8 ದಿನಕ್ಕೆ ಕರ್ಕೊಂಡು ಹೋತೆ ಅಂತ ಹೇಳಿ 15 ದಿನ ಆಯ್ತು. ದಿನ ಒಂದೊಂದು ಹೆಳೆ ಹೇಳ್ತಾ ಇಕ್ಕಂಡಿದ್ದ ಶಂಕರ, ಗೋವಿಂದ ಐನಮ್ಮ. ಕಾಫಿ ಅಲ್ಲ, ನನ್ನ ದೊರೆ ಮನೆ ಕರ್ಕೊಂಡು ಹೋಪಲ್ವರೆಗೆ ಹನಿ ನೀರು ಬಾಯಿ ಹಾಕುತ್ತಿಲ್ಲ ನಾನು. ಗೋವಿಂದ ಐನಮ್ಮ. ಮಾತ್ರ ಹತ್ಯೆ ಶಾಪ, ಆ ಪಾಪಿ ಶಂಕರನ್ ತಲೆಗೆ ಸುತ್ಕೊಳ್ಳಿ. ಗೋವಿಂದ ಐನಮ್ಮ. ಮುದುಕಿ ಹೆಣ ಎತ್ತಾಕಿ ಬಿಡಿ ಎಲ್ಲ ಸೇರ್ಕೊಂಡು. ಗೋವಿಂದ ಐನಮ್ಮ. ಇಲ್ಲಿ ಕಾಣ, ಇದು ನನ್ನ ಕಡೆ ಮಾತು, ನಾ ಒಂದ್ ಹನಿ ನೀರು ಬಾಯಿ ಹಾಕುತ್ತಿಲ್ಲ. ಗೋವಿಂದ ಐನಮ್ಮ ಗೋವಿಂದ ಐನಮ್ಮ.

0: ಹೋಯ್ ಅತ್ತೆ ಕಾಫಿನು ಕುಡಿದೆ ಕೂತಿರ್ಕಾಣಿ, ಅವ್ರಿಗೆ ಬೆಂಗಳೂರಿಗೆ ಕರ್ಕ ಹೋಯ್ದೆ ಇದ್ರೆ ಒಂದ್ ತೊಟ್ ನೀರು ಬಾಯಿಗೆ ಹಾಕುದಿಲ್ಲ ಅಮ್ರ, ಎಂತ ಮಾಡುದೀಗ?
1: ಹೌದ ಹಂಗನ್ಲ ಅಮ್ಮ.
0: ಹೌದ್
1: ಎಂತ ಮಾಡುದೀಗ? ಹಾ ಭಾಗ್ಯ ಒಂದ್ ಉಪಾಯ ಮಾಡ್ರಿ. ಹಂಗೆ
0: ಎಂತ?
1: ವರ್ಷ ಆದವ್ರ ಮನ್ಸ ಮಕ್ಳ ಮನ್ಸ ಇದ್ದಂಗ ಅಮ್ರ, ಅವರಿಗೆ ಸ್ವಲ್ಪ ಮೋಸ ಮಾಡ್ರೆ.
0: ಮೋಸವ? ಎಂತ ಮೋಸ
1: ಅಂದ್ರೆ, ನಮ್ಮ ಮನೆಯಲ್ಲಿ ಹೊರಗೊಂದ್ ಮನೆ ಇತ್ತಲೆ, ಅದನ್ ಖಾಲಿ ಮಾಡಿ ಅಲ್ಲೊಂದ್ ಮಂಚ ಹಾಕ್ಸುವ, ನಾನೊಂದ್ ಬಾಡಿಗೆ ಕಾರ್ ತಕೊಂಡ ಬಂದ್ ಅಮ್ಮನ ಅದ್ರಲ್ಲಿ ಕೂರ್ಸ್ಕೊಂಡ್ ಎರಡ್ ಗಂಟೆ ಇಲ್ಲೇ ಎಲ್ಲ ಸುತ್ತಾಡಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬತ್ತೆ, ಹೊರಮನೆ ಹತ್ರ ಇಳಿಸುವ. ಇದೇ ದೊರೆಸ್ವಾಮಿ ಮನೆ ಅಂತ ಹೇಳಿ ಹೇಳುವ.
0: ಅತ್ತೆಗೆ ಇದು ದೊರೆಸ್ವಾಮಿ ಮನೆ ಅಲ್ಲ ಅನ್ ಗೊತ್ತಾತಿಲ್ಯ ಮರ್ರೆ.
1: ಅದೇ ಹಂಗ್ ಗೊತ್ತಾತ ಅಮ್ಮಂಗೆ, ಕಣ್ ಕಾಣ್ತಿಲ್ಲ ಹ್ಯಾಂಗಿದ್ರು ಅಮ್ಮಂಗೆ.
0: ಉಪಾಯ ಏನೋ ಲಾಯಿಕೆ ಇತ್ತ ಅತ್ತೆನ್ ದೊರೆ ಮನೆ ಅಂತ ಒಪ್ಪಿಸ್ಲಕ್ ಹೌದ್. ಅರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತಪ್ಪದ? ದೊರೆ ಮನೆ ಅಂದ್ರ ಮೇಲೆ ದೊರೆ ಸುನಂದ ಮಕ್ಕಳೆಲ್ಲ ಅಲ್ಲೇ ಇರ್ಕಲೆ, ಅದಕ್ಕೆಂತ ಮಾಡುದ?
1: ಅಮ್ಮ ದೊರೆಸ್ವಾಮಿ ಮನೆಗ್ ಬಂದ ಮೇಲೆ ನಾನೇ ದೊರೆ, ನೀನೇ ಸುನಂದ, ನಮ್ ಮಕ್ಳೇ ಪ್ರೇಮ ಸತ್ಯ. ಕಾಣ ಅಮ್ಮಂಗೆ ಸ್ವಲ್ಪ ಕಿವಿಕೆ ಅಂತಿಲ್ಲ, ಹಾಂಗಾಯಿ ನಾನ್ ದೊರೆ ತರ ಮಾತಾಡ್ತೆ. ನೀವು ಮೂರ್ ಜನ ಸ್ವಲ್ಪ ಸ್ವರ ಬದ್ಲು ಮಾಡ್ಕೊಂಡ ಮಾತಾಡಿ, ಆಗ್ದ? ಗೊತ್ತಾಯ್ತಲ್ದ ಹೇಳದ?
0: ಹಾ ಗೊತ್ತಾಯ್ತು ಗೊತ್ತಾಯ್ತು, ಹಂಗೆ ಮಾಡುವ.
2: ನಾನಿನ್ ಮೇಲೆ ದೊರೆ ಚಿಕ್ಕಪ್ಪನ ಮಗ, ಒಳ್ಳೆ ಡ್ರಾಮಾ.
0: ಅತ್ತೆ ತಕಣಿ ರೈಲ್ ಚಂಬ. ಅತ್ತೆ ಇನ್ ಹೇಗಳಿಕ್ ವಾಪಸ್ ಬತ್ರಿ?
3: ನಾ ಇನ್ಮೇಲೆ ಅಲ್ಲೇ ಆಯ್ಕಂತೆ, ಬೇಕಾರೆ ನೀನೇ ಬಂದ್ ಬಂದ್ ಕಣ್ಕೊಂಡ್ ಹೋಗಿ.
1: ಅಮ್ಮ ನಿಧಾನಕ್ ಮೆಟ್ಲೇಳಿ. ಭಾಗ್ಯ ಅಮ್ಮನ್ನ ನಿಧಾನಕ್ಕೆ ಇಲ್ಲೇ ಎಲ್ಲ ತಿರ್ಸ್ಕೊಂಡ ಎರಡ್ ಗಂಟೆ ಬಿಟ್ಟು ಬತ್ತೆ. ನೀನ ಸುನಂದನ್ ಪಾರ್ಟ್ ಮಾಡೋಕೆ ತಯಾರಾಗಿರ.
0: ಆಯ್ತಾಯ್ತು
1: ಅಮ್ಮ, ನಿಧಾನಕ್ ಕೂತ್ಕೋ. ಓಯ್ ಡ್ರೈವರ್ ಬಾಬಾ, ಹಾ ಸೀದ ಬೆಂಗಳೂರಿಗೆ ಹೋಗ. ಅಮ್ಮ ದೊರೆಸ್ವಾಮಿ ಮನೆ ಬಂತ, ಇಳಿ ಇಳಿ.
4: ಅಯ್ಯೋ ಮರಯ್ಯ ಇಷ್ಟು ಬೇಗ ಬಂತನ?
1: ಹೌದಮ್ಮ ಬಾಬಾ. ಏ ದೊರೆಸ್ವಾಮಿ, ಕಾರಿನವನಿಗೆ ದುಡ್ಡು ಕೊಟ್ಟು ಕಳ್ಸ. ಹಾ ಅಮ್ಮ ಹಿಂಗೆ ಎಡಕ್ ಎಡಕ್ ಬಾ, ಇದು ಅವ್ರ ಮನೆ ಕಂಪೌಂಡ್. ಇಲ್ಲೇ ನಿಂತ್ಕೋ ಅಮ್ಮ. ಪ್ರೇಮ ಸತ್ಯ ಬನ್ನಿ ಬನ್ನಿ. ದೊರೆ ಅಮ್ಮ ಬಂದಿದ್ಲಿ ಕಾಣ.
5: ಅಮ್ಮ ಬಂದಿ ಅಮ್ಮ.
4: ಹೌದು ಮರಯ್ಯ.
5: ಅಮ್ಮ ನಮಸ್ಕಾರ ಮಾಡ್ತೆ.
4: ಹಾ ಹಾ ಹಾ ಸುನಂದ ಸುನಂದ.
5: ಹಾ
4: ಇಲ್ವಾ ಮರೈತಿ, ಹತ್ರ ಕೂತ್ಕೋ ಈಗ ತಕೋ.
6: ಏನತ್ತೆ ಹುಷಾರಿದ್ರಿಯಾ?
4: ಹಾ ಹುಷಾರಿದ್ನ, ನಿನ್ನೊಟ್ಟಿಗೆ ಆಯ್ಕಣ್ಕಂತ ಹೇಳಿ ಬಂದೆ ಮರೈತಿ.
6: ಒಳ್ಳೇದಾಯ್ತು.
4: ಎಂತಕ್ಕೆ ಸ್ವರ ಎಲ್ಲ ಒಂಥರ ಆಯ್ತಲೆ?
6: ಅದ ಥಂಡಿ ಆಯ್ತು ಅದಕ್ಕೆ ಅಷ್ಟೇ.
4: ಅಲ್ಲ ದಪ್ಪ ಆದಂಗ್ ಕಾಣತ್ತಲೆ?
6: ಅದ ವಯಸ್ಸಾಯ್ತಲ್ಲ, ವಯಸ್ಸಾದ್ಮೇಲೆ ಒಂಚೂ ಮೈ ಬತ್ತಲೆ.
4: ಅಯ್ಯೋ ಇದೆಂತ ಮರೈತಿ, ಜಡೆ ಇಷ್ಟು ಸಣ್ಣದಾಯ್ತಲೆ, ನಮ್ ಭಾಗ್ಯನ್ ಜಡೆ ಕಂಡಾಗೆ ಇತ್ತು.
6: ವಯಸ್ಸಾಗ್ತಾ ಕೂದ್ಲು ಉದ್ರುತ್ತಲತ್ತೆ.
4: ಸುನಂದ ಆ ಬುಟ್ಟಿಲ ತಿಂಡಿ ಇಟ್ಟಿದೆ ಕಾಣ, ತೆಗ್ದ ಮಕ್ಳಿಗೆ ಕೊಡ. ಬಾಗಿನ ಹತ್ರ ತಿಂಡಿ ಮಾಡಿ ಕೊಡುಕ್ ಹೇಳಿ ಮಾಡಿ ಕೊಟ್ಲ. ಶಂಕರ ಎಲ್ಲ?
1: ಏನಮ್ಮ?
5: ಅಮ್ಮ ಶಂಕರಣ್ಣ ಬತ್ಲಿಗೆ ಹೋಯ್ದ.
4: ಹೌದಾ? ಆ ಬಾಗಿಂಗೆ ತಿಂಡಿ ಮಾಡೋಕೆ ಬತ್ತಿಲ್ಲ ಮರೈತಿ. ತೂ ಸುನಂದ ಆ ಭಾಗ್ಯನ ಕೈಲ್ ಬೆಂದ್ ಬಂದ್ ಸಾಕಾಯ್ತು ಮರೈತಿ. ಪುಣ್ಯಾತ್ಗಿತ್ತಿ ಸರಿಯಾಗಿ ಹೊಟ್ಟಿಗೂ ಹಾಕ್ತಿರಲ್ಲೆ, ಏನ್ ಬೇಕು ಏನ್ ಬೇಡ ಅಂತ್ಲೂ ಕೇಂತಿರಲ್ಲೆ. ಆ ಮಕ್ಕಳಿದ್ವಲೆ ರವಿಯೋ ರಾಜಲಕ್ಷ್ಮಿಯೋ ಹನುಮಂತನ ಅಪರಾವತಾರಗಳು, ಬಾಲ ಒಂದಿಲ್ಲ.
5: ಸುನಂದ ಒಂಚೂರಿಲ್ವಾ?
7: ಕಂಡ್ರಿಯ ಕಂಡ್ರಿಯ, ನಾನಿಷ್ಟು ದಿನ ಎಷ್ಟು ಲಾಯ್ಕ್ ಮಾಡಿ ಅತ್ತೇನ್ ಕಂಡ್ಕೊಂಡಿದೆ. ನಂಗ ನನ್ನ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ, ಈಗ ನನ್ ಬಗ್ಗೆ ಅವ್ರ ಮನ್ಸಲ್ಲಿ ಎಂತ ಇತ್ತ ನಂಗೆ ಇವತ್ತು ಗೊತ್ತಾಯ್ತು ಕಂಡ್ರಿಯ. ಎಲ್ಲ ನನ್ನ ಹಣೆ ಬರ.
1: ಭಾಗ್ಯ, 60 ಅರಳು ಮರಳು ಅಂತೇಳಿ ಗಾದಿ ಇತ್ತಲೆ, ಅಮ್ಮಂಗೀಗ್ಲೇ 80. ಅವಳನ್ ಮಾತನ್ನ ಮನ್ಸಿ ತಕಬೇಡ. ಒಂದೇ ಬದಿ ಕೂತು ಕೂತು ಬೇಜಾರಾಯ್ತು, ಎಂತೆಂತೋ ಮಾತಾಡ್ತಿ. ಅವಳನ್ನ ಕ್ಷಮ್ಸಕ.
7: ಕ್ಷಮ್ಸುಕೆ ನಾನ್ಯಾರ್, ಇರ್ಲಿ ಬಿಡಿ, ಸರಿ ಬನ್ನಿ.
1: ಜಾಣೆ, ಸಿಟ್ಟು ಬೇಜಾರ್ ಮಾಡ್ಕೋಬೇಡ, ನಾಟಕ ಹಿಂಗೆ ಮುಂದುವರ್ಸಕ.
7: ಆಯ್ತು.

0: ಅಯ್ಯಪ್ಪ ದೇವ್ರೆ, ಬೆಳಗ್ಗೆ ಆಯ್ತಾ? ಸುನಂದ, ಸುನಂದ ದೊರೆ, ದೊರೆ ಸುನಂದ, ಸುನಂದ ದೊರೆ, ದೊರೆ. ಅಯ್ಯೋ, ಒಬ್ರು ಮನೇಲಿ ಇಲ್ಲಿಯಾ? ಆಗಿಂದ ಒರ್ಲತಾ ಇದ್ನಲೆ. ಅಯ್ಯೋ,
1: ಏನಜ್ಜಿ?
0: ಯಾರ ಸತ್ಯನ? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋದ್ರ?
1: ಅಮ್ಮ ಆಚೆ ಮನೆಗೆ ಹೋಯಿದ್ಲು, ಅಪ್ಪ ಪ್ಯಾಟಿಗೆ ಹೋಯ್ರು.
0: ಹೌದಾ? ಹಂಗಾರೆ ನೀನೇ ನಂಗೊಂಚೂರು ಮೀಯುಕ್ ನೀರು ತೋಡಿ ಕೊಡ್ತೀಯ? ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟಿ ಬೇರೆ ರಾಮ ರಾಮ ಅಂತಿತ್ತು.
1: ಹೋಗಜ್ಜಿ, ನಂಗೆ ಟೈಮ್ ಇಲ್ಲ, ಹೋಮ್ವರ್ಕ್ ಬೇರೆ ಮಾಡೋಕಿತ್ತು.
0: ಸರಿ, ನಿಮ್ಮ ಅಮ್ಮ ಬಂದ್ಮೇಲೆ ಅವಳನ್ನು ಕಳಿಸು, ಹೋಗ. ಗೋವಿಂದ ಶ್ರೀಹರಿ, ಗೋವಿಂದ.
1: ಆಯ್ತು.
2: ಏನತ್ತೆ ಕರ್ದ್ರಿಯಾ?
0: ಬೆಳಿಗ್ಗೆಯಿಂದ ಒಬ್ರಾರು ಇತ್ಲೈ ಬಂದಿರಿಯಾ? ಎಲ್ಲಿಗೆ ಹೋಗಿದ್ಯೆ?
2: ಆಚಿ ಮನೆಯವ್ರ ನನ್ನ ತಂಗಿಗೆ ಗಂಡಿನ ಕಾಂತ್ರಂಬ್ರ, ಅದಕ್ಕೆ ಕೇಂಬಕ್ಕೆ ಹೋಯ್ದಿದೆ.
0: ಓ, ಕಾಫಿ ಮಾಡ್ಯಾ?
2: ನಮ್ಮನೆಲ್ಲ ಕಾಫಿ ಮಾಡೋ ಅಭ್ಯಾಸವೇ ಇಲ್ಲ. ದಿನಾ ಕಾಫಿ ಮಾಡ್ರೆ ಪೂರೈಸುದೆ ಹಂಗೆ.
0: ಸರಿ ಹೋಯ್ಲಿ, ನನ್ನನ್ನ ಬಚ್ಲಿ ಮನೆ ಕರ್ಕೊಂಡೆ. ಮೀಸ್ ಮರೈತಿ, ಮೈಯೆಲ್ಲ ಕೊಳೆ ಆಯ್ತು, ಹೊಟ್ಟೆ ಬೇರೆ ಹಸುವತ್ತಿತ್ತು.
2: ಮತ್ತೆ ನಂಗೆ ಒಂಚೂರು ಪುರ್ಸೋತಿಲ್ಲ. 9 ಗಂಟೆಗೆಲ್ಲ ಅಡಿಗೆ ತಿಂಡಿ ಎಲ್ಲ ಆಯ್ಕ, 9:30ಗೆಲ್ಲ ಎಲ್ಲರದು ಊಟ ಬೇರೆ ಆಯ್ಕ, ಮಕ್ಳು ಶಾಲೆಗೆ ಹೋತ್ವಲ್ಲ, ನಿಮ್ಮ ಮಗಂಗೂ ಆಫೀಸಿಗೆ ಹೋಯ್ಕ. ಒಂದು ಕೆಲಸ ಮಾಡ್ತೆ, ಆ ಗಂಗಿನ ಕರ್ದ ನಿಮ್ಗೆ ಸ್ನಾನ ಮಾಡ್ಸೋಕೆ ಹೇಳ್ತೆ.
0: ಗಂಗಿನ ಯಾರದ?
2: ಅವಳ, ಅದ ಕೆಲ್ಸದವಳ.
0: ಮತ್ತೆ ಮಡಿ?
2: ಅಯ್ಯ, ಮಡಿ ಗಿಡಿ ಎಲ್ಲ ಊರಲ್ಲಿ ನಡೀತ, ಇಲ್ಲ ಹಂಗ ಮಾಡ್ರತ್ತ. ಹಂಗಾರ ಗಂಗೆ ಬೇಡ್ದ?
0: ಹಂಗಾರೆ ಆ ಗಂಗಿ ಬೇಡ. ನಿಂಗ್ ಪುರ್ಸೋ ತಾರ ಮೇಲೆ ನೀನೆ ಮೀಸ, ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೆ, ಎಂತ ಮಾಡುದು?
2: ಸರಿ ಅತ್ತ.
0: ರಾಮ ರಾಮ ಗೋವಿಂದ ಗೋವಿಂದ.
1: ಅಜ್ಜಿ, ಹಸು ಅಂದ್ರಲ್ಲ ಅಮ್ಮನ್ಗೆ ಪುರ್ಸತಿಲ್ಲ ಅಂದ್ರು, ಅದಕ್ಕೆ ಬ್ರೆಡ್ ತಂದಿರು ತವಣಿ. ಬ್ರೆಡ್? ಬ್ರೆಡ್?
0: ಬ್ರೆಡ್ ಅಂಗಡಿಲ್ ಮಾಡಿದ್ದಾನ?
1: ಇಲ್ಲ, ನಮ್ಮ ಅಡ್ಗೆ ಮನೇಲಿ ಮಾಡಿದ್ದು. ಸುಮ್ನೆ ತಿನ್ನಿ.
0: ಬಿಸಾಡದನ್ನ, ನಾ ತಿಂತನ ಅದನ್ನೆಲ್ಲ, ಅದು ಮೀದೆ.
1: ಅಪ್ಪಯ್ಯ ಅಮ್ಮ ತಿಂತರು?
0: ಅಲ್ಲ, ನಿನ್ನ ಅಮ್ಮನು ಮೀದೆ ತಿಂತ್ಲನ?
1: ಮತ್ತೆ ಇನ್ನೇನು?
0: ಮತ್ತೆ ಪೂಜೆ ತೀರ್ಥ
1: ಅದೆಲ್ಲ ಮಾಡುಕೆ ಯಾರಿಗೆ ಪುಸ್ತಿತ್ತು?
0: ರಾಮ ರಾಮ, ಶಂಕರನ ಹೆಂಡತಿ ಭಾಗ್ಯ ನಿಜವಾದ ಭಾಗ್ಯಲಕ್ಷ್ಮಿ. ಅಷ್ಟೊತ್ತಿಗೆ ಎದ್ದ ತಾನೂ ಮೀನ್ಕಂಡ, ನನ್ನನ್ನು ಮೀಸಿ ತಿಂಬಕ್ಕೆ ಎಂತಾರು ತಂದು ಕೊಡ್ತಿದ್ಲು. ಗಳಿಗೆ ಗಳಿಗೆಗೂ ಎಂತಾರು ಬೇಕಾ ಅನ್ಕಂಡು ವಿಚಾರಿಸು ಅವಳು, ಎಷ್ಟು ಲಾಯಕ ಕಣ್ಕಂತಿದ್ಲು.
1: ಮತ್ತೆ ಆಗ್ಲೇ ಭಾಗ್ಯದೊಡಮ್ಮ ಏನು ತಿಂಬಕ್ ಹಾಕುದಿಲ್ಲ ಅಂದ್ರಿ?
0: ಏ, ನಾನು ಎಷ್ಟೊತ್ತಿಗೆ ಹಂಗ ಹೇಳಿದ್ದೆ? ಸುಮ್ ಸುಮ್ಮನೆ ಎಂತೆಂತದ್ದು ಹೇಳ್ಬೇಡ. ಪಾಪ ಆ ಮಕ್ಕಳು ಹಂಗೆ ರವಿ ರಾಜಲಕ್ಷ್ಮಿ ಮೀಯುಕ್ ನೀರ್ ತೋಡಿ ಕೊಡ್ತಿದ್ದು, ನನ್ನ ಕೈ ಹಿಡ್ಕಂಡ ಮನೆಯೆಲ್ಲ ಓಡಾಡಿಸ್ತಿದ್ದು. ಮುತ್ತೇನ್ ಕಣಗಿನ ಮಕ್ಕಳು.
1: ಮತ್ತಾಗ್ಲಿ ಹನುಮಂತ ನಬರ ಅವತಾರ ಅಂದ್ರಿ?
0: ಸುಳ್ಳು ಸುಳ್ಳ ಎಂತೆಂತದ್ದು ಹೇಳ್ಬೇಡ. ಹೋಯ್ಲಿ, ನನ್ ಜಪ ಸರ ಎಲ್ಲಿತ್ತ?
1: ನಮ್ಗೊತ್ತಿಲ್ಲ ಅಜ್ಜಿ. ಅಜ್ಜಿ ಬ್ರೆಡ್?
0: ಇನ್ನೊಂದ್ಸಲ ಬ್ರೆಡ್ ಅಂದ್ರೆ ಕೋಲ್ ತಕೊಂಡ್ ಹತ್ತಿ ಕಣ್. ನೀನ್ ಬ್ರೆಡ್ ಅಂತ ತಕೊಂಡ್ ಹೋಯ್ ಆಚೆ ಬಿಸಾಕ್, ನಿಮ್ ಅಪ್ಪ ಬಂದ್ಮೇಲೆ ಬಪ್ಪು ಕೇಳ.
1: ಅಕ್ಕಜ್ಜಿ.
0: ರಾಮ ರಾಮ, ಜಪ ಸರು ಇಲ್ಲಿಯಲೇ. ಗೋವಿಂದ ಶ್ರೀಹರಿ.
1: ಅಪ್ಪಯ್ಯ ಬಂದ್ರಿಯಾ? ಅಜ್ಜಿ ಕರೆಸಿದ್ರು.
3: ಅಮ್ಮ ಏನು ಕರ್ದಿ ಅಂದ್ರಲ್ಲೇ, ಎಂತದ?
0: ದ್ವಾರೆ ನನ್ನನ್ನು ಊರಿಗೆ ಕಳಸ, ಸುಮ್ನೆ ನಂಗೂ ತೊಂದ್ರಿ ನಿಂಗೂ ತೊಂದ್ರಿ.
3: ಯಾಕಮ್ಮ, ನಿನ್ನೆ ಬೈಸರಿ ಅಷ್ಟೇ ಬಂದದಲ್ದ, ಈಗ್ಲೇ ಬೈಗಿಗೆ ಹೋಯ್ಕ ನಿಂಗೆ?
0: ಇಲ್ಲ ಮರಯ್ಯ, ನಂಗಲ್ಲೇ ಲಾಯ್ಕತ್ತ.
3: ಯಾಕಮ್ಮ, ನನ್ ಮೇಲ್ ನಿಂಗ್ ಪ್ರೀತಿ ಇಲ್ಲಯಾ?
0: ಪ್ರೀತಿಗೇನ ಬೇಕಾದಷ್ಟಿತ್ತು, ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು, ದೂರ ಇದ್ರೆ ಪರ್ಮಳ ಅಂತರಲೆ ಹಾಂಗೆ.
3: ಅಲ್ಲಮ್ಮ, ಶಂಕರ ನನ್ ಮನೇಲಿ ನಿಂಗ್ ಲಾಯ್ಕ್ ಕಣ್ಕಂತಿಲ್ಲ ಅಂದ್ಯಲೆ, ಬೆಂದ್ ಬೆಂದ್ ಸಾಕಾಯ್ತು ಅಂದ್ಯಪ್ಪ. ಪಾಪ ಒಂದ್ ತಿಂಗ್ಳ ನೀನ್ ಇಲ್ಲೇ ಸುಧಾರಿಸ್ಕೋ, ಆಮೇಲೆ ಹೋದ್ರ ಆಯ್ತ. ಅಲ್ಲಿ ಇಲ್ಲೇನ್ ಕಷ್ಟ ಆಯ್ತು ನಿಂಗೆ?
0: ಸುಮ್ಮನೆ ಸಾಯಿ ಮುದುಕಿ ಬಾಯಲ್ ಎಂತಕ್ಕೆ ಕೆಟ್ಟ ಮಾತಾಡಿಸ್ತೆ ಮರಯ್ಯ. ಒಂದ್ ತಿಂಗಳಲ್ಲ, ಇಲ್ಲ ನಾ ಒಂದ್ ಗಳಿಗೆಯೂ ಆಯ್ಕಂತಿಲ್ಲ. ಹೋಯ್ ಒಂದ್ ಬಾಡಿಗೆ ಕಾರ್ ತಕಬ, ಬೇಕಾರೆ ಶಂಕರ್ನ ಹತ್ರ ದುಡ್ಡು ಕೊಡಿಸ್ತೇನೆ ನಾನು.
3: ಅಲ್ಲಮ್ಮ,
0: ಅಲ್ಲೂ ಇಲ್ಲ ಬೆಲ್ಲವೂ ಇಲ್ಲ, ಇನ್ನೊಂದು ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ ತಗಣ.
3: ಆಯ್ತು ಮಾರೈತಿ, ಕಾರ್ ತಕ ಬತ್ತೆ ಅಕ್ಕ. ಇನ್ನೂ ಒಂದ್ಸಲ ಹೇಳತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ ಕಾಣ.
0: ಆಯ್ತು ಆಯ್ತು, ಯೋಚನೆ ಮಾಡ್ತೆ.
3: ಅಮ್ಮ, ಶಂಕರಣ್ಣನ್ ಮನಿ ಬಂತು ಕಾಣ. ಬಾಬಾ ನಿಧಾನ ಕಿಳಿ ಅಕ್ಕ. ಅದಕ್ಕೆ ಶಂಕರಣ್ಣ, ಈಗ ಅಮ್ಮನ್ ಕರ್ಕೊಂಡ್ ಬಂದಿದೆ ಕಾಣಿ.
4: ಓ ಅತ್ತೆ, ಬನ್ನಿ ಬನ್ನಿ. ದೊರೆಸ್ವಾಮಿ, ಊಟ ಮಾಡ್ಕೊಂಡು ಹೋಯ್ಲಕ್ಕ?
3: ಇಲ್ಲ ಅತ್ತಿಗೆ, ಆಫೀಸ್ ಹಂಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇನ್ನ ಬಂದ್ ಕಾರ್ ಹೆಂಗೆ ಹೋತೆ ಅಕ್ಕ? ಅಮ್ಮ, ಓ ಅಮ್ಮ, ನಾನಿನ್ ಬತ್ತೆ ಅಕ್ಕ.
0: ಹಾ ಹಾ, ಅಡ್ಡಿಲ್ಲ
4: ಅತ್ತೆ, ಬನ್ನಿ ಒಳಗ್ ಬನ್ನಿ ಅತ್ತೆ.
5: ಓ ಅಮ್ಮ ಬಂದ್ಲೇ?
4: ಹೌದ್ರಿ, ಇದೆಂತ ಅತ್ತೆ, ನಿನ್ನೆ ಹೋಯ್ ಇವತ್ತೇ ಬಂದ್ಬಿಟ್ರಿ?
0: ಎಲ್ಲ ಹೇಳ್ತೆ ಮರೈತಿ, ಎಲ್ಲ ಹೇಳ್ತೆ.
5: ಮಕ್ಳೆ, ಹೊಜ್ಜಿ ಸಾಮಾನನ್ನೆಲ್ಲ ಒಳಗ್ ತಕೋ ಬನ್ನಿ.

ನಮಸ್ಕಾರ. ಅಸಡಿ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಸ್ವರ ನಿಮ್ಗೆಲ್ಲೋ ಕಳೆದ ವರ್ಷ ಅಸಡಿ ಹಬ್ಬದ ಕೇಳಿ ನೆನ್ಪಿತ್ತ ಕಾಂತ. ಈಗ ಮತ್ತೊಪಾಸ್ ಈ ಅಸಡಿ ಹಬ್ಬಕ್ಕೆ ನಿಮ್ ಜೊತೆ ಬಂದಿದೆ. ನಾನ್ ನಿಮ್ ಸುಜಾತ ಬಾಯ್ರಿ. ಹೆಂಗೆ ಒಂದೊಂದ್ ವರ್ಷ ಒಂದೊಂದ್ ತರದಾಗ ಹಿಡ್ಕ ಬಂದಂಗೆ ಈ ವರ್ಷ ಈ ಅಸಡಿ ತಿಂಗಳದ ಏನ್ ಊಟ ಏನಿತ್ತು, ತಿನಿಸು ಏನಿತ್ತು, ತಿಂಡಿ ಏನಿತ್ತು, ಅದ್ರ ಬಗ್ಗೆ ನಂಗ್ ಗೊತ್ತಿದ್ದಷ್ಟ, ನಂಗ್ ತಿಳಿದಷ್ಟ, ನಾ ಹಿರಿಯರಿಂದ ತಿಳ್ಕೊಂಡಷ್ಟ ನಿಮ್ ಮುಂದ್ ಹೇಳುಕೆ ಇವತ್ ಬಂದ್ ಕೂತಿದ್ದೆ. ಅಸಡಿ ಅಂತಷ್ಣ ನೆನ್ಪಾಪದ್ ಒಂದೇ, ಜಮ್ ಗುಟ್ಕ ಮಾಳಿ. ಅರೆ ಈ ವರ್ಷ ಇಲ್ಲ, ಅದ್ರ ಬಗ್ಗೆ ತಲೆ ಬಿಸಿ ಬೇಡ. ಆರೂ ಒಂದೊಂದ್ ದಿನ ಬತ್ತ ತೊಂಡಿ ಏರತ್ತ, ನಮ್ ಕಾಲೆ ಜುಮ್ಮಂಬಷ್ಟು ತೊಂಡಿ ಬಪ್ಪು ಮಳಿ. ನಮ್ಮ ಹಿರಿಯರ್ ಹೇಳ್ತಿದ್ರ ಆಗಿನ ಕಾಲ ಹ್ಯಾಂಗಿತ್ತು ಮಳಿ ಅಂದ್ರೆ ಒಂದ್ ಮುಷ್ಟಿ ತೋಡಿದ್ದವ ಮನಿನ್ ಹೊರ್ಗ ಹೊರಡ ಅನ್ಕಂಡು ಹೇಳಿ. ಅರೆ ಈಗ ಹಂಗಲ್ದೆ, ಪ್ರತಿದಿನ ಎಲ್ಲರೂ ಮನಿನ್ ಹೊರ್ಗ ಹೋಯ್ಕೆ, ಯಾಕಂದ್ರೆ ಬದುಕೆ ಮನಿನ್ ಹೊರ್ಗಿತ್ ಮನೆ ಒಳಗಿನ್ಕಿಂತ ಜಾಸ್ತಿ. ಹಂಗೆ ನಮ್ಮ ಹಿರಿಯರ ಬದುಕನ್ನ ಕಂಡಾಗ, ನಮ್ಮ ಬದುಕನ್ನು ಕಂಡಾಗ ಬಹಳಷ್ಟು ವ್ಯತ್ಯಾಸಗಳು ಕೂಡ ನಾವು ಕಾಣತ್ತ. ಆದರೂ ಕೂಡ ಹಿರಿಯರು ನಡ್ಕ ಬಂದದ್ದಿರಲಿ, ಸಂಸ್ಕೃತಿ ಇರಲಿ, ಸಂಪ್ರದಾಯ ಇರಲಿ, ಅವರ ಆಚಾರ ವಿಚಾರ ತಿಂಡಿ ತಿನಿಸುಗಳು ಎಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದೆ. ಈಗಿನ ಕಣಂಗೆ ಫಾಸ್ಟ್ ಫುಡ್, ಆ ಫುಡ್, ಈ ಫುಡ್ ಏನೂ ಇಲ್ಲ. ಅಸಡಿ ಅಂದ್ರೆ ಮನೆ ಕೂಕಂದು ಮನೆಯರೆಲ್ಲ ಒಟ್ಟಿಗೆ ಕೂಕೊಂಡು ಉಂಬುದು ತಿಂಬುದು ಮಾಡುದು ಎಲ್ಲದು ಕೂಡ. ಎಂತಕಂದ್ರೆ ಒಂದ್ ಗಳಿಗೆಗೆ ನೊಟ್ಟಿ ಎಲ್ಲ ಆಗಿರತ್ತ, ಕಳಿ ಆಗಿರತ್ತ, ಅಂದ್ರೆ ಬೆಟ್ಟಿನ ಮೊಕ್ಕಿ ಕಳಿ ಬಾಕಿ ಇರತ್ತ, ಅರೆ ಬೈಲ್ ಕಳಿ ಆಗಿರತ್ತ ಈ ಟೈಮಗೆ. ಹಾಂಗೆ ಎಲ್ಲ ಗಂಡಸ್ರಿಗೂ ಊಟಿ ಇಲ್ಲ, ಏನೂ ಇಲ್ಲ. ಮನೆಗೆ ಕೂಕಂ ಗಂಡಸ್ರು, ಹೊರ್ಗ ಕೆಲಸಕ್ಕೆ ಹಾಪಕ್ಕೆ ಯಾವುದೂ ಇಲ್ಲ, ಹೊದ್ದೂ ಇಲ್ಲ, ಎಂಥದೂ ಇಲ್ಲ ಅಂದೇಳಿ ಹೇಳ್ತಾರಲ್ಲ ಹಂಗಿನ ಕತಿ. ಹೆಂಗಸ್ರಿಗೆ ನೊಟ್ಟಿ ಆಗಿರತ್ತೆ, ಕಳಿ ಆಗಿರತ್ತೆ, ಗೊಬ್ಬರ ಹೊರೋಕೆ ಇಲ್ಲ, ಹಾಂಗೆ ಇದು ಏನು ತೆಂಗಿನ ಮರದ ಕಟ್ಟಿ ಕೆಲಸವೂ ಇಪ್ಪುದಿಲ್ಲ, ಮನೆಗೆ ಇಪ್ಪು ಅಂತದ. ಆ ಸಮಯದಾಗೆ ಮನೆ ನಡೆಸೋದು ಬಹಳ ಕಷ್ಟ ಹೆಂಗಸ್ರಿಗೆ, ಯಾಕಂದ್ರೆ ದುಡುಗ್ ಗಂಡ್ಸು ಮನೆ ಒಳಗೆ ಕೂಕಂಡ್ರೆ ಮನೆ ನಡೆಸೋದು ಹೆಂಗೇಳಿ. ಅದಕ್ಕೆ ಮನೆ ಸುತ್ತಮುತ್ತ ಎಂತ ಇತ್ತೋ ಅದ್ರಾಗೆಲ್ಲ ಒಂದ್ ಆಹಾರ ಮಾಡ್ಕೊಂಡು ಆ ದಿನದ್ದು ಕೂಳು ಬೇಯಿಸಿ ಹಾಕುದು ಅಂದೇಳಿ ಹೇಳ್ತಾರಲ್ಲೇ, ಹಾಗೆ ಕೂಳು ಬೇಯಿಸಿ ಹಾಕುದು ನಮ್ಮ ಹೆಂಗಸರ ಪದ್ಧತಿಯಾಗಿ ಹೋಯ್ತು. ಅದಕ್ಕೆ ಸರಿಯಾಗಿ ನಮ್ಮ ಪರಿಸರವೂ ಇತ್ತೆ ಆ ಸಮಯದಾಗೆ. ಪರಿಸರದಾಗೆ ಯಾವ್ದು ಮಳಿ ಬೆಳಿ ಬಂದಂಗೆ ಎಂತ ಬೆಳಿತೋ ಅದನ್ನ ನಾವು ತಿಂಡಿಯನ್ನಾಗಿ ಮಾಡಿ ಇಲ್ಲ ಮ್ಯಾಲಾರ ಮಾಡಿಯೋ ಕೂಳು ಹಾಕತ್ತ. ಅದ ನಮ್ಮ ಹೆಂಗಸ್ರಗಿಪ್ಪು ಒಂದ್ ಕಸರತ್ತು ಅಂದನೆ ಹೇಳಕ್ಕೇನು, ಕೈಯಾಗಿಪ್ಪು ಏನಂತ ಹೇಳ್ತಾರೆ ಮ್ಯಾಜಿಕ್ ಅಂದೇಳಿ ಹೇಳತ್ ನಾವು. ಎಂತಕ್ಕಂದ್ರೆ ಈಗಿನ ಕಾಲದಾಗ ಯಾರು ಹ್ಯಾಂಗ್ ಮಾಡ್ರು ಸಾಪತ್ತಿಲ್ಲೆ, ಆಗಿನ ಕಾಲದಾಗೆ ಗೋಡಿ ಬಿಡೋಗ ಒಂದು ಮ್ಯಾಲರ ಮಾಡಿ ಹಾಕಿರಂದ್ರೆ ಅದು ಏನ್ ಗಮ್ ಗುಟ್ಕೊಂಡು ಪೊರ್ಮಳ ಹೇಳಿ. ಒಂದು ಒಗ್ಗರಣೆ ಬಿತ್ತಂದ್ರೆ ಗಮ್ಮ ಅನ್ನತ್ತ, ಒಂದು ಬಾಟ್ಲ ಗೊಂಜಿ ಹಾಕಿರೆ ಬೊಡ್ಕ ತಿಮ್ಮ ಅಂಬಷ್ಟು ಖುಷಿ ಆಗಿನ ಕಾಲದವರದ್ದು ಅಡುಗೆಗಿದ್ದಿತ್ತ. ಈಗ ಎಲ್ಲ ಇತ್ತಲೆ ಫೋನಗೆ ಯೂಟ್ಯೂಬ್ ಓದ್ತಿರ್ ಸಾಕಿ, ಯಾವ ಊಟ ಬೇಕು ಯಾವ ತಿಂಡಿ ಬೇಕು ಎಲ್ಲ ಮಾಡ್ಲಕ್ಕ. ಆದ್ರೂ ಒಂದೇ ಕಷ್ಟವೇ, ಉಪ್ಪು ಎಷ್ಟಾಕುದಂದೇಳಿಯೇ ಅದೇ ನಮ್ಮ ಹೆಂಗಸರಿಗೆ ಕಷ್ಟ ಹಾಕುದಂದೇಳಿ ಹೇಳ್ತಾ ನಾ ಈಗ ಸೀದಾ ಆಸಡಿ ತಿಂಗಳದ ಅಡ್ಗಿಗ್ ಬತ್ತೆ. ಆಸಡಿ ತಿಂಗಳಿಗೆ ಹೆಚ್ಚಾಗಿ ಗೆಡ್ಡೆ ಗೆಣಸನ್ನ ತಿಂಬು ಜಾಸ್ತಿ, ಅಂದ್ರೆ ಭೂಮಿ ಒಳಗಿನ ಗೆಡ್ಡಿನ. ಎಂತಕ್ಕೆ ಅಂದ್ರೆ ಚಿರಾಪತಿ ಮಳಿ ಬೀಳುವತ್ತಿಗೆ ಆ ಹುಳುಗಳೆಲ್ಲ ಎಲೆ ಕುಕ್ಕಂತು, ಹಾಂಗೈ ಎಲಿದು ಕಮ್ಮಿ ಮಾಡ್ತರು ಅಂದೇಳಿ ಹೇಳಿ ನಮ್ ಹಿರಿಯರು ಹೇಳ್ತಿದ್ರು. ಆರು ಆಸಡಿ ತಿಂಗಳಿಗೆ ಚಿಗ್ರ ಬಪ್ಪುದ ಪೊತ್ರೊಡಿ ಕೆಸಿನ ಎಲಿ ಕಾಣಿ, ಆ ಪೊತ್ರೊಡಿ ಘಮ್ ಅನ್ಕೊಂಡು ತಿಂದ್ರೆ ಎಷ್ಟು ಬಾಯಿ ರುಚಿ ಅನ್ಸ್ತ್ರಿ. ಅದನ್ನು ನಮ್ಮ ಹಿರಿಯರು ಮಾಡ್ಕೊ ಬಂದ್. ಎಂತಕ್ಕೆ ಅಂದ್ರೆ ಆಸಡಿಯಾಗೆ ಮಳಿ ಜಾಸ್ತಿ ಅಲ್ಲ, ಮಳಿ ಜಾಸ್ತಿ ಅಪ್ಪತ್ತಿಗೆ ನಮ್ಗೊಂದಿಷ್ಟು ತೊಂಡಿ ಬಡಿತ್ತು. ಆ ತೊಂಡಿ ಬಡುವತ್ತಿಗೆ ಹೊಟ್ಟಿ ಒಳಗ್ ಒಂದಿಷ್ಟು ಗರ್ಮಿದ್ದು ತಿನ್ಕಂಬ್ರು. ಪೊತ್ರೊಡಿಗೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಹಾಂಗಾಯಿ ಕಟ್ಟಗ ಮಾಡ್ಕ ಪೊತ್ರೊಡಿ. ಇಲ್ಲ ಅಂದ್ರೆ ಬಾಯಿ ಪೂರ್ತಿ ತುರ್ಸು ಶುರುವಾತೆ. ಅದಕ್ಕೆ ಆ ಪೊತ್ರೊಡಿನ ಏನ್ ಕೆಸಿದ್ಯೇನಿತ್ತು ಆ ಐಟಮ್ ಅನ್ನ ನಮ್ ಈ ಆಸಡಿ ಸಮಯದಾಗೆ ಮಾಡ್ಕ ತಿಂಬು. ಪೊತ್ರೊಡಿ ಇಪ್ಪುಗು ಸಾಕು, ಆ ಕೆಸಿನ ಗೊಜ್ಜಿ ಇಪ್ಪುಗು ಸಾಕು, ಕೆಸಿನ ಸೊಪ್ಪಿನ ಹುಳಿ ಇಪ್ಪುಗು ಸಾಕು. ಕೆಸಿನ ಸೊಪ್ಪಿನ ಹುಳಿ ಎಂಬಕು ನೆನ್ಪಾಯ್ತ, ಅದು ಹಾಂಗಿಂಗಿನ ಕೆಸಿನ ಸೊಪ್ಪಿನ ಹುಳಿ ಮಾಡುದಿಲ್ಲ. ಆ ಕೆರಿ ದಂಡ ಕೆಸ ಆತ್ತ ಕಾಣಿ, ಆ ಕೆರಿ ದಂಡ ಕಸ ಹಾಪುದ ಅದು ಕಪ್ಪು ದೊಡಿ ಬಪ್ಪುದ ಹಸ್ರಿ ಎಲಿ, ಆ ಎಲಿ ಬುಡ್ದಾಗೆಲ್ಲ ಬಿಳಿ ಬಿಳಿ ದೊಡಿ, ಅದು ಒಂದು ವಿಶೇಷ ಕಾಣಿ. ಅದ್ರ ಪುರಿಮಳ ಕೇಂದ್ರಿ ಆ ಎಲಿ, ಎಲ್ಲ ಕೆರಿ ದಂಡೆಗೂ ಇಪ್ಪುದಿಲ್ಲೇ ಅದ, ಹುಡ್ಕ ಕೆಲವೊಂದು ಕೆರಿ ದಂಡೆ ಮಾತ್ರ ಆ ಕೆಸಿನ ಎಲಿ ಸಿಕ್ಕುದು. ಆ ಕೆಸಿನ ಎಲಿದು ಹುಳಿ ಇತ್ತಲ್ಲ ಅದಕ್ಕೊಂದು, ಈ ಟೈಮಾಗ ಹಾಪದ್ ಔಟಿಕಾಯಿ ಒಂದು ಕಾಣಿ. ಆ ಔಂಟಿಕಾಯಿ ಹಾಕಿ ಕೆಸಿನ ಹುಳಿ ಮಾಡ್ತಂದ್ರೆ ಒಂದು ಬಾಟ್ಲು ಗಂಜಿಗಿರ್ಲಿ, ಒಂದು ಬಾಟ್ಲು ಕೂಳಿಗಿರ್ಲಿ, ಏನು ಕಮ್ಮಿ ಇಲ್ಲ, ಬಡ್ಕ ತಿನ್ಲಕ್. ಮತ್ತೊಂದು ನಮ್ಮನೆ ಕೆಲಸದಳು ಹೇಳದ್ದ, ಅದೇನೋ ನಾನು ಅಗಳಿ ಕಂಡಿದೆ, ಗೆದ್ದಿ ಬದಿ ಅಗೇಡಿ ಬದಿಯಲ್ಲ ಎಂಥದ್ದು ಜಾಂಗ್ಟಿ ಅನ್ಕಂಡ ಒಂದು ಹುಳ ಕಣಂಗ್ ಸಿಕ್ಕತ್ತಂಬ್ರು, ಅದು ಆ ಚಿಪ್ಪಿಪ್ಪು.
ಆ ಹುಳನ್ನ ತಕಬಂದ್ ಒಂದಿಷ್ಟು ಕೆಸಿನ್ ಸೊಪ್ಪು ತಂದು ಔಂಟಿಕಾಯಿ ತಂದು ಆ ಅಡು ಎಲ್ಲ ಬಡ್ದ ಆ ಹುಳನ್ ಹಾಕಿ ಕೆಸಿನ್ ಸೊಪ್ಪಿಗೆ ಹಾಕಿ ಔಂಟಿಕಾಯಿ ಹಾಕಿ ಹುಳಿ ಮಾಡ್ರಮ್ಮ ಹ್ಯಾಂಗಿರುತ್ತ ಗೊತ್ತೀತ. ಈಗ ಜಾಂಗಟಿಯೂ ಸಿಕ್ಕುದಿಲ್ಲಿಯೇ. ಈಗಿನ ಮಕ್ಕಳಿಗ ರುಚಿಯೂ ಗೊತ್ತಿಲ್ಲ ಕಾಣಿ. ಎಂತಕಂದ್ರೆ ವಡೆಯರ್ ಮನೆ ಕೆಲ್ಸಿಲ್ಲ. ವಡೆಯರ್ ಮನೆ ಕೆಲ್ಸಕ್ಕೋರೆ ವಡೆಯರ್ ಒಳದೋ ಉಳದೋ ಒಂದಿಷ್ಟು ಮ್ಯಾಲರ ಕೊಡ್ತಿದ್ದೀರಪ್ಪ. ನಾವು ಒಂದಿಷ್ಟು ಅನ್ನಕ್ಕೋ ಗೊಂಜಿಗೋ ತೊಂಗ್ಳಿಗೋ ಆಯ್ಕೆ ಉಂಡ್ಲಕ್ಕಿತ್ತು. ಆರ ಆಸಡಿಗೆ ಒಡೆರೂ ಕರಿತಿಲ್ಲ. ಹಂಗಾಯ್ ನಾವಿದ್ದದ್ದು ಅಂತಿತ್ತ ಇದೆ. ಈಗ ಅಗೇಡಿ ಬದಿಗೆ ದರಿ ಬದಿ ಎಲ್ಲ ಜಾಸ್ತಿ ಗೆದ್ದೆಗೆ ಆ ಜಾಂಗಟಿನ್ ತಕೊಂಬಂದು ಮಾಡ್ಕ ತಿಂತಿತ್ತು ಅಂತೇಳಿ ಹೇಳಿರ. ಅದು ಬಿಟ್ಟು ಮತ್ತೆಂತ ತಿಂತ್ರಿ ಕೇಂದ್ರೆ ಅಮ್ಮ ಅದು ಬಿಟ್ಟರೆ ಒಡೆಯರ್ ಮನೆದೆ ತಿಂಬುದಮ್ಮ ನಾವು ಅಂದೇಳಿ ಎಷ್ಟು ಲೈಕ್ ಮಾಡಿ ಹೇಳಿರಂದ್ರೆ ಅಷ್ಟ. ಮತ್ತೊಂದು ಈ ರಸ್ತಿ ಬದಿಗೆ ಚಟ್ಟಿ ಸೊಪ್ಪು ಅನ್ಕಂಡಪ್ಪ. ಈ ಸಮಯದಾಗ ಒಂದು ಆಪು ಸೊಪ್ಪು ಕಾಣ್ರೆ ಎಷ್ಟು ಖುಷಿ ಅಂತ್ರಿ. ಎಲ್ಲ ರಸ್ತಿ ಬದಿ ಗೊದ್ದೇ ಇಪ್ಪುದು. ಅದ್ರ ಗೊಜ್ಜಕ್ಕೆ ಅಂತ್ರಿಯ, ಅದ್ರ ಚಟ್ಟಿ ಕೇತ್ರಿಯ, ಅದ್ರ ವಡಿ ಕೇತ್ರಿಯ, ಯಬ್ಬ ಎಂತ ರುಚಿ ಮಾರಾರೆ. ಅದು ಕಂಡ್ರೆ ಕಾಟು ಸೊಪ್ಪು ಕಣಂಕಾತ. ಆರ ಅದ್ರಗಿಪ್ಪು ರುಚಿ ಇತ್ತಲ್ಲ, ಅದ್ರಗಿಪ್ಪು ಆ ಶಕ್ತಿ ಇಪ್ಪುದು ಇತ್ತಲ್ಲ, ಅದು ಯಾವ ಸೊಪ್ಪಗೂ ಸಿಕ್ಕುದಿಲ್ಲೇನು. ಆ ಚಟ್ಟಿ ಸೊಪ್ಪಗೆ ಕ್ಯಾಲ್ಸಿಯಂ ಮಸ್ತೆ. ಆಗಿನ ಕಾಲದಾಗ ಹೆಂಗಸ್ರಿ ಎಷ್ಟು ಗಟ್ಟಿ ಮುಟ್ಟಾಗಿದ್ರಂದ ಹೇಳಿ ಎಲ್ರೆ ಇದೇ ಸೊಪ್ಪು ಸ್ವಾರಿ ತಿನ್ಕಂಡ ಅವ್ರಿ ಬೆನ್ನೋ ಬೋಲ್ನೋವೆ ಎಲ್ಲ ಇಲ್ಲ. ಈಗಿನ ಅವ್ರದ್ದ ಊಟದಾಗೆ ಬರೀ ಬೆನ್ನೋ ಬೋಲ್ನೋವೆ. ಅದಕ್ಕೋಸ್ಕರ ಹೇಳುದ ಹಿರಿಯರದ್ದು ಏನಿತ್ತು ಆ ಹಿರಿಯರ ಪದ್ಧತಿ ಆಚಾರ ವಿಚಾರ ಎಲ್ಲ ಈಗಿನವರಿಗೆ ಆಗಾಗ ನೆನ್ಪು ಮಾಡುವಂಥದ್ದೇ ಇದೇ ಆಸಾಡಿ ಹಬ್ಬ. ಈ ಆಸಾಡಿ ಹಬ್ಬ ಬಂದ್ರ ಸೈ ಹಿರಿಯರು ಮಾಡೋದು ಪೂರ್ತಿ ಏನಿತ್ತು ಆಚಾರ ಅದನ್ನೆಲ್ಲ ನೆನ್ಪು ಮಾಡ್ಕೊಡ್ತಿಪ್ಪದ ನಮ್ಗೆ ಈಗಳಿನವರಿಗಿರ್ಲಿ ಮುಂದಿನವರಿಗಿರ್ಲಿ ಈ ಒಂದು ಹಬ್ಬ ಅಂಬದು ಬಹಳ ಖುಷಿ ಕೊಡತ್ತೆ. ಹಂಗೆ ಮತ್ತೊಂದ ಈ ಟೈಮ್ ಬಪ್ಪುದಿತ್ತಲ್ಲ ಮರ್ಕೆಸ. ಎಲ್ಲ ಬರೀ ಮರ್ಕೆಸ ಬತ್ತಿಲ್ಲಿ ಘಟದ ಜಾಸ್ತಿ. ನಾವಿಲ್ಲ ದುಡ್ಡು ಕೊಟ್ಟ ಆ ಒಂದು ಮರ್ಕೆಸ ತಕೊಂಬಂದು ತಿಂದ್ರಿತ್ತಲ್ಲ ರುಚಿ ಅಂದ್ರೆ ಅಷ್ಟಿಷ್ಟ ಅಲ್ಲ. ಮತ್ತೊಂದು ನಂಗು ಗೊತ್ತಿದ್ದಂಗೆ ನಾವ್ ಯಾಕೆ ಈ ಕಾಲದಾಗ ಈ ಆಸಾಡಿ ತಿಂಗಳ ಸೊಪ್ಪು ಜಾಸ್ತಿ ತಿನ್ಕಂದ್ರೆ ಕೆಲ್ಸ ಕಾರ್ಯ ಇಲ್ಲ ಮನೆಗೆ ಕೂಕಂದ ತಿಂದ ಜೀರ್ಣ ಆಯ್ಕಲೆ. ತಿಂದ ಜೀರ್ಣ ಆಯ್ಕರೆ ಸೊಪ್ಪು ತಿಂದ್ರೆ ಕಾಣಿ ಲಾಯ್ಕ್ ಜೀರ್ಣ ಆತ್. ಹೊರಗೋಪುದೋ ಹಾತ್ ಒಳಬಪ್ಪುದೋ ಬತ್. ಆ ಲೆಕ್ಕದಾಗೆ ನಮ್ಮ ಹಿರಿಯರು ಮಾಡತ್ತ ಹಾಂಗೆ ಅನ್ಕಂಡೆ ಏನು ಈ ಆಸಾಡಿ ತಿಂಗಳಗ್ ಇದೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಒಳ್ಳೆ ಇರುತ್ತೆ ಅನ್ಕಂಡು. ಮತ್ತೊಂದು ಬಿದ್ರಗ ಒಂದು ಬೆದಿ ಬತ್ ಈ ಟೈಮಗೆ. ಆ ಒಂದು ಬ್ಯಾದಿನ ತಕೊಂಬಂದು ಹುಳಿ ಮಾಡ್ತಾರಲ್ಲ ಆ ಕಡ್ಲಿ ಎಲ್ಲ ಹಾಕಿ ಏನ್ ಗಮ್ ಗುಟ್ಟತ್ ಹೇಳಿ. ಆ ಬಹಳ ಲಾಯಕು ಮಾರಾರೆ. ಹಂಗಿಂದೆಲ್ಲ ಈಗಿನ ಮಕ್ಕಳಿಗೆ ಎಲ್ಲಿತ್ತ ಏನಿಲ್ಲ. ಪಾನಿಪುರಿ ಇರ್ಲಿ, ಬೇಲ್ಪುರಿ ಇರ್ಲಿ, ಗೋಬಿ ಮಂಚೂರಿ ಇರ್ಲಿ, ಎಂತದೋ ಈ ಬರ್ಗರ್ ಅಮ್ರು ಪಿಸ್ತಾ ಅಮ್ರು ಅದ್ರಗೆ ರುಚಿ ಕಾಂತ್ರಿ. ನಾ ಈ ರುಚಿ ಬಗ್ಗೆ ಒಂದು ಚೂರು ಗೊತ್ತಿಲ್ಲ. ಪಿಜ್ಜಾ ಅಮ್ರು ಬರ್ಗರ್ ಅಮ್ರು ಅದೇ ಎಲ್ಲ ರುಚಿ ಗೊತ್ತು ಬಿಟ್ರೆ ಅವರಿಗೆ ಈ ರುಚಿ ಗೊತ್ತಿಲ್ಲ. ಆರ ಅದ್ರಗಿಪ್ಪು ಮೈದಕ್ಕಿಂತ ಇದ್ರಗಿಪ್ಪು ಕ್ಯಾಲ್ಸಿಯಂ ಇರ್ಲಿ ಚೊಗ್ರಿ ಇರ್ಲಿ ನಮ್ ದೇಹಕ್ಕೆ ಮೇನ್ ಬೇಕಾಪುದು ಚುಗ್ರ ಕಾಣಿ. ಆ ಚುಗ್ರೆಲ್ಲ ಇದ್ರ ಸಿಕ್ಕತ್ತ. ನಮ್ಮ ಹಿರಿಯರದ್ದು ಹೊಲ್ ಎಷ್ಟು ಗಟ್ಟಿ ಇದೆ ಹ್ಯಾಂಗೇಳಿ. ಅದೇ ಎಲ್ಲ ಈ ಚುಗ್ರಿ ತಿಂದು ತಿಂದು ಈಗ ಪೇಸ್ಟ್ ಆಗಿತ್ತು ಚೊಗ್ರ ಉಪ್ಪಗಿತ್ತು ಚೊಗ್ರ ಎಲ್ಲ ಹಂಗೆ ಹೇಳ್ತ್ರ. ಪೇಸ್ಟ್ ಉಪ್ಪಿತ್ತು ಚೊಗ್ರಿತ್ತು ಅಂತ್ರ. ಆರ್ ನಾವು ತಿಂಬು ಆಹಾರದಾಗಿದ್ರೆ ಅದು ದೇಹದೊಳಗ ಹೋತ್ ದೇಹದೊಳಗ ಹೋದಂಗು ನಮ್ಮ ರಕ್ತದೊಳಗ ಬಂದ ನಾವು ಆರೋಗ್ಯವಾಗಿರುತ್ತ ಅಂದೇಳಿ. ನಾ ಎಣಸದ್ದ ನಂಗ್ ಗೊತ್ತಿದ್ದಿಷ್ಟೇ, ಮತ್ತೆ ಬೇರೆಯವ್ರಿಗೆ ಮಸ್ತು ಗೊತ್ತಿಪ್ಪು ಏನೋ ಅದು ನಂಗೆ ಗೊತ್ತಿಲ್ಲ ಕಾಣಿ. ಮತ್ತೊಂದಂದ್ರೆ ಆಗಿನ ಕಾಲದಾಗೆಲ್ಲ ಹೊರ್ಗೋತಿದ್ದದ್ದು ಕಮ್ಮಿ, ಮನೆ ಒಳಗಿದ್ದದ್ದು ಮಾಡ್ತಿದ್ದದ್ದು ಹೆಚ್ಚ. ಹೆಚ್ಚ ಹೇಳ್ಕಂದ್ರೆ ಬಿರಮ್ರ ಮನೆಗೆ ಆಗ ಹೊರಬತ್ತಿದ್ದದೇ ಹಪ್ಳವೆ. ಅವ್ರ ಮನೆ ಡೊಬ್ಬೆಗಿರ್ಲಿ, ಅವ್ರ ಮನೆ ತಪ್ಪಳೆಗಿರ್ಲಿ, ಅದು ಹಪ್ಳ ಹೊರಬತ್ತು ಕಾಣಿ. ಒಂದು ಬೆಳಿಗ್ಗೆ ಈ ಹೆಂಗಸ್ರ ತಂಗಳು ಕೂಳು ಉಂಡ್ರೆ ಗಂಡಸ್ರಿ ಹಪ್ಳ ಸುಟ್ಟು ಕೊಡುದು. ಅದಕ್ಕೆ ಒಂದು ಚಿಪ್ಪು ತೆಂಗಿನೆಣ್ಣೆ ಹಾಕಿರೆ ಅದು ಏನ್ ರುಚಿ ಅಂತ್ರಿ. ಜೋರ್ ಮಳಿ ಬಪ್ಪತ್ತಿಗೆ ಮನೆ ಒಳಗೆ ಪಚ ಪಚ ಅನ್ಕಂಡ ಹಪ್ಳ ಶಬ್ದ ಮಾಡ್ಕ ತಿಂಬುದಿತ್ತಲ್ಲ ಅದು ಬಹಳ ಖುಷಿ. ಈಗಿನ ಕಾಲದಾಗೆಲ್ಲ ತೆಂಗಿನೆಣ್ಣೆಯೂ ತಿಂಬುಕಾಗ ಅಂತ್ರ. ಆದ್ರೆ ತೆಂಗಿನೆಣ್ಣೆ ತಿಂದಷ್ಟಕ್ಕೂ ಒಳ್ಳೇದಂದೇಳಿ ಹಿರಿಯರ್ ಮಾಡಿರ. ಹಂಗಂದೇಳಿ ಹೆಚ್ಚು ತಿಂಬುದಲ್ಲದೆ ಹೆಚ್ಚು ತಿಂದ್ರೆ ಕಡೆಗೆ ಅಮೃತನು ವಿಷ ಅಂತಂದೇಳಿ ಹೇಳ್ತಾರಲ್ಲೇ ಹಂಗೆ. ಅಂದ್ರೆ ದಿನಕ್ಕೆ ಒಂದು ಚಿಪ್ಪಾರು ತೆಂಗಿನೆಣ್ಣೆ ಅಂದ್ರೆ ನಮ್ ದೇಹಕ್ಕೋಯ್ಕಂದೇಳಿ ಹಿರಿಯರ್ ಮಾಡ್ಕ ಬಂದದ್ದು. ಇನ್ನು ಹೊರಳಿ ಬೇಸುದ ಎಷ್ಟು ಗಮ್ಮಂಬುದೆ ಈಗ ಈ ಅಸಡಿ ತಿಂಗಳಾಗೆ. ಎಂತಕಂದ್ರೆ ಎಂತ ತರಕಾರಿ ಇಲ್ಲ, ತರಕಾರಿ ತಕ್ಕ ಬರ್ಕಾರ ಕಾಸು ಬೇಕು, ಕಾಸು ಬೇಕಾರ ಗಣಸು ಹೊರಗೋಯ್ ದುಡಿಕ. ಆ ದುಡಿಮೆಯೂ ಇಲ್ಲ ಕಾಸು ಇಲ್ಲ. ಮನೆಗಿದ್ದಿ ಅಂತಿತ್ತು ಅದ್ರ ಒಳಗೆ ಒಂದಿಷ್ಟು ಆಚಿ ಕೌಂಚಿ ಈಚಿ ಕೌಂಚಿ ಅನ್ಕಂಡೇಳಿ ಕೂಳು ಮಾಡಿ ಹಾಕತ್ರಲ್ಲ ನಮ್ ಹೆಂಗಸ್ರ ಅದೇ ಈ ಹೊರಳಿ ಬೇಯಿಸುದು. ಹೊರಳಿ ಬೇಯಿಸಿದ ಮೇಲೆ ಆ ನೀರಗೆ ಒಂದು ಗಮ್ಗುಟ್ಟು ಸಾರು
ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಆ ಹೊರಳಿನ ಒಗ್ಗರ್ಸೋದು. ಅದು ಏನು ಲೈಕ್ ಅಂತ್ರಿ, ಆ ಬೆಲ್ಲ ಏನು, ಅದ ಕಾಯಿ ಏನು, ಅದೆಲ್ಲ ಕಾಣಿ ಒಂದೊಂದು ಒಂದೊಂದು ನಮ್ಮ ದೇಹಕ್ಕೆ ಒಳ್ಳೇದು. ಅವಡಿ ಬೇಯಿಸೋದಿರಲಿ, ಹೊರಳಿ ಬೇಯಿಸೋದಿರಲಿ, ಅದೆಲ್ಲ ಕೂಡ ಈ ಮತ್ತೊಂದು. ಇನ್ನು ಈ ಆಸಾಡಿ ತಿಂಗಳಿಗೆ ಯಾವ ಹಬ್ಬ ಇಲ್ಲ, ಯಾವ ಹಾಡಿ ಇಲ್ಲ, ಬರೀ ಮನೆ ಕೂಕಂದು. ಈ ಆಸಾಡಿ ಮುಗಿತಿದ್ದಂಗೆ ದೇವಸ್ಥಾನದ ಹಬ್ಬ ಇರಲಿ ಅಂಥದ್ದೇ ಇರಲಿ, ದೇವಸ್ಥಾನದ ಹಬ್ಬ ಅರೆ ನಮ್ಮಲ್ಲಿ ಕೊಡಬು ಶುರುವಾತ. ಹೌದಾ, ದೀಪಾವಳಿ ಹಬ್ಬಕ್ಕೆ ದ್ವಾಸಿ, ಆಮೇಲೆ ನಮ್ದು ಮಾಲಯ ಇದು ಯಾವುದು ಮಾಲಯ ಅಮಾಸಿ ಅಂದ್ರೆ ವಡಿ ಶುರು ಹಬ್ಬದು. ನೆಕ್ಸ್ಟ್ ಮತ್ತೆ ಬಪ್ಪುದು ಅಂದ್ರೆ ಉಪಕರ್ಮ, ಉಪಕರ್ಮಕ್ಕೆ ಶಾವ್ಗೆ. ಅಂದ್ರೆ ಯಾವ್ಯಾವ ಸಮಯದಾಗಿ ಎಂತೆಲ್ಲ ಆಹಾರ ಮಾಡ್ಕೊಂಡು ನಮ್ಮ ಹಿರಿಯರು ಮಾಡ್ಕ ಬಂದು ಕೊಟ್ಟಿರ. ಅದೇ ಈಗ ಪುಷ್ಯ ಮಳಿ ಬಿಡುವತ್ತಿಗೆ ಈ ಸೊಪ್ಪು ತಿನ್ಕ, ನೀವು ಆದ್ರಿ ಮಳಿ ಬಿಡುವತ್ತಿಗೆ ಆದ್ರಿ ಸೊಪ್ಪು ತಿನ್ಕ, ಇದೆಲ್ಲ ಮಾಡ್ಕೊಂಬಂದ್ರೆ ಆ ಮಳೆಗಿಪ್ಪು ಏನಿತ್ತು ಆ ವಿಡಿ ಕೀಟಾಣುಗಳು ಅವುಗಳನ್ನೆಲ್ಲ ಹೊರಗೊಯ್ಕರೆ ನೀವು ಒಳಗಿಂದ ದೇಹದಿಂದ ನೀವು ಗಟ್ಟಿಯಾಯ್ಕ ಅನ್ಕೊಂಡು ಹೇಳಿ ನಮ್ಮ ಹಿರಿಯರು ಮಾಡ್ಕೊ ಬಂದದ್ದು ಇಷ್ಟು ಪದ್ಧತಿ. ಇನ್ನು ಪಪ್ಪುದ ಆಸಡಿ ಹಬ್ಬ, ಆಸಡಿ ಹಬ್ಬ ಅಂದ್ರೆ ಅದೊಂಥರ ಗಮ್ಮತ್ ಅಲ್ಲ. ಈಗಿನವ್ರಿಗಿಲ್ಲಿ ಆಸಡಿ ಹಬ್ಬ ಅಲ್ಲ, ದಿನಾ ಹಬ್ಬುವೆ, ದಿನಾ ಕಡುಬೆ, ಕಡೆ ದಿನಾ ಕೋಳಿ ಅಂಬ್ರು, ದಿನಾ ಮೀನಂಬ್ರು, ಅದ್ರೊಳಗ ಹಬ್ಬ ಅಂದೇಳಿ ಯಾವ್ದು ವಿಶೇಷ ಇಲ್ಲ. ಅರೆ ನಮ್ಗಾಗೆಲ್ಲ ಆಸಡಿ ಹಬ್ಬ ಅಂದ್ರೆ ಬಹಳ ಖುಷಿ. ಕೊಡಬು ಆಸಡಿ ಹಬ್ಬ ದಿನ ಕೊಡಬು ಒಂದು ಪಾಯಸ, ಗಮ್ಮು ಗೈಲು ಕಾಣಿ ಆ ಹಬ್ಬ ಅಂದ್ರೆ. ಯಾಕಂದ್ರೆ ಇಷ್ಟು ದಿನ ತಿಂದದ್ದಕ್ಕಿತ್ತಲ್ಲ ಅದು ಒಂದು ಹಂಗೆ. ಈ ಆಸಡಿ ಅಂದ ತಕ್ಷಣ ಮತ್ತೆ ನೆನ್ಪಾಪದು ನಮ್ಗೆ ಆಟೋ, ಈ ತಿಂಬುದು ಆಟ ಆಡು, ಚನ್ನಿಮಣಿ ಇರ್ಲಿ ಪಗಡೆ ಇರ್ಲಿ ಅದೆಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಎಲ್ಲ ಕೂಕ ಆಟ ಆಡೋದು ಉಂಬುದು ಮಾಡುದು ಅದೆಲ್ಲ ಕೂಡ ತುಂಬಾ ಒಳ್ಳೇದು. ಅಂದ್ರೆ ಒಂದೇ ಸೂರಡಿ ಕೂಕಂಡ ನಮ್ಮ ನಾವು ಅರ್ಥ ಮಾಡ್ಕೊಂಬಂತ ತಿಂಗಳಂದ್ರೆ ಆಸಾಡಿ ಅಂತೇಳಿ ನಾ ಎಣಿಸ್ತೆ. ಇನ್ನ ಆಸಾಡಿ ಅಮಾಸಿ, ಆಸಾಡಿ ಅಮಾಸಿ ಅಂದ್ರೆ ಹೆಚ್ಚಿನವರಿಗೆಲ್ಲ ಗೊತ್ತೀತ ಸಮುದ್ರ ಸ್ನಾನ ಮಾಡುದು ಅನ್ಕಂಡ. ಸಮುದ್ರ ಸ್ನಾನ ಎಂತಕ್ ಮಾಡುದ, ಆಗಿನವರೆಲ್ಲ ಮಾಡದ್ ಒಂದ್ ಆಚಾರ ವಿಚಾರದಾಗಿತ್, ಈಗಿನರದ್ದೆಲ್ಲ ಪ್ಯಾಷನ್ನೇ, ಎಲ್ಲ ನ್ಯಾರ ಮನೆಯವ್ರ ಹತ್ರ ನಾವು ಹಾಪುದ್ ಮಕ್ಕಳನ್ ಮರಿನೆಲ್ಲ ಕಟ್ಕೊ ಹಾಪುದ್ ಅನ್ಕಂಡು ಹೇಳಿ ಹಾಪುದ್. ಅರೆ ಆಗಿನವ್ರ ಮಾಡದ್ ಅಂತಕ್ಕಂದೇಳಿ ಹೇಳ್ರೆ, ಈ ಆಸಡಿ ತಿಂಗಳಿದ್ ಈ ಚಳಿ ಏನಿತ್ತ ಆ ಮಳಿ ಚಳಿಗೆ ನಮ್ಮ ಚರ್ಮಗಳೆಲ್ಲ ಒಂದಿಷ್ಟು ಜಡ್ಡು ಕೊಟ್ಟಿರ್ತು, ಆ ಜಡ್ಡು ಕೊಟ್ಟ ಚರ್ಮಕ್ಕೆ ಇನ್ನು ಬಪ್ಪು ಮುಂದಿನ ಏನಿತ್ತ ಆ ಮಳಿ ಆ ಚಳಿ ಎಂಬುದು ನಮ್ಮ ಚರ್ಮ ಸರಿಯಾಯ್ಕ ಆ ಚರ್ಮದ ರೋಗ ಏನಿತ್ತ ಅದ್ಯಾವುದು ಬಪ್ಪುಕಾಗ ಅನ್ಕಂಡು ಹೇಳಿ ಸಮುದ್ರ ಸ್ನಾನ ಮಾಡುದು. ಅಂದ್ರೆ ಉಪ್ಪು ನೀರು ಎಂಬುದು ಅಷ್ಟು ಒಳ್ಳೇದು. ಈಗೆಲ್ಲ ಉಪ್ಪು ನೀರಿನ ಸ್ನಾನ ಕೇತ್ರಿಯ, ಆಮೇಲೆ ಎಂತದ್ದು ಮೀನ್ ಬಿಡುದಂಬ್ರ ಕಾಲಿಗೆ, ಆ ಮೀನ್ ಬಿಟ್ಟು ನಿತ್ಗಮ್ದ ಕೇತ್ರಿಯ, ಅದೆಲ್ಲ ಇದ್ದೀತ ಈಗ. ಯಾಕಂದ್ರೆ ಅವ್ರು ಯಾರು ಸಮುದ್ರದ ಬದಿಯೋ ಬೊತಿಲಿಯೋ ಏನೋ ಗೊತ್ತಿಲ್ಲ ಅಂತೂ. ಅರೆ ಆಗಿನವ್ರ ಅದು ಯಾವುದು ಇಲ್ಲ, ಒಂದೇ ಒಂದು ಆಸಡಿ ಹಬ್ಬದ ಬಾತು ಒಂದೇ ಅವ್ರದ್ದು, ಈ ಸಣ್ಣ ಬಾತು ಇಲ್ಲ ಮೊಡ್ಡ ಬಾತು ಇಲ್ಲ ಯಾವ ಬಾತು ಇಲ್ಲ ಅವರಿಗೆ. ಹಂಗೆ ಮತ್ತೊಂದು ಅಂತಂದ್ರೆ ನಾವು ಹೊತ್ತೆ ಆಸಡಿ ಹಬ್ಬದ ಏನು ಒಂದು ಸಮುದ್ರ ಸ್ನಾನಕ್ಕೆ ಏನು ಜನ ಕೇಂತ್ರಿ, ಸಮುದ್ರ ತುಂಬಾ ಜನ ಮಾರಾರೆ. ಒಂದು ಸಲ ಹೋದಿತ್ತಲ್ಲ ನಾವು, ಆಯ್ತು ಎಲ್ಲ ಗೆಳೆತಿಯರೆಲ್ಲ ಒಟ್ಟು ಸೇರ್ಕೊ ಹೋಯ್ತು. ಒಂದು ತ್ಯಾರಿ ಬಂತಲ್ಲ, ತ್ಯಾರಿ ಬಂದ ಮೇಲೆ ಕಡಿ ಕತ್ತಿಯಲ್ ನನ್ನ ಪಕ್ಕದಾಗಿದ್ದರು ಹೊಲ್ಸೆಟ್ಟೆ ಇಲ್ಲಿಯೇ ಪೂರ್ತಿ ಹೊಲ್ಸೆಟ್ಟು ಸಮುದ್ರ ಕೊಯ್ಲಕ್ಕ ಅವ್ರು ಅಯ್ಯೋ ಅಯ್ಯೋ ಅಂತ್ರಿ ಅಂತ ಕಮ್ಮತ್ತಿ ನಾವು ಗಟ್ಟಿ ಹಿಡ್ಕೊಂಡಿತ್ತು ಅವ್ರು ಬಬ್ಬಿ ಅಂತಕ್ಕ ನಾನು ಹೊಲ್ಸೆಟ್ ಹೋಯ್ತು ಅನ್ಕಂಡು. ಆಯ್ತಲ್ಲ ಇರ್ಲಿ ಬಿಡಿ, ಆ ಸರಿ ಅಮಾಸಿ ಅಲ್ಲ, ಒಂದ್ ಒಳ್ಳೆ ದಾನ ಕೊಟ್ರಿ ಅನ್ಕಂಡ್ಲಿ ಅಂದೇಳಿ. ಅಲ್ಲಿ ಎಂತಕ್ಕಂದ್ರೆ ಆಸಡಿ ಅಮಾಸಿ ಅಲ್ಲ, ಆ ಅಮಾಸಿಗೆ ಸಮುದ್ರದ ತೆರಿ ಬಪ್ಪುದು ಅಷ್ಟೇ ದೊಡ್ಡದಿರತ್ತ. ನಾವು ಜಾಗ್ರತೆಗಿರ್ಕ, ಮಕ್ಕಳ ಮರಿನ ಕರ್ಕೊಂಡು ಹೋಗತ್ತಿವು ಜಾಗ್ರತೆಗಿರ್ಕ. ಮತ್ತೊಂದು ಆ ಸಮಯದಾಗೆ ಆ ದಿನ ಪಿತೃಗಳಿಗೆ ಒಂದು ತರ್ಪಣ ಬಿಡುದಿತ್ತಲ್ಲ, ಅದು ಬಹಳ ಒಳ್ಳೇದು. ಅದೆಷ್ಟೋ ತಲೆಮಾರಿನ ಪಿತೃಗಳನ್ನ ನೆನಪು ಮಾಡ್ಕೊಂಡು ನಾವು ಒಂದು ತರ್ಪಣ ಬಿಡುತ್ತೆ ಅಮಾಸಿ ಎಂಬುದು ಹಾಂಗೆ. ಎಂತಕ್ಕೆಂದ್ರೆ ಆ ಅಮಾಸಿ ದಿನ ನಮ್ಮ ಪಿತೃಗಳೆಲ್ಲ ಬಂದು ಕಾಯ್ತ್ರಂಬ್ರ, ನಮಗೊಂದಿಷ್ಟು ನೀರು ಕೊಡ್ತಾರ ಎಳ್ಳು ನೀರು ಕೊಡ್ತಾರ ಅನ್ಕಂಡು ಹೇಳಿ. ಆ ಲೆಕ್ಕದಲ್ಲ ನಮ್ಮ ಇರೋದ್ ನಾವೆಲ್ಲ ಇದ್ದಾಗ ನಮ್ಗೆಲ್ಲ ಏನು ಜಕ್ಕಣಿ ಏನು ಅದೇನು ಇದೇನು ಎಲ್ಲ ಗೊತ್ತೀತು, ಹಿರಿಯರದ್ದು ಉಪದ್ರ ಅಂತೇಳಿ ಹೇಳುದಲ್ಲ. ಈಗಿನರೆಲ್ಲ ಅದೆಲ್ಲ ಭ್ರಮೆ ಅಂತ್ರ, ಏನೇ ಇರಲಿ ಯಾಕಂದ್ರೆ ಕಾಲ ಬದ್ಲಾದಂಗು ಅವ್ರು ಬದ್ಲಾರ ಏನು ಗೊತ್ತಿಲ್ಲ, ಅಂತೂ ನಾವು ಅಂತೂ ಬದ್ಲಾತಿಲ್ಲ ಕಾಣಿ. ಯಾಕಂದ್ರೆ ಜಕ್ಕಣಿಯೂ ಇತ್ತು ಉಪದ್ರವೂ ಇತ್ತು ಎಲ್ಲದೂ ಇತ್ತು. ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯರು ಮಾಡ್ಕೊಂಬಂದು ದಾನ
ಧರ್ಮ ಅವೆಲ್ಲವೂ ಕೂಡ ವರ್ಷಕ್ಕೊಂದ್ಸಲಾರು ದಾನ ಮಾಡಕ ಅಂಬುದು ಈ ಆಷಾಢಿಯ ಅಮಾಸೆಗೆ ಇಟ್ಕೊಂಡಿಪ್ಪಕು ಸಾಕು. ಹಿರಿಯರನ್ನ ನೆನಪು ಮಾಡ್ಕೊಳಕ ಅಂತೇಳಿ ಹೇಳದಕ್ಕಾರು ಈ ಆಷಾಢಿಯ ಅಮಾಸೆಯು ನೆನಪು ಮಾಡತ್ತ ಏನು, ಯಾಕಂದ್ರೆ ಅದೆಲ್ಲವೂ ಕೂಡ ನಮ್ಮನ್ನ ಹುಟ್ಟಿ ಬೆಳೆಸದ ಹಿರಿಯರನ್ನ, ನಮ್ಗೊಂದಿಷ್ಟು ಆಸ್ತಿ ಕೊಟ್ಟದಿರ್ಲಿ, ಸಂಸ್ಕೃತಿ ಕೊಟ್ಟದಿರ್ಲಿ, ಸಂಪ್ರದಾಯ ಕೊಟ್ಟದಿರ್ಲಿ, ಇಲ್ಲ ಸಮಾಜದಾಗೆ ಒಂದು ಜನ ಮಾಡೋದಿರ್ಲಿ, ಅದೆಲ್ಲ ಹಿರಿಯರು ಕೊಟ್ಟು ಬಳುವಳಿ ಅಂತ ಹೇಳ್ಕ. ಯಾಕಂದ್ರೆ ಇವತ್ತು ಹುಟ್ಟಿದ ತಕ್ಷಣ ಇವತ್ತೇ ನಮ್ಮನೆಗೆ ಆ ಹೆಸರು ನನ್ನ ಹೆಸರು ಬತ್ತಿಲ್ಲ, ಹಿರಿಯರ ಹೆಸರಿಂದನೇ ನಾವು ಮುಂದೆ ಹೋಗ್ಬೋದು. ನೀವ್ ಯಾರ ಮನೆಯವ್ರ ಕೇಂದ್ರೆ ಇಂಥ ಮನೆಯವ್ರನ್ನ ಹಿರಿಯರದ್ದೇ ಹೇಳಕಿನ, ನನ್ನ ಹೆಸರು ಹೇಳ್ಕೊಂಡ್ರ ಅಲ್ಲಿ ಯಾರಿಗೂ ಗೊತ್ತಾತಿಲ್ಲ. ಹಾಂಗಾಯಿ ಹಿರಿಯರನ್ನ ಸದಾ ನೆನ್ಪ್ ಮಾಡ್ಕೊಣಕ, ಅವ್ರ ಸಾಧನೆ ನಮ್ಮ ಜೊತೆಗೆ ಇರ್ಕ, ಅವ್ರದ್ ಏನಿತ್ತು ದಾನ ಧರ್ಮ ಆ ಪುಣ್ಯಗಳು ನಮ್ಮ ಜೊತೆಗೆ ನಮ್ಮಿನ ಮುಂದಿನವರಿಗೂ ಹೋಯ್ಕ. ಆ ಲೆಕ್ಕದಾಗೆ ಆಷಾಢಿ ಅಮಾಸೆ ಎಂಬುದು ಎಲ್ಲರಿಗೂ ಕೂಡ ಒಳ್ಳೆಯದ. ಆಷಾಢಿ ಅಮಾಸೆ ಹಬ್ಬ ಅಂಬುದು ನಾವೆಲ್ಲ ಒಟ್ಟು ಸೇರ್ಕೊಂಡ ಗಮ್ ಗೈಲಾಯಿ ಆಚರಿಸುವ, ತಿಂಬುದಿರ್ಲಿ ಉಂಬುದಿರ್ಲಿ ಸ್ನಾನ ಇರ್ಲಿ ಆರು ಈಗ ಮಾರ್ರೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ಣು ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯ, ಅವಳಿ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಳ, ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ಣು ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗೋ ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ, ಯಾರೇ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನದ.
2: ಏ ಬೊಬ್ಬರ್ಯಾ.

जाएगा दिल। मंदिर का पाप है, मिलने की रात है, तू क्यों दास है।

0: ಲಕ್ಷ್ಮಣ ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯ್ ಕರ್ಚಿ ದುಡ್ಡು ಕೊಡ್ಲೆ.
1: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಅಷ್ಟೇ, ಅವಳಿಗೆ ಬೇಕಾ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋಯಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ಟ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹಿಂಡಾಳ, ನಾನು 8 ಅಣಿ ಕಚ್ಚೆ ಮೇಗೋ ಟ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯೂ ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದ್ ಮಾತು ಹೇಳ್ತಿ ಕೇಣ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

0: ಹೋಯ್ ಮಣಿ, ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದ್ ನಮೂನಿ ಆಗ್ತಾ ಇತ್ತ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಇದರಲ್ಲಿ ಇದೀಗ ಗೌರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇವಳು ಯಾರು ಬಲ್ಲೆ ಏನು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸೀರೆಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1963 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: celebrate the strength, courage and achievements of women everywhere. Women plays many roles in our life as mothers, daughters, sisters, friends and leaders. Their dedication, reliance and kindness inspire us every single day. Behind every strong community, there are an inspiring woman making a difference and sharpening a brighter future. Let us respect, appreciate and support every woman today and every day. Happy Women's Day.
1: Radio Kentip ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಂತೈರಿ ರೇಡಿಯೋ ಕುಂದಾಪ್ರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನ್ನಪೂರ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕನ್ನಡವೇ ತಾಯಿ ನುಡಿ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯ್ ಶಂಕರ್ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1964 ತೆರೆಕಂಡ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಾನು ಸಿಂಧು ಹೆಚ್ ಐತಾಳ್. ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂತಹ ವಿಶೇಷ ದಿನದಂದು ಇದೀಗ ನಿಮ್ಮ ಮುಂದೆ ಒಂದು ದೇಶಭಕ್ತಿ ಗೀತೆಯನ್ನು ಹೇಳಲಿದ್ದೇನೆ.

ಮಗನೆತ್ತಿದ ಶಕ್ತಿಗಿದೋ ನಮನ, ಭಾರತ ಮಾತೆಗಿದೋ ನಮನ. ಸುತ್ತಲೂ ಸಾಗರ ವಸ್ತ್ರವ ಧರಿಸಿದ ಮಾತೆ

ಎಲ್ಲ ಭೇದಗಳ ಚೆಲ್ಲಿ ಬಾಳೋಣ, ಬೇರೆ ಪೂಜೆ ಏಕೆ ಏಕೆ ಬೇರೆ ಪೂಜೆ ಏಕೆ.

0: ಭಾರತ್ ಮಾತಾ ಕಿ ಜೈ.
1: ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಕುಂದಾಪುರ ಮಾತುಕತೆಯಲ್ಲೇ ಕಲಾವಿದ್ರಂತಾನೆ ಹೇಳಬೇಕು. ಅದರಲ್ಲಿ ಇವರ ವಿಶೇಷತೆ ಅಂತ ಕೇಂದ್ರೆ ಧಿಂಸಾಲೆನಿರಣ್ಣ ಧಿಮಿಗುಡ್ಕ ಕುಣಿರೋ ಅಂತೇಳಿ ಹೇಳುವರ. ಸೊ ಜನಪದ ಕಲಾವಿದರು ವೀರಭದ್ರ ಅವರು ಕೋಣಿಯಿಂದಲ್ಲ
2: ಮೂಡ್ಲಕಟ್ಟೆಯಿಂದ
1: ಮೂಡ್ಲಕಟ್ಟೆ ಸಟ್ವಾಡಿಯ ವೀರಭದ್ರ ಅವರು ನಮ್ಮೊಟ್ಟಿಗೆ ಸರ್. ನಮಸ್ಕಾರ, ಕುಂದಾಪುರ ಮಾತುಕತೆಗೆ ಸ್ವಾಗತ.
2: ನಮಸ್ಕಾರ.
1: ಖುಷಿ ಆಯ್ತು ಸರ್ ನೀವು ಬಂದದ್ದ. ಅಲ್ಲ ಓಕೆ, ಈಗ ನೀವು ಕಲಾವಿದ್ರು ಅಂತ ಹೇಳಿದ್ರಿ, ಎಂತಲ್ಲ ಎಂತಲ್ಲ ಮಾಡಿದ್ರಿ ನೀವು ಕಲಾವಿದ್ರಾಗಿ, ಒಂಚೂರು ಹೇಳಿಕಂಬ.
2: ಕಲಾವಿದರಾಗಿ ಈಗ ನಾನು ನೀವೀಗ ಏನಾದರೂ ಒಂದು ನಾನೊಂದು ಯಕ್ಷಗಾನದಲ್ಲಿ ಆಗಲಿ ಅಥವಾ ಯಾವ್ದಾದ್ರು ಒಂದು ನಾಟಕದಲ್ಲಾಗಲಿ ಹೋಗಿ ಯಾವ್ದಾದ್ರು ಒಂದು ದೃಶ್ಯ ನಾನು ನೋಡಿಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಬಿಟ್ರೆ ಅದನ್ನ ನಾನು ತಲೆಗೆ ಹೈಕೊಂಡು ಅದನ್ನ ಮಾತಾಡಬೇಕು, ಅದನ್ನ ಕಲ್ತ್ಕೊಳ್ಬೇಕು. ಅದೊಂದು ಹುಚ್ಚ ಮೊದ್ಲಿಂದ, ಅದೊಂದು ಹವ್ಯಾಸ.
1: ಓಕೆ, ಸೊ ಹಂಗಾಗಿ ನೀವು ಎಂತ ಕಂಡ್ರು ಅದನ್ನ ಮಂಡಿಗೆ ಹಾಕೊಂಡು ಮತ್ತೆ ನೀವು ಅದನ್ನ ಮಾಡ್ತ್ರಿ. ಯಕ್ಷಗಾನ ಯಕ್ಷಗಾನ ಆತ, ಅರ್ಥಗಾರಿಕೆ ಅದನ್ನು ಮಾಡ್ತೀರಿ, ಜನಪದ ಹಾಡಂದ್ರೆ ಅದನ್ನು ಹೇಳ್ತೀರಿ
2: ನೀವು. ಯಕ್ಷಗಾನ ಮೇಳದಲ್ಲಿದ್ದೆ 2 ವರ್ಷ, ಕೂಡ್ಲಿ ಮೇಳ ತಾಳ್ಗುಪ್ಪದ ಹತ್ರ, ಸಾಗರ ತಾಳ್ಗುಪ್ಪದ ಹತ್ರ ಕೂಡ್ಲಿ ಮಠದ ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ ಆಯನೂರ್ ಹತ್ರ ಕಲ್ಕುಚ್ಚಿ ಮೇಳ ಅಂತೇಳಿ ಶಿವಮೊಗ್ಗ ಕೋಕರ್ ರೋಡ್ ನಲ್ಲಿ ಆಯನೂರ್ ಬಂತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಕೃಷ್ಣಪ್ಪನವರು ಮೇಳದ ಏಜೆಂಟ್ರು ಹೆಮ್ಮಾಡಿ ಶೇಷ ಭಾಗವತ ಅಂತ ಹೇಳಿ ನಮ್ಗೆ ಗುರುಗಳು, ಅವರಲ್ಲಿ ನಾನು 2 ವರ್ಷ ಮಾಡಿದ್ದೀನಿ. ಮತ್ತೆ ಈ ನವರಾತ್ರಿ ವೇಷ ಅಂತ ಉಂಟು, ನವರಾತ್ರಿಗಂತ 10 ದಿವಸ ಮನವನಿಗೆಲ್ಲ ವೇಷ ಕಟ್ಕೊಂಡು ಹೋಗಿ ಮನವನಿಗೆಲ್ಲ ಒಂದು ಸಂವಾದದಲ್ಲಿ ಹಾಡಿ ಹೇಳುವುದು.
1: ಓಕೆ,
2: ಅದರಲ್ಲಿ ನಾನು ಸ್ತ್ರೀಪಾಲ್ಟ ಮಾಡಿದ್ದೀನಿ, ಪುರುಷ ವೇಷನೂ ಮಾಡಿದ್ದೀನಿ.
1: ವೆರಿ ನೈಸ್. ಓಕೆ,
2: ಅದಾಯ್ತಾ.
1: ಸೊ ಇದೆಲ್ಲ ನೀವು ಮಾಡ್ತೀರಿ ಅಲ್ಲ, ನೀವು ಎಷ್ಟು ವಯಸ್ಸಿನಿಂದ ಇದನ್ನೆಲ್ಲ ಮಾಡು ಶುರು ಮಾಡುದು ಅದೊಂಚೂರು ಹೇಳು.
2: ಹೇಳಿ ವರ್ಷನ
1: ಯಾವ ಯಾವ ವಯಸ್ಸು ಎಷ್ಟು ಅಣ್ಣರು 20?
2: ಸಾಮಾನ್ಯವಾಗಿ ನಾನು 4ನೇ ಕ್ಲಾಸ್ ಶಾಲೆ, ನಾನು 55ರಲ್ಲಿ ಹುಟ್ಟಿರೋದು, 1955ರಲ್ಲಿ ಹುಟ್ಟಿರೋದು.
1: ಅಂದ್ರೆ ನಿಮ್ಗೆ ಈಗ 71 ವರ್ಷ?
2: 70-71 ವರ್ಷ.
1: ಓಕೆ, ಹಾ ಹೇಳಿ ಸರ್. ಹಾ,
2: ಆವಾಗೊಂದು 4-5ನೇ ಕ್ಲಾಸ್ ಶಾಲೆ ಓದಿದ್ದೇನೆ. ಶಾಲೆ ಓದಿ ಆಮೇಲೆ ನಾನು ಇವನಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಇಟ್ಕೊಳ್ಬೇಕು, ಹೊರಗಡೆ ಎಲ್ಲ ತುಂಟ್ರು ಹುಡುಗರ ಜೊತೆ ಸೇರಬಾರ್ದು ಅಂತ ನಮ್ಮ ತಂದೆ 19 ವರ್ಷದಲ್ಲಿ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಒಂದು 1.5 ವರ್ಷ ನಮ್ಮ ಹೆಂಡತಿ ಮನೆಗೆ ನಾನು ಹೋಗಕ್ಕಾಗದೆ ಇರೋದ್ರಿಂದ ಯಕ್ಷಗಂಧರ ಜೊತೆಗೆ ಓಡಿ ಹೋದೆ. ಓಡಿ ಹೋಗಿ ನನ್ನ ತಂದೆಯವರು ಆವಾಗ ಸಾಗರದ ಹತ್ರ ಮಡಿನೂರ್ ಅಂತ ಬಂತು. ಮಡಿನೂರ್ನಲ್ಲಿ ಮನ್ಸೂರ್ನ ದೇವ್ ನರಬಲಿ ಕೇಳ್ತಿತ್ತಂತೆ ಆ ಡ್ಯಾಮ್. ಆ ನರಬಲಿ ಕೇಳುವಾಗ ಶಾಲೆ ಮಕ್ಕಳನ್ನೆಲ್ಲ, ಮಗ ಎಲ್ಲಿ ಹೋಗ್ತೀರಿ, ಬನ್ನಿ ಕಾರ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಎಲ್ಲ ಹಾಕ್ತಿದ್ರಂತೆ. ಆ ಟೈಮ್ನಲ್ಲಿ ನಾನು ಓಡಿ ಹೋಗಿದ್ದು.
1: ಓಕೆ,
2: ಓಡಿ ಹೋದ್ಮೇಲೆ ನಮ್ಮ ತಾಯಿ ಸಾಮಾನ್ಯವಾಗಿ 1 ತಿಂಗಳಿನಿಂದ ಅನ್ನ ಆಹಾರ ಏನು ಮುರಿದ ನನ್ನ ಮಗನ ತಗೊಂಡೋಗಿ ಕಟ್ಟಿಗೆ ಹಾಕಿದ್ರು, ನನ್ನ ಮಗ ಇನ್ನು ಕಾಣಲಿಕ್ಕೆ ಆಗುದಿಲ್ಲ ಅಂತ ಯತಿಯಿಂದ 1 ತಿಂಗಳು 1.5 ತಿಂಗಳು ಊಟ ಬಿಟ್ಟು ನಿದ್ದೆ ಬಿಟ್ಟು ಅವರು ಪೇಷಂಟ್ ಆದ್ರು.
1: ಅಮ್ಮ ಅಂದ್ರೆ ಅಮ್ಮನೇ ಕಾಣಿ,
2: ಪೇಷಂಟ್ ಆದ್ರು. ಆವಾಗ ಏನಾಯ್ತು, ನನಗೆ ಅಲ್ಲಿ ಯಕ್ಷಗಾನಕ್ಕೆ ಹೋದವನಿಗೆ ರಾತ್ರಿಯಲ್ಲೇ ಯಕ್ಷಗಾನ ಕೊಣಿಯೋದು, ಹಗಲಿನಲ್ಲಿ ನನ್ಗೆ ಮಲಗುವಾಗ ಮನೆಗೆ ಹೋಗು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಅನ್ಸು, ಮನೆಯಲ್ಲಿ ಅನಾಹುತ ಆಗ್ತದೆ ಮನೆಗೆ ಹೋಗು ಅಂತೇಳಿ. ಆವಾಗ ಮೇಲ್ ಸೌಕರ್ಯ ಹತ್ರ ಹೇಳಿ 1-2 ದಿವಸ ಬಿಡು ನೋಡಿ ಒಂದ್ ದಿವಸ ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ತಾಯಿಗೆ ಲೋಟದೊಳಗೆ ಶಿವಾಳದ ನೀರು ಹಾಕಿ ರಾಗಿ ನೀರು ಹಾಕಿ ಕುಡಿಸ್ತಾ ಇದ್ರು.
1: ಅಷ್ಟು ಹುಷಾರಿಲ್ಲ ಅವರಿಗೆ,
2: ಅಷ್ಟು ದೇಹದಲ್ಲಿ ಅಷ್ಟು ವ್ಯತ್ಯಾಸ ಆಗಿದ್ರು. ನಮ್ಮ ಮಗ ಹೋದ, ನಮ್ಮ ಮಗ ಯಾವಾಗ ಬರ್ತಾನೆ, ಎಲ್ಲೋದ ಅಂತ ಹೇಳಿ. ಆ ಒಂದು ಟೈಮ್ನಲ್ಲಿ ನಮ್ಮ ಸೌಕರ್ಯಕ್ಕೆ ಹೇಳಿ ಮನೆಯಲ್ಲಿ ಏನೇ ಆಗ್ಲಿ 1 ದಿವಸಕ್ಕೆ ಹೋಗಿ ಅಲ್ಲಿ ಮಕ ತೋರಿಸಿ ಬರ್ತೇನೆ ನಮ್ಮ ತಾಯಿಗೆ ಅಂತ ಅಲ್ಲಿಂದ ಹೊರಟು ಬಂದೆ. ಹೊರಟು ಬರುವಾಗ ಯಾರೋ ಹೇಳಿದ್ರು ನಮ್ಮ ತಾಯಿ ಹೆಸರು ಬುಡ್ಡು ಅಂತೇಳಿ. ಬುಡ್ಡಕ್ಕ ನಿನ್ ಮಗ ಬಂದ ಅಂತೇಳಿ. ಅವಾಗ ನಮ್ಮ ತಾಯಿ ನಡೀಲಿಕ್ಕಾಗ್ದಿದ್ದವರು ಎದ್ದು ಬಾಗಿಲಿಗೆ ಬಂದ್ರು.
1: ಓಕೆ,
2: ಆಯ್ತಾ. ಅದು ಇವತ್ತು ಆ ದೃಶ್ಯಗಳನ್ನ ಹೇಳಲಿಕ್ಕೆ ನಂಗೆ ಬಹಳ ಒಂಥರ ದುಃಖ ಆಗುತ್ತೆ.
1: ಅಬ್ಬಿ ಪ್ರೀತಿ ಕಾಣಿ.
2: ಅಷ್ಟಾದ್ಮೇಲೆ ಅವರು ನಮ್ಮ ಹತ್ರ ಕೊನೆಗೆ ಭಾಷೆ ತಗೊಂಡ್ರು.
1: ಎಂತಂದೇಳಿ,
2: ನಾನು ಇರುವಲ್ಲಿವರೆಗೆ ನೀನು ನನ್ನ ಬಿಟ್ಟು ಹೋಗಬಾರ್ದು, ಎಲ್ಲೂ ಹೋಗಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತೇಳಿ. ಇಲ್ಲಮ್ಮ, ನಾನು ಒಂದು ಯಕ್ಷಗಾನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳು ಯಕ್ಷಗಾನ ಉಂಟು, ಆ ಯಕ್ಷಗಾನ ಮುಗಿಸ್ತಾ ಸೀದಾ ಬರ್ತೀನಿ ಅಂತ ಹೇಳಿ ತಾಯಿಗೆ ಮಾತ್ರ ಹೇಳಿ ಅಪ್ಪನಿಗೆ ಹೇಳಲಿಲ್ಲ. ಅಪ್ಪ ತುಂಬಾ ಶೆಟ್ಟಿನವರು, ಅಪ್ಪನಿಗೆ ಹೇಳಲಿಲ್ಲ. ಮತ್ತಿರ್ಗಾ ಅಲ್ಲಿಗೆ ಯಕ್ಷಗಾನಕ್ಕೆ ಹೋಗಿ ಯಕ್ಷಗಾನಕ್ಕೆ ಆ ವರ್ಷದ ಯಕ್ಷಗಾನ ಎಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೇರ್ಕೊಂಡೆ. ಮನೆಗೆ ಬಂದು ಸೇರ್ಕೊಂಡು ಕೂಡಲೇ ಇನ್ನು ಹಿಂಗೆ ಎಲ್ಲಾರು ಓಡಿ ಹೋಗ್ತಾನೆ ಅಂತೇಳಿ ಹೇಳಿ ಅಷ್ಟಕ್ಕೆ ಹೆಂಡತಿ ಗಂಡನ ತಕ್ಕಂತ ಹೆಂಡತಿ ಆದ್ಲು. ಇವತ್ತು ಮದುವೆ ಆಗಿ ಮೂರು ಜನ ಮಕ್ಕಳು ನನಗೆ, ಮೂರು ಗಂಡು. ಇವತ್ತು ಹೆಂಡತಿಗೆ ಈಗ 60 ವರ್ಷ ಆಯ್ತು, ನನಗೆ 70 ಆಯ್ತು. ನಾವು ಒಳ್ಳೆ ಸುಖ ಜೀವನ ನಡೆಸ್ತಾ ಇದ್ದೀವಿ,
1: ಖುಷಿಯಲ್ಲಿದ್ದೀರಿ?
2: ಖುಷಿಯಲ್ಲಿದ್ದೇವೆ,
1: ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಿಮ್ಗೆ ನಾನು ಆಕ್ಚುಲಿ ಅವತ್ತು ನಿಮ್ಮನ್ನ ಕಂಡದ್ದು ಶಿವರಾತ್ರಿ ಹಬ್ಬದ ದಿನ ಹಣ್ಬು ಸುಡುವತ್ತಿಗೆ ನೀವು ದಿಮ್ಸಾಲ್ ಹಾಕುದು, ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಅದೇ ಕಾಣಿ. ನಾವು ಶಣಕಿಪದಿಗೆಲ್ಲ ಕೇಳಿತ್ತು, ಬಟ್ ನಾನು ಅಷ್ಟು ಕಂಡಿರ್ಲಿಲ್ಲ. ನನಗೆ ಆ ದಿಮ್ಸಾಲ್ ಹಾಡಿತ್ತಲ್ಲ, ಭಾರಿ ಖುಷಿ ಆಯ್ತು, ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತ. ಎಲ್ಲಿ ಒಂದ್ಸಲ ದಿಮ್ಸಾಲ್ ಹಾಡನ್ನು ಒಂಚೂರು
2: ಹಾಡು ಹೇಳ್ತೀನಿ, ಹೇಳೋಕೆ ತೊಂದ್ರೆ ಇಲ್ಲ. ಅದ್ರಲ್ಲಿ ನಾ ಹೇಳ್ದಲ್ಲ ಕೆಲವೊಂದು ಜಾತಿ ಬಿಟ್ಟು
1: ಹೇಳ್ತೇನೆ.
2: ಫಸ್ಟ್ ಸ್ಟಾರ್ಟ್ ನಲ್ಲಿ ಕಾಮನ ಕಟ್ಟಿರೋ ಭೀಮನ ಬಿಟ್ಟಿರೋ ಅಂದ್ರೆ ಕಾಮನ ಕಟ್ಟಿದ್ದಾರೆ, ಭೀಮನ ಬಿಟ್ಟಾಕಿದ್ದಾರೆ ಅಂತ ಹೇಳಿ ಹೇಳುವಂತದ್ದು ಸ್ಟಾರ್ಟ್. ಆವ ದಿಮಸಾಲನಿ ಮಕ್ಳೇ ದಿಮುಗುಟ್ಕ ಕೋಣಿರೋ ದಿಮ್ಸಾಲನಿ ನಾವು ಒಂದೇ ಸಮನೆ. ಒಬ್ಬೊಬ್ರೆ ಒಂದೊಂದ್ಸರಿ ದಿಮ್ಸಾಲ್ ಅನ್ಬಾರ್ದು, ಎಲ್ಲ ಒಟ್ಟಿಗೆ ದಿಮ್ಸಾಲ್ ಅನ್ಬೇಕು. ಒಂದೇ ಸಮನೆ ದಿಮಸಾಲನ ದಿದ್ದಾರ್ ಬಾಯಿ ಮೇಲೆ ಬಡಿರೋ ದಿಮಸಾಲನಿ ರಣ್ಣ ಒಂದೇ ಸಮನೆ. ಓಣಿಯ ಮಕ್ಕಳೇ ಓಡೋಡಿ ಬಂದಿರೋ, ಆ ಓಣಿ ಒಳಗ ಇರುವಂತ ಮಕ್ಕಳು ಓಡೋಡಿ ಬರ್ಬೇಕು ಅಂತೇಳಿ
1: ಓಡೋಡಿ ಬಂದಿರೋ,
2: ಓಡೋಡಿ ಬಂದಿರೋ ದಿಮಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ
1: ದಿಮ್ಸಾಲ್.
2: ಹೊರಗಿಯ ಕಂಡಲ್ಲಿ ಹರ್ಕಣಿ ಮಕ್ಕಳೇ ಕದಿಬೇಕು ಆ ಟೈಮ್ನಲ್ಲಿ ದಿಮಸಾಲ್ ಅಂದ್ರೆ ಒಂದೊಂದ್ ಸಾರಿಗೆ ಒಂದೊಂದು ದಿಮಸಾಲನಿ ಮಕ್ಕಳೇ ದಿಮಗುಟ್ಕ ಕೊನಿರೋ ಬಸ್ಲಿಯ ಚಪ್ಪರದಾಗೆ ಮಣ್ಣಿ ಮಾಡಿ ಒಣಸಿರೋ. ಮಣ್ಣಿ ಅಂದ್ರೆ ಗೊತ್ತುಂಟಲ್ಲ, ಮಣ್ಣಿ ಮಾಡಿ ಒಣಸಿರೋ ಅದನ್ನು ಕಂಡಲ್ಲಿ ಬಾಚ್ಕತೀನಿ ಮಕ್ಕಳೇ. ಮಕ್ಕಳಿಗೆ ಹೇಳಿಕೊಡು ತೀನಿ ಮಕ್ಕಳೇ. ಆವಾಗ ಮನೆಯಲ್ಲೆಲ್ಲ ಪೂರ್ತಿ ಹರಿ ಮಾಡೋದಿಲ್ಲ, ಇಲ್ಲ ಮನೆ ಮುಂದೆ ಗದ್ದೆಯಲ್ಲಿ ಎಲ್ಲ ಬಟ್ಲೆ ಮನೆ ಮಾಡೋದು
1: ಕರೆಕ್ಟ್.
2: ಆವಾಗ ಮಣ್ಣು ಹರಿ ಸ್ನಾನ ಮಾಡೋಕೆ, ಮಣ್ಣು ಹರಿ ಕಂಡಲ್ಲಿ ಶಟ್ಟಿ ಕುಟ್ಟಿ
1: ಮಕ್ಕಳೇ.
2: ಬಸಲಿಯ ಕಂಡಲ್ಲಿ ಬಾಚ್ಕಣಿ ಮಕ್ಕಳೇ ದಿಮ್ಸಾಲ್. ಪ್ರತಿ ಒಂದಕ್ಕೂ ದಿಮ್ಸಾಲ್ ದಿಮ್ಸಾಲ್ ದಿಮ್ಸಾಲ್ ಅಂತ ಹೇಳಿ ಆ ಮಕ್ಕಳ ಜನಸಂಖ್ಯೆ ಜಾಸ್ತಿ ಆಗ್ಬೇಕು. ಮಕ್ಕಳು ಬಲ್ಲರು, ಅವಾಗೆಲ್ಲ ತುಂಬಾ ಜನ ಇದ್ರು, ಗೊತ್ತಾಯ್ತಾ. ರಾತ್ರಿಯಿಂದ ಬೆಳಗ್ಗೆವರೆಗೂ ಹಣ ಮಾಡುವಂತದ್ದು ಇತ್ತು. ಆವಾಗ ರಾತ್ರಿಗೆ ಸುಟ್ಟು ಅದಕ್ಕೆ ಕೂಡಲೇ ಪೂಜೆ ಮುಗಿಸಿ ಹೋಗೋರು ಇದ್ದಾರೆ. ಈಗ ಒಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ, ಗಣಪತಿ ಹಬ್ಬದ ದಿವಸ ಗಣಪತಿನ 9 ದಿವಸ ಇಟ್ಕೊಳ್ಳೋರು ಇದ್ದಾರೆ, 5 ದಿವಸ ಇಟ್ಕೊಳ್ಳೋರು ಇದ್ದಾರೆ, 3 ದಿವಸ ಇಟ್ಕೊಳ್ಳೋರು ಇದ್ದಾರೆ. ಇವತ್ತು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ತಂದು ಸಂಜೆನ ಬಿಡುವರು ಇದ್ದಾರೆ.
1: ಕರೆಕ್ಟ್.
2: ಅದೇ ರೀತಿ ಒಬ್ಬ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ, ಒಂದೊಂದು ಹಾಡುಗಳು ಒಂದೊಂದು ಉಂಟು. ಅದಕ್ಕಾಗಿ ನಾವು ಈ ದಿಮ್ಸಾಲನ್ನು ಹಾಡುವಂತಕ್ಕದ್ದು ಇದು ನಮ್ಮ ಮಾವ ಅಜ್ಜ ಇವರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ನಾವು ಕಲ್ತ್ಕೊಂಡಿರೋದು. ಅದಕ್ಕೆಲ್ಲ ಇನ್ನೂ ಬೇಕಷ್ಟು ಒಂದೊಂದು ಜಾತಿ ಮನೆಗೆ ಹೋದಲ್ಲಿ ಒಂದೊಂದು ನಿಂದನೆ ಮಾಡಿ ಮಾತಾಡುವಂತದ್ದುಂಟು. ಅದು ಈಗಿನ ಇದರಲ್ಲಿ ನಾವು ಮಾತಾಡಬಾರ್ದು.
1: ಅಲ್ಲ, ನೀವೀಗ ಇದನ್ನ ಬರೀ ಹಣ್ಣು ಸುಡ್ತಾ ಹಾಡುದ್ ಮಾತ್ರ ಅಲ್ಲ, ಮನೆ ಮನೆಗೆ ಹೋಯು ಹಾಡ್ತ್ರಿಯ?
2: ಮನೆ ಮನೆಗೆ ಹೋಗ್ತಾ ಇರೋದು, ಒಂದೊಂದು ಮನೆ ಒಳಗೆ ಅಕ್ಕಿ ಕಾಯಿ ದುಡ್ಡು ಇದನ್ನೆಲ್ಲ ವಸೂಲಿ ಮಾಡ್ಬೇಕು.
1: ಓ ವಾವ್.
2: ಅಕ್ಕಿ ಹೊರಲಿಕ್ಕೆ ಒಂದ್ ಜನ, ಕಾಯಿ ಹೊರಲಿಕ್ಕೆ ಒಂದ್ ಜನ, ಒಂದೊಂದ್ ಮನೆಗೆ ಒಂದೊಂದ್ ಕಾಯಿ, ಅರ್ಧ ಸೇರು ಒಂದ್ ಸೇರು ಅಕ್ಕಿ ಕೊಡ್ತಾರೆ. ಆಮೇಲೆ ಕಡುಬು ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಆ ಕಡುಬು ಹಿಟ್ಟನ್ನೆಲ್ಲ ಕೊಡ್ತಾರೆ. ಆ ಕಡುಬು ಹಿಟ್ಟೆಲ್ಲ ಕೊಟ್ಟಿದ್ ನಾವೆಲ್ಲ ಹೋದವರೆಲ್ಲ ಪೂರ್ತಿ ತಿನ್ನೋದು, ಅವಾಗೆಲ್ಲ ಹೊಟ್ಟೆಗಿಲ್ಲ.
1: ಅದೇ
2: ಆಯ್ತಾ, ಆವಾಗ ಪೂರ್ತಿ ಎಲ್ಲ ಎಲ್ಲ ಯಾರ ಮನೆ ಕೊಟ್ಟರು ಅವ್ರ ಮನೆ ಪೂರ್ತಿ ತಿನ್ನೋದೆ. ಆಮೇಲೆ ಕದಿಯೋದು ಈ ಮುಣ್ಣಿ ಮಾಡಿ ಎಲ್ಲ ಬಸ್ಲಿ ಚಪ್ಪಟ್ ಮೇಲೆ ಒಣಸ್ತಾರೆ ಹನಿಗೆ. ಆ ಹನಿಗೆ ಒಣಸುವಾಗ ಅಲ್ಲಿ ಯಾರು ಕಂಡಾಗಿದ್ರು ಒಬ್ಬ ಕಂಡ್ರು ಸಾಕು, ಅದು ಪೂರ್ತಿ ಎಲ್ಲ ತಿನ್ನೋದು, ಅದಕ್ಕೆ ಮಣ್ಣು ಬಾಚಿ ಹಾಕೋದು. ಯಾಕಂದ್ರೆ ಅವ್ರು ಬೆಳಿಗ್ಗೆ ನಮಗ್ ಬೈಬೇಕು.
1: ಅವ್ರಂತ ಬೈಕ್
2: ಬೈಕ್ ಇದು ಪೂರ್ತಿ ನಿಮ್ ಮನೆ ವಸ್ತ ಹಾಳಾದ್ರೆ
1: ನೀವು ಬೈಸ್ಕೊಂಡ್ಕೊಂಡಿ
2: ಮಾಡುವ ವರ್ಷಕ್ಕೊಂದು ಸರಿ ಬೈಸ್ಕೊಳ್ಬೇಕು. ಈ ಉತ್ತರ ಕನ್ನಡದಲ್ಲಿ ಬೂದಿ ಹಬ್ಬ ಅಂತ ಮಾಡ್ತಾರೆ. ಬೂರಿ ಹಬ್ಬ ಅಂದ್ರೆ ಅರ್ಥ ಏನು ಅಂದ್ರೆ ಬೂದ್ ನಿರ್ಮಿಯೋದು. ಊರಿನಲ್ಲಿ ಉಂಟು, ಆದ್ರೂ ಅಲ್ಲಿ ಬೂರಿ ಹಬ್ಬ ಅಂತ ಹೇಳಿ ಹಬ್ಬದ ಮುಂಚಿನ ದಿವಸ ಮಾಡ್ತಾರೆ. ಆ ದಿವಸ ನಾವು ಎಲ್ಲೆಲ್ಲ ಕದಿಬೇಕಾ ಕದಿಯುವ ಜಾಗಕ್ಕೆಲ್ಲ ಕಬ್ಬು ಗೆಣಗು ಮೆಣಸು ಬದನೆ ಇದೆಲ್ಲ ಕದಿಯಕ್ಕೆ ಹೋಗ್ತೀವಿ. ಆ ಕದಿಯಕ್ಕೆ ಹೋದಲ್ಲಿ ನಿಮ್ಮ ಮನೆ ವಸ್ತು ಗೊತ್ತೆಲ್ಲ ಕದ್ರೆ ನೀವು ಬಾಯಿಗೆ ಬಂದಾಗ ಬೈಯೋದಿಲ್ವಾ?
1: ಕರೆಕ್ಟ್, ಬೈದೆ ಬೈತ.
2: ಆ ಒಂಟನ್ನ ಬಯಸ್ಕೊಳ್ಬೇಕು. ಆ ದಿವಸ ನಾವು ವರ್ಷಕ್ಕೊಂದು ಸರಿ ಬಯಸ್ಕೊಳ್ಬೇಕು. ನಾನು ನನ್ನ ಜೀವಮಾನದಲ್ಲಿ ಕದಿಲಿಲ್ಲ ಅಂತ ಪ್ರಮಾಣ ಮಾಡಬಾರ್ದು, ಯಾಕಂದ್ರೆ ವರ್ಷಕ್ಕೊಂದ್ಸರಿ ಕದ್ದಿದ್ದೀನಲ್ಲ ನಾನು.
1: ಓಕೆ ಓಕೆ ಓಕೆ,
2: ಗೊತ್ತಾಯ್ತಾ? ವರ್ಷಕ್ಕೊಂದ್ಸರಿ ಸಣ್ಣದ್ ಕದ್ರು ಕಳ್ಳನೆ ಅಲ್ವಾ?
1: ಹೌದು,
2: ವರ್ಷಕ್ಕೊಂದು ಬಾರಿ.
1: ಸೊ ಅದಕ್ಕಾಗಿ ನೀವು ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಕಳ್ಳತನ ಮಾಡೋದು,
2: ಕಳ್ಳತನ
1: ಬಯಸ್ಕೊಂಡ್ರೆ ಒಳ್ಳೇದು ಅನ್ನೋ ಕಾರಣ.
2: ಹೌದೌದು, ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಇದೊಂದು 15 ವರ್ಷದ ಹಿಂದೆ ಇದೆ, ಕೋಣೆಯಲ್ಲೇ ಒಂದು ಕಥೆ ನಡೆದಿತ್ತು. ಆವಾಗ ಕಳ್ಳು ಸರಬಲ್ಲ ಕುಡಿಯುವಾಗ ಆವಾಗ ನಂಬರ್ ಒಂದು ನಾನು.
1: ನೀವು ತುಂಬಾ ಕುಡಿತಿದ್ರಿ?
2: ಆ ಕುಡಿಯುವಾಗ ಅಲ್ಲಿ ಏನಾಗಿದೆ, ಒಬ್ಬ ರಾಮಣ್ಣ ಅಂತ ಹೇಳಿ ಅವ್ರದ್ದು ಕಟ್ಕೇರಿ, ಆಮೇಲೆ ಕೋಣೆಗೆ ಒಬ್ಬ ರಾಮಣ್ಣ ಅಂತ ಹೇಳಿ.
1: ಓಕೆ,
2: ಹೌದ. ಸಾಮಾನ್ಯವಾಗಿ ಆವಾಗಲೇ ಸಾಮಾನ್ಯ ನಮಗೊಂದು 40-45 ವರ್ಷದ ಪ್ರಾಯದಲ್ಲಿ ಅವ್ರಿಗೊಂದು 60-65 ವರ್ಷ.
1: ಓಕೆ,
2: ಆವಾಗ ಕಳ್ಳಂಗಡಿಯಲ್ಲಿ ಕೂತಲ್ಲೇ ನಾವು ಕಳ್ಳು ಕುಟ್ಕೊಂಡಲ್ಲಿ ಈ ಹರಟೆ ಹೊಡೆಯೋದು ಉಂಟಲ್ಲ, ಹರಟೆ ಹೊಡೆಯುವಾಗ ಈ ಕೋಣೆ ರಾಮಣ್ಣ ಮನೆಯಲ್ಲಿ ಒಂದು ಬಾಳಿಕೊನೆ ಉಂಟು, ಮನೆ ಹತ್ರನೇ ಉಂಟು. ಆ ಬಾಳಿಕೊನೆ ಅವ್ರು ಏನ್ ಹೇಳಿದ್ರು, ಇವತ್ತು ಶಿವರಾತ್ರಿ ಹಬ್ಬ, ಈ ರಾಮಣ್ಣ ಮನೆ ಬಾಳಿಕೊನೆ ಕದಿಯೋದೇ ಒಳ್ಳೇದು ಅಂದ್ರು ಗಮ್ಮತ್ತಿಗೆ. ಆವಾಗ ಅವ್ರು ಎದುರೇ ಕುಂತಿದ್ರಲ್ಲ, ಏ ನೀವು ಕದಿಯಕ್ ಬಂದಾಗಿದ್ರೆ ನಿನ್ ಕಾಲ್ ಕಡ್ದು ಬಿಡ್ತೀನಿ ಅಂದ್ರು.
1: ಕಡ್ದು ಹಾಕ್ತಿ ಅಂದ್ರೆ?
2: ಅಂದ್ರು. ಅದೇ ಹೇಳ್ಬೇಡ, ನೀನು ಚಾಲೆಂಜ್ ಮಾಡಿದ್ರೆ ನಾನು ಗ್ಯಾರಂಟಿ ಕಳ್ತೀನಿ ಅಂತ ಹೇಳಿ ಕದಿದ. ಹೌದಾ? ಹೌದು. ಆವಾಗ 50 ರೂಪಾಯಿ ಚಾಲೆಂಜ್ ಆಯ್ತು. 50 ರೂಪಾಯಿ ಚಾಲೆಂಜ್ ಆಗಿ ನೀನು ಕದ್ದಿದ್ದೆ ಹೌದಂತಾದ್ರೆ 50 ರೂಪಾಯಿ ನಿನಗೆ. ಆವಾಗ ಸಾಮಾನ್ಯವಾಗಿ 20-25 ವರ್ಷದ ಹಿಂದೆ ಆ 50 ರೂಪಾಯಿಗೆ ಸಾಮಾನ್ಯ 5,000 ರೂಪಾಯಿ ಬೆಲೆ ಉಂಟು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
1: ಆಗಳಿಕೆ
2: ಆಗಳಿಕೆ ಆಯ್ತಾ?
1: ಕಡಿಗೆ
2: ಆ ಒಂದು ಟೈಮ್ನಲ್ಲಿ ಈ ನೀನು 50 ರೂಪಾಯಿನ ಅವ ಸೀನ ಅಂತ ಹೇಳಿ ಕಳ್ಳಂಗಡಿ ಸಾವುಕಾರ ಅವನಿಗೆ ಹಟ್ಟಿ ಕೋದ್ರು, ಆ ಸೀನಣ್ಣ ಹತ್ರ ಕೊಡ್ಬೇಕು, ನಾನು 50 ರೂಪಾಯಿ ಅವನ ಹತ್ರ ಕೊಡ್ಬೇಕು. ಯಾರು ಸೋತರು ಆ ಗೆದ್ದವರು ಆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಚಾಲೆಂಜ್ ಆಯ್ತು. ಅವ್ರು ಎರಡು ಜನ ಸ್ವಲ್ಪ ಅನುಕೂಲಸ್ತ್ರ. ಅವಾಗ 50 ರೂಪಾಯಿ ಒಂದು ಬಾಜಿ ಕಟ್ಟಬೇಕಾದ್ರೆ ನಮ್ ಕಡೆ ಜುಜುಬಿ ಜನ ಅಲ್ಲ, ಅವರು ತುಂಬಾ ಗದ್ದೆ ಬೇಸಾಯ ತೆಂಗಿನ ಮರ ಎಲ್ಲ ಇದ್ದವ್ರು ಅಂತವ್ರು 50 ರೂಪಾಯಿ ಎರಡು ಜನ ಬಾಜಿ ಕಟ್ಟಿದ್ರು. ಇದು ನಮ್ಮ ಕಣ್ಣು ಮುಂದೆ ಆದ ಕತೆ. ಆವಾಗ ಅದನ್ನ ಫಲಿತಾಂಶ ಕೇಳೋದು ನಾಳೆ ಆಯ್ತು, ಯಾಕಂದ್ರೆ ರಾತ್ರಿ ಬೆಳಗಾಗ್ಬೇಕಲ್ಲ, ಕಳ್ಬೇಕಲ್ಲ.
1: ಕರೆಕ್ಟ್.
2: ಇವ್ರು ಏನ್ ಮಾಡಿಬಿಟ್ರು, ಬೇಗ 6 ಗಂಟೆಗೆ ಊಟ ಮಾಡಿ ಒಂದು ಕತ್ತಿ ಒಂದು ದೊಣ್ಣೆ ಒಂದು ಬ್ಯಾಟ್ರಿ ಒಂದ್ ತಮಗೆ ನೀರೆಲ್ಲ ತಗೊಂಡು ಹೋಗಿ ಆ ಬಾಳಿ ಮರದ ಹತ್ರ ಕೂತ್ಕೊಂಡ್ರು. ಎಲ್ಲಿ? ಅವ್ರ ಮನೆ ಬಾಳಿ ಮರ ಉಂಟಲ್ಲ,
1: ಅಲ್ಲಿ ಕೂತ್ಕೊಂಡು
2: ಕದಿಲಿಕ್ಕೆ ಬರ್ತನಲ್ಲ ಅಂತ ಹೇಳಿ 2 ನಿಮಿಷಕೊಂಡು ಒಂದ್ಸರಿ ಸುತ್ತ ಬ್ಯಾಟ್ರಿ ಹೊಡೆದು ಹೀಗೆ ಬ್ಯಾಟ್ರಿ ಹೊಡಿತಾ ಇರೋದು ಅವರು ಕಾಯ್ತಾ ಇದ್ರು. ಈ ಕಳು ಒಂದು ಚಾಲೆಂಜ್ ಮಾಡ್ತಾನ ಇದ್ಲಲ್ಲ, ಅವನ ಸ್ವಲ್ಪ ದೂರದಲ್ಲಿ ನಿಂತ್ಕೊ ಕಾಯ್ತಾ ಇದ್ದ, ಇವ್ರು ಎಷ್ಟೊತ್ತಿಗೆ ಸ್ವಲ್ಪ ಕಣ್ಣು ಬಾರಿಸ್ತಾನೆ ಎಷ್ಟೊತ್ತಿಗೆ ಕದಿಯೋದು ಅಂತೇಳಿ. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ರಾತ್ರಿಯಿಂದ ಬೆಳಗ್ಗೆ ಸಾಮಾನ್ಯ 3-4 ಕಟ್ಟು ಬೀಡಿ ಬೀಡಿ ಶೈತ ಇರೋದು, ಒಂದ ಮಾಡ್ತಾ ಇರೋದು ಬಾಳಿಕೊನೆಗೆ ಒಂದ್ಸರಿ ಬಾಳಿಕೊನೆಗೆ ಇವ್ರ ಕಡೆನೆ ಹಿಂಗೆ ತಲೆ ಕಡೆ ಅರ್ಗಿತ್ತಲ್ಲ, ಆ ಅರ್ಗಿ ನೋಡ್ತಾ ಇರೋದು. ಬೆಳಿಗ್ಗೆ 5 ಪಾಸ್ ಆದ್ರೆ 50 ರೂಪಾಯಿ ಚಾಲೆಂಜ್ ಬರುತ್ತಲ್ಲ.
1: ಹೌದು,
2: ಆಯ್ತು. ಆವಾಗ ಇದು ಪೂರ್ತಿ ಎಲ್ಲ ಆದ್ಮೇಲೆ ಅವ್ರು ಕಾಯೋರು ಕದಿಯೋರು ಅಲ್ಲಿ ಕುತ್ಕ ಕಾಯ್ತಾ ಇದ್ದಾರೆ, ಯಾವ ಟೈಮ್ ಅಲ್ಲಿ ಮೋಸ ಮಾಡ್ಬೇಕು ಅಂತೇಳಿ. ಆವಾಗ ಈಗೆಲ್ಲ ರಾಟಿ ಬಾವಿ ಮಿಷಿನ್ ಇಂಜಿನ್ ಎಲ್ಲ ಇಟ್ಟಿದ್ದಾರೆ ಈಗ, ಆಗ ಹಂಗಿಲ್ಲ, ಬೋಳ ಬಾವಿ ದಂಡಿಗೆ ಹಾಕಿ ಆ ದಂಡಿಗೆಯಿಂದ ನೀರೆತ್ತು
1: ಬಗ್ಗಿ
2: ಬಾವಿ. ಆ ಬಾವಿ ಇರುವಾಗ ಬೆಳಿಗ್ಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 5 ಗಂಟೆವರೆಗೆ ಅವ್ರು ನಿದ್ದೆ ಮಾಡ್ಲಿಲ್ಲ, ಅವ್ನು ಕದಿಯೋಕ್ ಬಂದ ನಿದ್ದೆ ಮಾಡ್ಲಿಲ್ಲ.
1: ಓಕೆ,
2: ಆಯ್ತಾ? 5 ಗಂಟೆ ಆದ ಕೂಡಲೇ ಒಳಗಡೆ ಹೆಂಗಸರಲ್ಲ ಸ್ವಲ್ಪ ಎದ್ದವರು ಈ ಪಾತ್ರೆ ಪಡ್ಡಿನಲ್ಲಿ ಪಟ ಪಟ ಅಂತ ಶಬ್ದ ಮಾಡೋಕ್ ಶುರು ಮಾಡಿದ್ರು.
1: ಓಕೆ,
2: ಶಬ್ದ ಮಾಡಕ್ ಶುರು ಮಾಡಿದ್ಮೇಲೆ ಇವ ಏನ್ ಮಾಡ್ದ, ಈ ಬೆಳಿಗ್ಗೆ 5 ಗಂಟೆ ಆಯ್ತು ಇನ್ನೆಲ್ಲಿ ಬರ್ತಾನೆ ಇನ್ನೆಲ್ಲ ಆಯ್ತು ಅಂತ ಹೇಳಿ ಆದ್ರೂ ಹೋಗ್ಲಿಲ್ಲ, ತಮ್ಮ ಬೆಳ ಕರುವಲ್ಲಿ ತಂದು ಕೂತ್ಕೊಳ್ತೀನಿ ಅಂದ ಕೂತ್ಕೊಂಡು. ಅವನು ಆಚೆಂದ ಬಂದ ಪ್ಲಾನ್ ಏನು ಗೊತ್ತಾಗ್ಲಿಲ್ಲ. ಒಂದು ಕಲ್ಲು ತೆಗೆದು ಅವ್ರ ಮನೆ ಬಾವಿ ಉಂಟಲ್ಲ ಆ ಬಾವಿ ಡೂಳುಮ್ ಅಂತ ಹಾಕ, ಡೂಳುಮ್ ಅಂತ ಹಾಕಿ ಇವನೇ ಅಯ್ಯೋ ಅಂತ ಕೂಗ್ದ. ಹೆಂಗ್ರು ಯಾರೋ ನೀರ್ ಎತ್ತೋಕ್ ಬಂದ್ರು, ಎಲ್ಲ ಕೆಳಗೆ ಬಾವಿ ಬಿದ್ರು ಅಂತ ಸೀದ ಓಡಿದ್ರು ಬಾವಿ ಹತ್ರ. ಇವನು ಹಾದ ಬಾಳಿಕ ಕಟ್ಕೊಂಡ ಸೀದ ಮತ್ತೆ ತಗೊಳೋದು ಗೊತ್ತಾಯ್ತಾ. ಹಾಗೆ ಕಳುವರ್ ಜಾಗ್ರತೆಯೋ ಕಾಯುವರ್ ಜಾಗ್ರತೆಯೋ ಅಂತೇಳಿ, ಇದು ನನ್ನ ಪ್ರಾಯದಲ್ಲೇ ನಮ್ಮ ಇದ್ರಲ್ಲೇ ಆಗಿರೋದು. ಇಲ್ಲಿ ಬಂದು 36-37 ವರ್ಷ ಆಯ್ತು. ಯಾರು ಇವ್ರ ಮನೆ ಸೇರ್ಕೊಂಡು ಲತಾ ಶೆಟ್ಟಿ ಅವ್ರ ಮನೆ ಸೇರ್ಕೊಂಡು ನನ್ನ ಆದಿ ಮನೆ ಮೇರಡಿ, ನನ್ನ ಹೆಂಡ

0: ಆ ಜಾಗದಲ್ಲಿ ಮನೆ ಕಟ್ಟಿದ್ದು, ಆ ರೇಷನ್ ಕಾರ್ಡು, ಪ್ರತಿ ಒಂದು ನಮ್ಮ ಹೆಂಡತಿನ ಅವಳನ್ನ ಯಾವುದೋ ಪರ ಊರಿನ ಹೆಣ್ಣನ್ನು ತಗೊಂಡ್ಬಂದು ಅವಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಯಾವ ಕಾಲಕ್ಕೂ ಇನ್ನೊಬ್ರು ಬರಬಾರ್ದು ಅಂತ ಪ್ರತಿ ಒಂದು ಅವಳ ಇಸ್ತ್ರಿ ಮಾಡಿದೀವಿ ನಮ್ಮ ಹೆಂಡತಿ ಹತ್ರ. ಇನ್ನೇನಾದ್ರು ಸಿಟ್ಟು ಬಂದ್ರೆ ನೀವು ನನಗಿರಬೇಡಿ, ಹೋಗಿ ನಾನು ಹೋಗ್ಬೇಕು ಗೊತ್ತಾಯ್ತಾ. ಆ ಒಂದು ಲೆಕ್ಕಾಚಾರದಲ್ಲಿ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಮ್ಮ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದೆ.
1: ವೆರಿ ನೈಸ್, ಸೂಪರ್. ಎಲ್ಲರಿಗೂ ನಿಮ್ ಕಡೆ ಗಂಡನೇ ಸಿಕ್ಲಿ.
0: ನನ್ನ ಮಕ್ಕಳಿಗೆ, ಮೂರು ಜನಗೆ ನನ್ನ ಹತ್ರ ಹೆಚ್ಚಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ಲಿಲ್ಲ, ಎಸ್ ಎಲ್ ಸಿ ವರೆಗೆ ವಿದ್ಯಾಭ್ಯಾಸ ಕೊಟ್ಟೆ. ಅವಾಗ ತುಂಬಾ ಕಷ್ಟ ಇತ್ತು, 30-35 ವರ್ಷದ ಹಿಂದೆ ತುಂಬಾ ಕಷ್ಟ ಇತ್ತು ಓದಿಸೋದು. ಆದ್ರೆ ಅವ್ರು ಪ್ರೈಮರಿ ಸ್ಕೂಲ್ನಲ್ಲಿ ಓದಿಸ್ದೆ, 6-7 ಕ್ಲಾಸ್ ವರೆಗೆ ಆಯ್ತು. ಒಂದು ಎಸ್ ಎಲ್ ಸಿ ವರೆಗಾದ್ರು ಕಳಿಸ್ಬೇಕಲ್ಲ ಅನ್ನೋದೊಂದು ತಲೆಯೊಳಗೆ ಬಂತು. ಆವಾಗ ನಾನು ನನ್ನ ಹೆಂಡತಿ ಕೂಲಿ ಮಾಡಕ್ ಹೋಗಿ ಅದರಲ್ಲೇ ಇವ್ರ ಮನೆಯಲ್ಲಿ ಹಣ ಕೊಡುವುದಿಲ್ಲ, ನಟ್ಟಿ ನೋಡಕ್ ಹೋದ್ರೆ 2 ಸೇರಕ್ಕೆ ಬೆಳಗಿಂದ ಬೇಗ ಅವ್ರು ನಟ್ಟಿ ನಟ್ರೆ, ನಾನು ಬೆಳಗಿಂದ ಸಂಜೆವರೆಗೆ ಗದ್ದೆ ಒಳಗೆ ಹೂಡಿದ್ರೆ ಹೋರಿ ಹೂಟಿ ಉಂಟಲ್ಲ, ಆ ಹೋರಿ ಹೂಟಿ ಮಾಡಿದ್ರೆ ನನಗೆ 2 ಸೇರಕ್ಕೆ ದುಡ್ಡಿಲ್ಲ, ನಮಗ್ ಖರ್ಚು ಬೇಕು. ಆವಾಗ ನಾವು ಕುಶಲ ಕೈಗಾರಿಕೆ ಮಾಡ್ತಿತ್ತು, ನಮ್ಮ ಹೆಂಡತಿ ಬೀಡಿ ಕಟ್ತಾ ಇದ್ಲು, ನಾನು ಈ ಮಂಡ್ಯ ತಲೆಗೆ ಹಾಕೋ ಮಂಡಿ ಹಳ್ಳಿನ ಕಲಿಯ ಕಟ್ತಾ ಇದ್ದೆ,
1: ಗೃಹ ಕೈಗಾರಿಕೆ
0: ಮಾಡ್ತಾ ಇದ್ದೆ. ಅದನ್ನ ಒಂದು ವಾರದಲ್ಲಿ 2-3 ಕಟ್ಕೊಂಡು ಅದನ್ನ ಈ ಕೋಣೆಗೆ ಅದು ಯಾರು 40-50 ಕೇಳ್ತಿದ್ರು, ನಮ್ಮ ಸ್ವಂತ ಖರ್ಚಿಗೆ ಅದು ಮಾಡ್ಕೊಂತಿತ್ತು. ಈ ಅಕ್ಕಿ ಅನ್ನೋದು ಹಂಗೆ ಸ್ಟಾಕ್ ಮಾಡ್ತಿತ್ತು. ಆವಾಗ ಶಾಲೆ ಒಳಗೆ ನಮಗೆ 1/2 ಫೀಸ್ ಬರ್ತಿತ್ತು ನನ್ನ ಮಕ್ಕಳಿಗೆ. ಆ ಫೀಸ್ ಕಟ್ಟಿಗೆ ಅಕ್ಕಿ ಮಾರಾಟ ಮಾಡಿ 5 ರೂಪಾಯಿಗೆ 1 ಕೆಜಿ ಅಕ್ಕಿ ಇತ್ತು. ಅವಾಗ 4 ರೂಪಾಯಿಗೆ 1 ಕೆಜಿ ಅಕ್ಕಿಗೆ ಅಂಗಡಿಯಲ್ಲಿ ತಕೊಂತಿದ್ರು. ಆ 4 ರೂಪಾಯಿಗೆ 1 ಕೆಜಿ ಅಕ್ಕಿ ಮಾರಾಟ ಮಾಡಿ ಆ 1/2 ಫೀಸ್ ಅನ್ನ ಕಟ್ಟದೆ ಅವ್ರನ್ನ ಶಾಲೆ ಕಳಿಸುವಾಗ ಸೈಬರ್ ಕಟ್ಟಿ ಹಾಸ್ಟೆಲ್ಗೆ ಆಗದೆ ನನ್ನ ಮಕ್ಕಳನ್ನು. ಅಲ್ಲಿ 2 ಜನ ಎಸ್ ಎಲ್ ಸಿ ಅವರಿಗೆ ಓದಿ ಎಸ್ ಎಲ್ ಸಿ ಪಾಸ್ ಆದ್ರು. ಕೊನೆಗೆ ಅವರೇ ಹೇಳಿದ್ರು, ಅಪ್ಪಯ್ಯ ನಾವು ಇನ್ ಕಾಲೇಜಿಗೆ ಹೋದ್ರೆ ಇವತ್ತು ಹಾಕೊಂಡೋಗ ಡ್ರೆಸ್ ಅನ್ನೇ ನಾಳೆಗೆ ಹಾಕೊಂಡು ಹೋಗೋಕಾಗೋದಿಲ್ಲ, ಅದನ್ನ ನಿಮ್ಗೆ ತಂದು ಕೊಡೋದು ತುಂಬಾ ಕಷ್ಟ ಆಗತ್ತೆ. ಆದ್ರೆ ನಾವು ಏನಾದ್ರು ದುಡಿಮೆ ಮಾಡ್ತೀವಿ, ನಾವು ಏನಾದ್ರು ಉದ್ಯೋಗ ಮಾಡ್ತೀವಿ, ನಾವು ಶಾಲೆ ಕೈದು ಮಾಡ್ತೀವಿ ಅಂದ್ರು. ನಿಮ್ಮ ಬಾಯಿಯೊಳಗೆ ಬಂತಲ್ಲ, ಆಯ್ತು ಮಗ ಅವ್ರು ಅಷ್ಟು ಹೇಳಿದ್ರೆ ಸಾಕಿತ್ತು ಅವಾಗ ನಂಗೆ ಆಯ್ತು ಅಂದೆ. ಆವಾಗ ಏನಾಗ್ಬಿಡ್ತು, ಒಬ್ಬ ಏನ್ ಮಾಡ್ದ, ಹೋಟ್ಲಿಗೆ ಸೇರ್ಕೊಂಡ, ಹೋಟ್ಲಿಗೆ ಲೋಟ ತೊಳೆಯಲಿಕ್ಕೆ ದೊಡ್ಡವ. ಎರಡನೇವ ಈ 3 ಕೈಯಲ್ಲಿ ಪೆಟ್ರೋಲ್, ರಮಣ್ಣ ಪೆಟ್ರೋಲ್ ಬ್ಯಾಂಕ್ ಉಂಟಲ್ಲ, ಆ ಪೆಟ್ರೋಲ್ ಬ್ಯಾಂಕಿನಲ್ಲಿ ಸೇರ್ಕೊಂಡ. ಅಲ್ಲಿ ಒಂದು 2 ವರ್ಷ ಇದ್ದವ ಕಡೆ ಸೆಟ್ಟಿ ಲಂಚಮ್ಮ ಸೇರ್ಕೊಂಡ. ಅಲ್ಲಿ ಒಳ್ಳೆ ಹೆಸರಾಗಿ ಅಲ್ಲಿ ಅವ ರಿಟೈರ್ಡ್ ಆಗೋಲ್ ತನಕ ಇದ್ದ. 1-1.5 ಲಕ್ಷ ರೂಪಾಯಿ ಕೊನೆಗೆ ಸಿಕ್ಕಿ ಅದರಲ್ಲೊಂದು ಹೋಮಿನಿ ತಗೊಂಡು ಈಗ ಸಮನ್ವಯ ವೇದಿಕೆ ಅಧ್ಯಕ್ಷ ಕುಂದಾಪುರ ಎಲ್ಲ ಇದು. ಮತ್ತೆ ಸರ್ಕಾರಿ ಶಾಲೆ ಉಳಿಯು ಇದ್ರ ಬಗ್ಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ಓಡ್ತಾರೆ. ಪಂಚಾಯತ್ಗೆ ಚೆಕ್ಕಿಂಗು ಅವರೊಂದು 6-8 ಜನ ಇದ್ದಾರೆ ಮಾಡ್ತಾರೆ. ಮತ್ತೊಬ್ಬ ನಿಮಗೆ ಕೆಲಸ ಮಾಡುವಲ್ಲಿ ಹೋಗಿ ಕೂತ್ಕೊಂಡು, ನಾ ಬರೋದ ಸ್ವಾಮಿ, ನಾ ಕೆಲಸಕ್ಕೆ ಬರೋದ ಅಂತೇಳಿ ನನ್ನ ಮಕ್ಕಳು ಕೇಳಿ ಒಬ್ಬ ಈ ತಮಿಳುನಾಡಿನವರ ಜೊತೆಗೆ ಸಪ್ಲೈ ಕೊಡೋಕೆ ಹೋದ. ಈಗ ಅವ ದೊಡ್ಡ ಮೇಸ್ತ್ರಿ, ಅವನ ಕೈಯೊಳಗೆ 4 ಜನ ಇಟ್ಕೊಂಡಿದ್ದ. ಗೊತ್ತಾಯ್ತಾ, ನಾನು ಪ್ರಾಮಾಣಿಕ ಆದ್ರಿಂದ ನನ್ನ ಮಕ್ಕಳು 3 ಜನ ನನ್ನಂತಲೇ ಪ್ರಾಮಾಣಿಕರಾಗಿ ಇಡೀ 4 ಊರಿನಲ್ಲಿ ವೀರಭದ್ರನ ಮಕ್ಕಳು ಇರಬೇಕು, ವೀರಭದ್ರನ ಮಕ್ಕಳು ಹಂಗಿರ್ಬೇಕು, ದುರಭ್ಯಾಸ ಇಲ್ಲ, ಕುರ್ತು ಚಟ ಇಲ್ಲ. ಈಗ ಅವರೆಲ್ಲ ಮದುವೆ ಆಗಿ 2 ಮಕ್ಕಳು ತಂದೆ. ಒಂದು ಕಾಲದಲ್ಲಿ ಸಾಮಾನ್ಯವಾಗಿ ಇದೊಂದು 35 ವರ್ಷದ ಹಿಂದೆ ಈ ಕೊಟೇಶ್ವರದಲ್ಲಿ ಶಿವಪುರದವರು ಅಂತ ಇದ್ರು. ಅಲ್ಲಿ ಆವಾಗ ಈ ಕಳ್ಳ ಬಸರ ಆಗಿದ್ದ ಅವರು ಈ ಮಕ್ಕಳನ್ನೆಲ್ಲ ಕೆಲವೆಲ್ಲ ಬಿಟ್ಟು ಹೋಗ್ತಿದ್ರು. ಆವಾಗ ನಮ್ಗೊಂದು ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ನಾವೊಂದು ಹೆಣ್ಣು ಮಗು ತರುದ ಅಂತೇಳಿ ನಮ್ಮ ಹೆಂಡತಿ ಹತ್ರ ಕೇಳಿದೆ. ತರುದಾದ್ರೆ ಅಡ್ಡಿ ಇಲ್ಲ, ಅವು ಭಾಷೆ ಬಪ್ಪಕಾಗ ಮನ್ಸನ್ ಗುರ್ತಾ ಇರಬಾರ್ದು ಅಂತ ಮಕ್ಕಳು ಸಿಕ್ಕರೆ ತಗೊಂಡ್ಬಂದೆ ನಾನು ಸಾಕ್ತೇನೆ, ಭಾಷೆ ಬಂದ ಮಕ್ಕಳಾದ್ರೆ ಬೇಡ ಅಂತ. ಮಂಗಳೂರು ಆಶ್ರಮಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಭಾಷೆ ಬಂದವೆ. ಕೊಟೇಶ್ವರ ಶಿವಪುರದವ್ರು ಅವಾಗ ಫೋನ್ ಎಲ್ಲ ಇಲ್ಲ, ಶಿವಪುರದವ್ರ ಹತ್ರ ಹೋಗಿ ಆ ಮಗು ಇಟ್ಟ ಟೈಮ್ನಲ್ಲಿ ನಾನಿಲ್ಲ, ನಾನು ಇಟ್ಟ ಟೈಮ್ನಲ್ಲಿ ಮಗು ಇಲ್ಲ. ಈ ತರ ಆಯ್ತು, ಒಂದು ಮಗುನ ಸಾಕ್ಬೇಕನ್ನು ತುಂಬಾ ಆಸೆ ಬಂತು, ಏನ್ ಮಾಡೋ ನಮ್ಮ ಹಣೆ ಬದಕಾಗ್ಲಿಲ್ಲ. ಕೊನೆಗೆ ನಮ್ಮ ದೊಡ್ಡ ಮಗ ಒಂದು ಈಗ ಲವ್ ಅಂತ ಒಂದು ಬಂದಿತ್ತಲ್ಲ, ಲವ್ ಆಗಿ ಒಂದು ಜಾತಿ ಹುಡುಗಿ, ಲವ್ ಆಗಿ ಒಂದು ಹುಡುಗಿ ಮದುವೆ ಆದ. ಫಸ್ಟ್ ಹುಟ್ಟಿದ್ದು ಹೆಣ್ಣು
1: ಖುಷಿ ಆಯ್ತು.
0: ನಡ್ಗಿನ ಮಗ ಒಬ್ಬ ಮನೆಯಲ್ಲಿ ಇದ್ದಾನೆ. ನಮ್ದು ಇವತ್ತು ನಮ್ಮ

0: ಒಂದು ಸುಖ ಜೀವನದಲ್ಲಿ ಸಾಕ್ತಾಯಿತ್ತು ಮೇಡಮ್. ಯಾವ ಜೀವನದಲ್ಲಿ ಯಾವ ಕುಂದ ಕೊರತೆ ಇಲ್ಲ. ಈಗ 70 ವರ್ಷ ಪ್ರಾಯ ಆದರೂ ನಾನು ಈಗ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ನನಗೆ ಅಲರ್ಜಿ. ಯಾವುದಾದ್ರೂ ಮಾಡಬೇಕು. ಈಗ ನಿಮ್ಮಲ್ಲಿಗೆ ಈಗ 11 ಗಂಟೆ ಬರ್ತೀನಿ ಅಂದೆ, 11 ಗಂಟೆ ಮನೆಯಲ್ಲೇ ಆಗಿದೆ. ಅಷ್ಟರವರೆಗೂ ಮನೆ ಕೆಲಸ, ಅಲ್ಲಿ ಬೇಲಿ ಹೋಯ್ತು, ಇಲ್ಲಿ ಇದು ಹೋಯ್ತು ಅಂತ ಹೇಳಿ ಹೇಳಿ ಹೆಂಗ್ರು ತೋರಿಸ್ತಾ ಇರೋದು. ಒಂದೆರಡು ಬಟ್ಟೆ ತೊಳೆದು ನಮ್ಮ ಹೆಂಗ್ರಿಗೆ ಆರಾಮಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಬಿ ಪಿ ಡೌನ್ ಆಗಿ ಒಂದು 2 ವಾರ ಮಂಗಳೂರು ಎನ್ಲೋಕ್ನಲ್ಲಿ ಇದ್ದು ಬಂದವರು.
1: ನೀವು 70 ವರ್ಷದಲ್ಲಿ ಮನೆಯಲ್ಲಿ ಬಟ್ಟೆಯೂ ಒಗ್ದು ಬಂದ್ರಿ?
0: ಈಗ ನನ್ನ ಬಟ್ಟೆ ನಾ ತೊಳೆದು ಹಾಕೊಂಡು, ಬೇರೆ ಬಟ್ಟೆ ಏನಿಲ್ಲ, ನಂದು ಹಾಕಿದ ಬಟ್ಟೆ ಉಂಟಲ್ಲ ಅದು ನಾನು ತೊಳೆದೆಲ್ಲ ಒಣಸಿ ಸೀದಾ ಇಲ್ಲಿಗೆ ಬಂದು ಓಡಿ ಬಂದೆ. ನಮ್ಗೆ ಕೂಡಲೇ ನೆನಪಾಯ್ತು.
1: ಈಗ ಇದು ನೀವು ಜನಪದ ಹಾಡು ಹಾಡ್ತ್ರಿ ಅಂತ ಹೇಳಿದ್ರೆ, ಒಂದು ಜನಪದ ಹಾಡು ಹಾಡ್ತ್ರಿ?
0: ಜನಪದ ಹಾಡು ಹಾಡಬಹುದು. ಅದಕ್ಕೆ ಒಂದು ಸ್ಟೆಪ್ ತಬಲಾ ಸ್ಟೆಪ್ ಅಂತ ಉಂಟು, ಅದು ಇದ್ರೆ ನಮ್ಗೆ ಹಾಡ್ಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ನಮ್ಗೆ ಹಾಡ್ಲಿಕ್ಕಂತ ಉತ್ಸವನ ಬರುತ್ತೆ. ಅರ್ಥ ಆಯ್ತಾ? ಈಗ ಕೆಲವ ಒಂದು ಈಗ ಅತ್ತಿಗೆ ನಾದಿನಿ, ಅತ್ತಿಗೆ ಮೈದಿನಿ, 2 ಜನ ಊಟ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ತಿ ಬರುವುದಿಲ್ಲ, ಒಂದು 2-3 ಸೊಲ್ ಬೇಕಾದ್ರೆ ಹೇಳ್ತೇನೆ.
1: ಒಂದಷ್ಟು ಹೇಳಿ.
0: ಈಗ ಅತ್ತಿಗೆ ಮೈದಿನಿ, ಅತ್ತಿಗೆ ಮೈದಿನಿ ಅಂದ್ರೆ ಅವ್ರೊಂದು ಫ್ರೆಂಡ್ ಲೆಕ್ಕ. ಹೀಗೆ ಇರುವಾಗ ಹೀಗೆ ಅತ್ತಿಗೆ ಮೈದಿನಿ ಕೂತ್ಕೊಳ್ಳೋ, ಅತ್ತಿಗೆ ಒಂದು ಹಾಡು ಹೇಳ, ಇಲ್ಲ ನಂಗ ಹಾಡು ಬರುದಿಲ್ಲ, ನೀವೊಂದು ಹೇಳು, ಹೂ ಒಂದು ಹಾಡು ಹೇಳ ಅಥವಾ ನೀನ್ ಸುಮ್ನೆ ಕೇಳ್ಬೇಕು ಅಂತ ಹಾಡು ಹೇಳ.
1: ನಂಗೆ
0: ಹೂ ಹೂ ಅಂಬ ಹಾಡಲ್ಲ, ಅವ್ರವ್ರು ಮಾತಾಡ್ಕೊಂಡು ಆಗಲ್ಲ. ನಾನು ಹಾಡಿನೊಳಗೆ ನಿನ್ಗೆ ಒಂದು ಉತ್ತರ ಕೇಳ್ತೇನೆ, ನೀ ಹಾಡಿನೊಳಗೆ ಉತ್ತರ ನಂಗೆ ಹೇಳ್ಬೇಕು ಅಂತ ಹೇಳಿ.
1: ಓಕೆ,
0: ಹಂಗಾಗಿ ಹೇಳು. ಅವಾಗ ಒತ್ತಿಗೆ ದೊಡ್ಡ ಸೋಲ್ತಾಳ, ಮೈದಿನಿ ಸೋಲ್ತಾಳ, ನೋಡ್ಬೇಕು ಅಂತ ಹೇಳಿ. ಅವಾಗ ಹೇಳು, ನಾನು ನಿನ್ನ ಹಾಡು ಹೊಡ್ತೇನೆ, ನೀನು ಹೇಳು ಅಂತ ಹೇಳಿ. ಅವಾಗ ಹಾಡಿನೊಳಗೆ ಹೇಳು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯುವುದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳಾಗಿ ಮಾತಾಡುವುದು, ನಾರೀನಿ ಬಲ್ಲಾರು ಹೇಳು, ಬಲ್ಲಾರು ಜಾಣಿ ನಾರೀನಿ ತಿಳಿದಾರು ಹೇಳು. ಯಾರು ಕೇಳಿದ್ದು? ಇದು ಒತ್ತಿಗೆ ಮೈದಿನಿ ಕೇಳಿದ್ದು. ಆ ಮೈದಿನಿ ಕತ್ತಿಯೊಳಗೆ ಹೇಳಬೇಕು ಉತ್ತರ. ಬೇಲಿ ಮೇಲೆ ಹುಟ್ಟುವುದು, ಬೇಲಿ ಮೇಲೆ ಬೆಳೆಯೋದು, ಕಾಯಿ ಕೊಯ್ದು ಬಾಯಿ ಮುಚ್ಚುವುದು, ಬೆರಳಾಗಿ ಮಾತಾಡುವುದು ಅಂದರೆ ಸ್ವರಿ ಬುರುಡಿ ಅಲ್ಲವೇನೆ ಅಥವಾ ಕಿನ್ನಾರಿ ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇವಳು ಹೇಳಿದ್ಲು, ಏ ಜಾಣಿ ಹೌದು, ಕೆಂಪಾನ ಚುಳ್ಳಿಯವಳೆ, ಹಸರ ಕುಪ್ಪಸದವಳೆ, ಭತ್ತಕ್ಕೆ ಬಂದು ಈದಾಳೆ ಬರೀ ಕೈಯ ಬಿಟ್ಕೊಂಡು, ನಾರೀನಿ ಬಲ್ಲರು ಹೇಳೆ, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ಕೆಂಪಾನ ಚುಳ್ಳಿಯವಳು, ಹಸರ ಕುಪ್ಪಸದವಳು, ಭತ್ತಕ್ಕೆ ಬಂದಿದ್ದಾಳೆ ಬರೀ ಕೈಯ ಬಿಟ್ಕೊಂಡು, ಅಂದರೆ ಗಿಳಿಯೂ ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ, ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯುವುದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು, ನಾರೀನಿ ಬಲ್ಲರು ಹೇಳು, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳು. ಓಹೋ, ಅದ ದರಿ ಮೇಲೆ ಹುಟ್ಟುವುದು, ದರಿ ಮೇಲೆ ಬೆಳೆಯೋದು, ದಾರಿ ಕಾರಣ್ಣನ ಸೆರೆಗಿಡಿದು ನಿಲ್ಸೋದು ಎಂದರೆ ಸೂರಿ ಮುಳ್ಳಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯೋದು, ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದು, ನಾರೀನಿ ಬಲ್ಲರು ಹೇಳೆ, ಬಲ್ಲರು ಜಾಣಿ ನಾರೀನಿ ತಿಳಿದಾರು ಹೇಳೆ. ಓಹೋ, ಅದ ನೀರಲ್ಲೇ ಹುಟ್ಟುವುದು, ನೀರಲ್ಲೇ ಬೆಳೆಯುವುದು, ನೀರು ಸೋಕಿದರೆ ಮಾಯವಾಗುವುದಂದರು ಉಪ್ಪು ಅಲ್ಲವೇನೆ, ಬಲ್ಲರು ಜಾಣಿ ಹೌದು ಮತ್ತಲ್ಲವೇನೆ. ಇದು ಅತ್ತಿಗೆ ಮತ್ತು ಮೈದಿನಿ 2 ಜನರು ಗಮ್ಮತ್ತಿಗೆ ಕೂತ್ಕೊಂಡು
1: ಇನ್ನೊಂದು ಆಗ ಒಳ್ಳೇದಲ್ಲ ಒಂದ್ ಹೇಳ್ರಲ್ಲ, ಅದು
0: ಯಾವ್ದು
1: ಇನ್ನೊಂದು ಹಾಡು ಜನಪದ ಹಾಡು ಆಗ ಒಂದ್ ಹೇಳ್ರಲ್ಲ,
0: ಕಲ್ಲಿನ ಕೊಳಪನ ಮಾಡಿ ಮುಳ್ಳಿನ ಶಿಂಬಿಯ ಮಾಡಿ ಬಾವಿ ನೀರಿಗಾಗಿ ಹೊರಟಾಳುಡುಗಿ, ಹೌದೇ ಹೌದೆ ನೀರೇ ಹೇ ರತ್ನಿ, ಹೌದೇ ಹೌದೆ ನೀರೇ, ಬಾವಿ ನೀರಿಗಾಗಿ ಹೊರಡುವ ಹೊತ್ತಿಗೆ ಬಾವಿ ದಡದ ಮೇಲೆ ಕುಂತಾನು ಹುಡುಗ, ಹೌದೇ ಹೌದೆ ನೀರೇ ಹೇ ರತ್ನಿ, ಹೌದೇ ಹೌದೆ ನೀರೇ, ಬಾವಿ ದಡದ ಮೇಲೆ ಕುಂದ್ರುವ ಹೊತ್ತಿಗೆ ಬಾಳಿ ಮೀನಾಗಿ ಬಳುಕಿದಾಳು ಹುಡುಗಿ, ಹೌದೇ ಹೌದೆ ನೀರೇ ಹೇ ರತ್ನ ನೀನೌದೇ ಹೌದೆ ನೀರೇ, ಬಾಳೆ ಮೀನಾಗಿ ಬಳಕುವ ಹೊತ್ತಿಗೆ, ಬಾಳೆ ಮೀನಾಗಿ ಬಳಕುವ ಹೊತ್ತಿಗೆ ಸಣ್ಣ ಗಾಳು ಹಾಕಿ ಸೆಳೆದನು ಹುಡುಗ. ಹೌದೇ ಹೌದೇ ನೀರೆ ಹೇ ರತ್ನಾನಿ, ಹೌದೇ ಹೌದೇ ನೀರೆ. ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ, ಸಣ್ಣ ಗಾಳು ಹಾಕಿ ಸೆಳೆಯುವ ಹೊತ್ತಿಗೆ ಕಪ್ಪಿ ಮರಿಯಾಗಿ ಓಡಿದಳು ಹುಡುಗಿ. ಹೌದೇ ಹೌದೇ ನೀರೆ, ಹೌದೇ ಹೌದೇ ನೀರೆ. ಕಪ್ಪಿ ಮರಿಯಾಗಿ ಓಡುವ ಹೊತ್ತಿಗೆ ಉದ್ದ ಹೆಸರನಾಗಿ ತಡಿದ ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ, ಉದ್ದ ಹೆಸರನಾಗಿ ತಡೆಯುವ ಹೊತ್ತಿಗೆ ಆಕಳು ಮರಿಯಾಗಿ ಓಡಿದಳು ಹುಡುಗಿ. ಹೌದೇ ಹೌದೇ ನೀರೆ ಹೇ ರತ್ನನಿ, ಹೌದೇ ಹೌದೇ ನೀರೆ. ಆಕಳು ಮರಿಯಾಗಿ ಓಡುವ ಹೊತ್ತಿಗೆ, ಆಕಳ ಮರಿಯಾಗಿ ಓಡುವ ಹೊತ್ತಿಗೆ ಹುಲಿಯ ರಾಯಾಗಿ ತಡಿದನು ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ, ಹುಲಿಯ ರಾಯಾಗಿ ತಡೆಯುವ ಹೊತ್ತಿಗೆ ಎಲೆಯ ಹಂಬಾಗಿ ಹಂಬಿದಳು ಹುಡುಗಿ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಎಲೆಯ ಹಂಬಾಗಿ ಹಂಬುವ ಹೊತ್ತಿಗೆ, ಎಲೆಯ ಹಂಬಾಗಿ ಹಂಬುವ ಹೊತ್ತಿಗೆ ಮೆಟ್ಟಿ ಒಂದು ವೀಳ್ಯ ಮೆಲಿದನು ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ, ಮೆಟ್ಟಿ ಒಂದು ವೀಳ್ಯ ಮೆಲೆಯುವ ಹೊತ್ತಿಗೆ ಜ್ವಾಲದ ಕಾಳಾಗಿ ಬಿಕ್ಕಿದಳು ಹುಡುಗಿ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಜ್ವಾಲದ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ಜ್ವಾಳದ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಗಿಳಿಯು ಮರಿಯಾಗಿ ಎಕ್ಕಿದ ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಗಿಳಿಯ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ರಾಗಿ ಕಾಳಾಗಿ ಬಿಕ್ಕಿದಳು ಹುಡುಗಿ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ.
1: ಸೂಪರ್ ಸರ್, ಎಷ್ಟು
0: ರತ್ನ. ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ, ರಾಗಿ ಕಾಳಾಗಿ ಬಿಕ್ಕುವ ಹೊತ್ತಿಗೆ ಅಕ್ಕಿ ಮರಿಯಾಗಿ ಹೆಕ್ಕಿದ ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಅಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ, ಅಕ್ಕಿ ಮರಿಯಾಗಿ ಹೆಕ್ಕುವ ಹೊತ್ತಿಗೆ ಕೋಳಿ ಮರಿಯಾಗಿ ಓಡಿದಳು ಹುಡುಗಿ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ, ಕೋಳಿ ಮರಿಯಾಗಿ ಓಡುವ ಹೊತ್ತಿಗೆ ಗಿಡಗದ ಮರಿಯಾಗಿ ಒತ್ತಾದ ಹುಡುಗ. ಹೌದೇ ಹೌದೇ ನೀರೆ ರತ್ನನಿ, ಹೌದೇ ಹೌದೇ ನೀರೆ. ಈಗ ಒಂದು ವಸ್ತ ಪಡ್ಕೊಳ್ಬೇಕಾದ್ರೆ ನನಗೆ ಆ ವಸ್ತ ಸಿಗಲಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡೋದು, ಸುಲಿಗೆ ಮಾಡೋದಿತ್ತು. ಆವಾಗ ಪ್ರಯತ್ನ, ಪ್ರಯತ್ನ ಅಂದರೆ ಮೋಸ ಇಲ್ಲ, ದಗ ಇಲ್ಲ, ಏನೂ ಇಲ್ಲ. ಅದಕ್ಕೆ ಸದಾ ಪ್ರಯತ್ನ ಮಾಡಿ ಅವರ ಮನ ಒಲಿಸಿ ಅವರು ನಮ್ಮ ಕಡೆ ತಕ್ಕೊಂಡು ಬರ್ತು. ಕೊಲೆ ಸುಲಿಗೆ ಅಂತಕ್ಕದ್ದು ನಮ್ಮ ಕಾಲದಲ್ಲಿ ಭಾಳ ಕಡಿಮೆ, 90% ಕಡಿಮೆ. ಈಗೆಲ್ಲ ಜಾಸ್ತಿ ಆಗಿದೆ. ಈಗ ಒಂದು ವಸ್ತ ಒಂದು ಹುಡುಗಿ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ರೆ ನಮಗೆ ಇಷ್ಟ ಇದ್ರೆ ಸಾಲದು, ಅವಳಿಗಿದೆಯೇ ಇಲ್ಲ ಅಂತ ನೋಡ್ಕೊಳ್ಬೇಕು. ಅದು ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಇಷ್ಟ ಇರೋದಿಲ್ಲ. ಅವಳನ್ನು ಮಧ್ಯ ದಾರಿಯಲ್ಲಿ ಅವಳದು ಕೊಲೆ ಸುಲಿಗೆ ಇಂಥದ್ದೆಲ್ಲ ಬೇಕಷ್ಟು ನಡೀತದೆ. ಇದು ಈ ಪಾಪಿ ಕಣ್ಣಲ್ಲಿ ನೋಡ್ಬೇಕಂತ ನಾವು ಈ ಪ್ರಾಯದವ್ರಿಗೆ ಉಳಿದಿದ್ದೀವಿ. ನಮ್ಮ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಮದುವೆ ಮಾಡೋಕೆ ಹೋಗ್ಬೇಕಾದ್ರೆ ಹುಡುಗನೇ ಹೋಗಿ ಹುಡುಗಿ ಮನೆಗೆ ಹೋಗಿ ನೋಡ್ಕೊಂಡು ಬರು. ಆ ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ, ಅವಳನ್ನು ಲವ್ ಮಾಡ್ತಾ ಇದ್ದೀನಿ, ಅಪ್ಪಯ್ಯ ಮಾತಾಡಿ ಅಂತ ಕೇಳುವುದು. ಅದಿಲ್ಲ, ಅವನೇ ಮದುವೆ ಮಾಡ್ಕೊಂಡು ಬರು. ನಮ್ಮ ಕಾಲದಲ್ಲಿ ಹಾಗೆಲ್ಲ, ನಾವು ಹೆಣ್ಣು ನೋಡೋಕೆ ಹೋಗೋದೇ ಇಲ್ಲ, ನಾವು ಹೆಣ್ಣು ನೋಡಿದ್ದೇ ಇಲ್ಲ. ನಮ್ಮ ತಾಯಿ ತಂದೆ ಅಕ್ಕ ಭಾವ ಅವ್ರು 4 ಪಾಸ್ ಮಾಡ್ಕೊ ಬಂದಮೇಲೆ ನಾವು ಮದುವೆ ಆಗೋದು ಒಂದೇ ಬಾಕಿ. ಈಗ ಕಾಲ ಎಲ್ಲ ಬದಲಾಗಿದೆ ಮೇಡಮ್. ಆದ್ದರಿಂದ ಈಗ ಹೇಳಲಿಕ್ಕೆ ಬರೋದಿಲ್ಲ, ಪ್ರಕೃತಿ ನೇಮ. ಇನ್ನು ಮುಂದೆ ಯಾವ ಕಾಲ ಬರ್ತದೆಯೋ, ಯಾವುದು ಬರ್ತದೆ.
1: ಹೌದು, ನಿಮ್ಗೆ ಯಕ್ಷಗಾನ ಅಂದ್ರೆ ಭಾರಿ ಆಸೆ ಅಲ್ದಾ? ನೀವು ಅರ್ಥಗಾರಿಕೆ ಮಾಡ್ತೀರಿ, ಪದ ಎಲ್ಲ ಹೇಳ್ತೀರಿ ಅಂತ. ಈಗ ನಿಮ್ ಪದ ಹೇಳುಕ್ಕೆ ತಾಳಮೇಳ ಎಲ್ಲ ಬೇಕಾಗ್ತದೆ.
0: ತಾಳ ಏನಾದ್ರು ಒಂದು ಚೂರು ಸೌಂಡ್ ಇದ್ರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ. ಬೇಡ, ಅದು ಅಕಸ್ಮಾತ್ ಒಂದು 4 ಹೇಳ ಅಂತ ಹೇಳಿದ್ರೆ
1: 4 ಹೇಳಿಬಿಡಿ.
0: ಈಗ ಕೃಷ್ಣ ಸಂಧಾನದಲ್ಲಿ, ಸಂಧಾನದಲ್ಲಿ ಒಂದು ಕೃಷ್ಣ ಅವನು ನಿತ್ಯವೇದಿ ಕಟ್ಟಳದಂತಲೇ ಒಂದು ಅರ್ಗೆ ಕೊಡುವುದು ಆವಾಗ ಆ ಅರಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ವಾಯು ಮಾರ್ಗವಾಗಿ ಕುವೇರನ ಪುತ್ರ ಗಯ ಗಂಧರ್ವ ಎನ್ನುವನು ವಾಯು ಮಾರ್ಗವಾಗಿ ತುರುಗವನ್ನು ಬಿಟ್ಟುಕೊಂಡು ಹೋದ. ಇವನು ಆ ಅರಿಕೆಯನ್ನು ಅರಿಕೆಗೆ ಆ ಒಂದು ತುರುಗದ ಬೆವರು ಬಿತ್ತು, ಅರಿಕೆ ಭ್ರಷ್ಟವಾಯಿತು. ಆವಾಗ ಕಂಡೆತ್ತಿ ನೋಡುವ, ಯಾವಾಗ ನನ್ನ ಅರಿಕೆಯನ್ನು ಭ್ರಷ್ಟ ಮಾಡಿದವನು, ನಿನ್ನನ್ನು 8 ದಿವಸದೊಳಗೆ ತುಂಟದ 8 ದಿವಸದೊಳಗೆ ನಿನ್ನ ಗಂಟಲನ್ನು ಅರಿತೇನೆ ಅಂತ ಕೃಷ್ಣ ಶಬ್ದ ಮಾಡ್ದ. ಅದಾಯ್ತಾ, ಶಬ್ದ ಮಾಡಿ ಅಲ್ಲಿಗೆ ಯಕ್ಷಗಾನದಲ್ಲಿ ತಾರಕ ಮಂತ್ರದಿಂದ ಭಕ್ತಿಯಲ್ಲಿ ರಾಮ ರಾಮಿಪ ಚಂದ ನಾರದ ಮುನಿಪನಾಗ ಪರಿಸದಲ್ಲಿ ದ್ವಾರಕಿಗೆ ಬರಲು ಬೇಗ. ಯಾಕಂಟಗಿಂತ ಏನು ಇಲ್ಲ, ದನಿ ಇಲ್ಲ. ಆವಾಗ ನಾರದವರು ದ್ವಾರಾವತಿಗೆ ಸೀದ ಬಂದರು. ದ್ವಾರಾವತಿಗೆ ಬರುವಾಗ ಇವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ನಾನು ಅವನು ಗಂಟಲು ಅರಿತೇನೆ ಅಂತ ಹೇಳಿದೆ, ಆಗ ಯಾವನೇ ಏನು ಅವನು ಗೊತ್ತೋ ಸಿಗ್ಲಿಲ್ಲ ಅಂತ ಹೇಳಿ ಭಾರಿ ಯತಿ ಬಿಡ್ತಾ ಇದ್ದ. ಇವನು ಹೋಗಿ ಗಂಗೆಯಲ್ಲಿ ಹೋಗಿ ಸಮುದ್ರದಲ್ಲಿ ಹೋಗಿ, ತಾಯಿ ನೀನೇ ತಾಯಿ ನಾನೇ ಮಗ, ನಾನು ಅರಿಕೆಯನ್ನು ದಿನನಿತ್ಯ ಪ್ರಕಾರವಾಗಿ ನಾನು ಅರಿಕೆಯನ್ನು ಕೊಡುವಂತ ಸಂದರ್ಭ ಅವನ ವಾಯು ಮಾರ್ಗವಾಗಿ ಹೋದ. ಅವನ ತುರುಗದ ಬೆವರು ನನ್ನ ಅರಿಗೆಗೆ ಬಿದ್ದು ಅರಿಗೆ ಭ್ರಷ್ಟವಾಗಿ ಹೋಯ್ತು. ಯಾರಿರ್ಬೋದು ತಾಯಿ ಅಂತ ಗಂಗೆಯಲ್ಲಿ ಕೇಳದಲ್ಲಿ ಆ ಮಾತೆ ಹೇಳಿದ್ಲು, ಕುವೇರನ ಪುತ್ರ ಗಯಗಂಧರ್ವ ಎನ್ನುವನು ಹೋಗಿದ್ದು ಮಹಾಮಾರ್ಗವಾಗಿ, ಅವನ ತುರುಗದ ಬೆವರು ನಿನಗೆ ಬಿದ್ದಿದ್ದು. ಈಗ ನಾನು ಶಬ್ದ ಮಾಡಿಬಿಟ್ಟು ಗಯನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತೇಳಿ. ಈಗ ಸಮಯ ಕಳೀತಾ ಬಂತು, ಅವನು ಸಿಕ್ಕಲಿಲ್ಲ, ಏನ್ ಮಾಡೋದು? ಆವಾಗ ಬಂದ ನಾರದವರು ಆಗಮನ ಆಯಿತು. ಎಂದಿನಂತಲ್ಲ ಹರಿಯೇ ಸಿರಿ ಮುಖವು ಕಂದೀತ ಯಾಕೆಂಬುದರಿಯೇ ಕುಂದು ಕೊಸರಂಟೆ ಹೇಳು ಎಂದ್ ನೋಡದೆ ಸಂದೇಹ ಬೇಡ ನಿನಗೆ, ಏನಾದರೂ ಕುಂದ ಕೊರತೆ ಉಂಟು ನಿನ್ನ ಇದಕ್ಕೆ ಬರುವಾಗ ನೀನು ಸಂತೋಷದಿಂದ ಇರುವವ, ಇವತ್ತು ನಿನ್ನ ಮುಖ ಕಂದಿ ಕುಂದಿ ಬಾಡಿ ಬಸ ಬಳಿಯುತ್ತಿದೆಯಲ್ಲ, ಯಾಕಿರ್ಬೋದು ಕೃಷ್ಣ? ಇಲ್ಲ ಸ್ವಾಮಿ, ಈ ರೀತಿಯಾಗಿ ನನ್ನ ಅರ್ಘ್ಯವನ್ನು ಭ್ರಷ್ಟ ಮಾಡಿದವನು ಗಯಗಂಧರ್ವನಂತೆ ಗಂಗೆ ತಾಯಿ ಹೇಳಿದ್ದು ಮಾತು. ಅವನ ಗಂಟಲನ್ನು 8 ದಿವಸದೊಳಗೆ ಅರಿತೇನೆ ಅಂತ ನಾನು ಶಬ್ದ ಮಾಡಿದ್ದೇನೆ, ಆದ್ರೆ ಅವನು ಸಿಗಲಿಲ್ಲ. ನೀವು ಲೋಕ ಸಂಚಾರಿಗಳು, ನೀವೆಲ್ಲರೂ ಬರುವಾಗ ಅವನ್ನೆಲ್ಲರೂ ಕಂಡಿದ್ದುಂಟು ಸ್ವಾಮಿ. ಆವಾಗ ನಾರದವರು ಹೇಳ್ತಾರೆ ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಲಾರೇನು ರಂಗ ಹೇಳದು ಉಳಿಯಲಾರೇನು, ಹೇಳಿದಾರೆ ನಾಳೆ ಅವನ ಪ್ರಾಣ ಹೋಗ್ತದೆ, ಆದ್ರಿಂದ ನಾನು ಹೇಳುವುದಿಲ್ಲ.
1: ವೆರಿ ನೈಸ್. ಓಕೆ,
0: ಇಲ್ಲ ಸ್ವಾಮಿ, ಹಾಗಂತಾದ್ರೆ ಹೇಳಬಾರ್ದು ಅಂತ ಒಂದು ಮನ್ಸು, ಹೇಳಬೇಕು ಅನ್ನೋ ಇನ್ನೊಂದು ಮನ್ಸು, ಹೇಳಲಾರೇನು ಹೇಳದು ಉಳಿಯಲಾರೇನು. ನಾಳೆ ನಾನು ಹೇಳ್ದೆ ಅಂದ್ರೆ ಅವನ ಪ್ರಾಣ ಉಳಿಯುವುದಿಲ್ಲ, ಈ ಪಾಪಕ್ಕೆ ನಾನು ಗುರಿ ಆಗ್ಬೇಕಲ್ಲ. ಇಲ್ಲ ಸ್ವಾಮಿ, ನೀವು ಎಲ್ಲ ಹೇಳಲೇಬೇಕು. ಎಲ್ಲಿ ಹೋದ, ಯಾರು ಯಾವ ಬದಿಗೆ ಹೋದ, ಅವನ ಹುಡುಕಿಗೆ ಅವನ ಗಂಟಲು ಅರಿಬೇಕು.
1: ಅಲ್ಲ ಸರ್, ಇದೆಲ್ಲ ನೀವು ಸ್ಕ್ರಿಪ್ಟ್ ಇಲ್ಲ, ಏನು ಬರ್ಕೊಂಡದಿಲ್ಲ, ಹ್ಯಾಂಗ ಇಷ್ಟಪ್ಪ ನೆನ್ಪಿಟ್ಕಂತ್ರಿ ಈ ವಯಸ್ಸಲ್ಲ?
0: ಸಾಮಾನ್ಯವಾಗಿ ಈಗ ಕೆಲವು ನೆನಪು ಹೋಗ್ತಾ ಬಂದಿತ್ತು.
1: ಹೌದಾ?
0: ಆವಾಗ ಎಲ್ಲಿ ಹೋದ ಹೇಳ್ಬೇಕು ಸ್ವಾಮಿ ಅಂತ. ಆವಾಗ ಅವರು ನಾರದವ್ರು ಹೇಳ್ತಾರೆ, ಹಸುವಿಗೆಂದು ಹಣ್ಣು ತರಲು ಎಸೆವ ಒನಕೆ ಹೋಗುತ್ತಿರಲು ಹಸುಳೆ ಒಬ್ಬ ಹುಡುಗ ತನ್ನ ಹೆಸರು ಗಯಗಂಧರ್ವನೆಂದ. ನೋಡಿ ಕಾರ್ಮಿಕ ಒನಕೆ, ನಾನು ಹಸು ಆಯ್ತು, ಒಂದು ಏನಾದ್ರು ಹಣ್ಣು ಸಿಕ್ಕುತ್ತ ನೋಡುವ ತಿಂತೇನೆ ಅಂತ ಹೋಗ್ತಾ ಇರುವಾಗ ಅದೇ ಒಂದು ಮಾರ್ಗವನ್ನು ಕೂಡಿ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನು ನನ್ನ ಹೆಸರು ಗಯಗಂಧರ್ವ ಗಯಗಂಧರ್ವ ಎನ್ನುವುದಾಗಿ ಬಾಯಿಂದ ಹೇಳ್ತಾ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದ.
1: ಸರಿ ಸರ್, ಸಾಕು. ಓಕೆ, ಎಷ್ಟು ಲೈಕ್ ಹೇಳ್ತೀರಿ ಸರ್, ಅದನ್ನ ನೆನಪಿಟ್ಕೊಂಡು ಕಣ್ಣಿ ಕಟ್ಟುವಂತೆ ಅದು ಪದನು ಹೇಳ್ಕೊಂಡು ಅದ್ರ ಅರ್ಥನೂ ಹೇಳ್ತಾ ತುಂಬಾ ಲೈಕ್ ಹೇಳ್ರಿ ಸರ್, ನಂಗೆ ಭಾರಿ ಖುಷಿ
0: ಆಯ್ತು. ಈಗ ಸಾಮಾನ್ಯವಾಗಿ ತಬಲಕ್ಕೆಲ್ಲ ಕೈ ಆಡ್ಸೋದು ಕಷ್ಟ, ತಬಲ ಸಂಗೀತ ಸಂಗೀತ ಅಂದ್ರೆ ಫಸ್ಟ್ ಯಕ್ಷಗಾನದಲ್ಲಿ ಕುಣಿಸೋದಿತ್ತ ಅದು, ಮತ್ತೆ ಪದ ಹೇಳ್ತೇನೆ ಭಾಗವತಿಗೆ ಮಾಡ್ತೇನೆ, ಮತ್ತೆ ಈ ವಯಸ್ಸಿಗೆ ತಕ್ಕಾಗಿ ಈಗ ಭೀಷ್ಮ ವಿಜಯದಲ್ಲಿ ಭೀಷ್ಮ ಮಾಡ್ತೇನೆ.
1: ಈಗಲೂ ಮಾಡ್ತೀರಾ?
0: ಹೌದು, ಈಗಲೂ ಮಾಡ್ತೇನೆ. ನಮ್ಮೂರ್ನಲ್ಲಿ ಸಂಘದ ಮೇಳ ಎಲ್ಲ ಉಂಟು, ನಾನು ಕರೀತಾರೆ
1: ಅದು ಖಾತ್ರಿ.
0: ಈಗ ದ್ರೌಪದಿ ಪ್ರತಾಪದಲ್ಲಿ ದ್ರೌಪದಿ ಮಾಡ್ತೇನೆ, ಆಮೇಲೆ ಇದು ಇದರಲ್ಲಿ ಯಾವುದು ಭೂಸುರರು ಈಗ ವಯಸ್ಸಾದ ನಮ್ಮ ವಯಸ್ಸಿಗೆ ತಕ್ಕಾದ ಪಾರ್ಟ್ ಇದ್ರೆ ಮಾತ್ರ ಮಾಡ್ತೇನೆ.
1: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಇವತ್ತು ರೇಡಿಯೋ ಕುಂದಾಪುರ ಮಾತುಕತೆಯಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಮೂಡ್ಲು ಕಟ್ಟೆಯ ವೀರಭದ್ರ ಅವರು ಎಷ್ಟು ಲೈಕ್ ಮಾತಾಡ್ರೆ, ಯಕ್ಷಗಾನ ಕೇಳಿ, ಪದ ಹೇಳುದು ಕೇಳಿ, ಅರ್ಥಗಾರಿಕೆ ಕೇಳಿ, ಧಿಮ್ಸಾಲ್ ಕೇಳಿ, ಜನಪದ ಹಾಡುಗಳನ್ನ ಕೇಳಿ, ಏನುಂಟು ಏನಿಲ್ಲ ಎಲ್ಲ ಉಂಟು ಸರ್. ನಿಮ್ ಜೊತೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದು ಮಾತಾಡೋದಕ್ಕೆ.
0: ಧನ್ಯವಾದಗಳು.
1: ಓಕೆ, ಕೇಳಿದ್ರೆ ನಾವು ವೀರಭದ್ರ ಅವ್ರ ಹತ್ರ ಇಷ್ಟು ಲೈಕ್ ಅವ್ರು ಮಾತಾಡದ್ದು, ಆ ಮಾತುಗಳನ್ನ ನೆನ್ಪಿಟ್ಕೊಂಬ, ಆ ಮಾತುಗಳನ್ನ ಅವ್ರು ಮಾತಾಡಿದ ರೀತಿಯನ್ನ ಸ್ಮರಿಸ್ತಾ ಅವ್ರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾವೆಲ್ಲ ಹೊರಡ್ತಾ ಇತ್ತು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ನಾನು ಸಿಂಧು ಹೆಚ್ ಐತಾಳ್. ನಿಮಗೆಲ್ಲರಿಗೂ ಸಹ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂತಹ ವಿಶೇಷ ದಿನದಂದು ನಿಮಗಾಗಿ ದೇಶಭಕ್ತಿ ಗೀತೆಗಳನ್ನು ಹೇಳಲಿದ್ದೇನೆ. ಆ ಸ್ವತಂತ್ರ

ವರ ವಿಕಾಸಗೊಳಿಸಿ ಸದಾ ಅಭ್ಯುದಯವ ತೋರುವೆಯೋ. ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲೇಳಲೇಳಲೇಳಲಿ. ಆ ಸ್ವತಂತ್ರ ಸ್ವರ್ಗ

0: ಭಾರತ್ ಮಾತಾ ಕಿ ಜೈ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳವಾದ್ಯದ ವಾದನವನ್ನು ಕೇಂಬಲ್ಲ.

0: ಭಾರತ್ ಮಾತಾ ಕಿ ಜೈ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಂದ್ರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ. ಇವತ್ತು ನಂಗೆ ಗೊತ್ತಿಲ್ಲ ಕೇಳುಗ್ರೆ, ನೀವೆಲ್ಲರೂ ರೇಡಿ ಕೇಂತ ಕೇಂತ ಮಾಯ ಆಯ್ ಹೊರ, ನಾನು ಅದಕ್ಕೆ ಜವಾಬ್ದಾರಳಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಎಂತಕ್ಕಂದ ಕೇಂದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವ ನಮ್ಮದೇ ಊರಿನ ಹೆಮ್ಮಾಡಿಯ ಪ್ರಕಾಶ್ ಅವರಿದ್ದಾರೆ. ಪ್ರಕಾಶ್ ಹೆಮ್ಮಾಡಿ ಅಂದ್ರೆ ಇಡೀ ಊರಿಗೂರೇ ಕಾಂತ, ಊರಲ್ಲ ಮರೆಯವರೆಲ್ಲ ಜಾದು ಮಾಡೋರು, ಮ್ಯಾಜಿಷಿಯನ್ ಅಲ್ಲ ಅಂತೆಲ್ಲ ಹೇಳ್ಕೊಂಡು ಹೇಳುವ ಅತ್ಯಂತ ಪ್ರಸಿದ್ಧ ಜಾದುಗಾರರಾಗಿರುವ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮ ಅತಿಥಿ ವಿಜ್ಯೋತಿಯಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
2: ಹುಷಾರಿತ್ತ.
1: ನಿಮ್ಮ ಧ್ವನಿಯಲ್ಲಿ
2: ರೇಡಿಯೋ ಕುಂದಾಪುರ ಕೇಳುಗರೆ ಎಲ್ಲರಿಗೂ ಪ್ರಕಾಶ್ ಹೆಮ್ಮಾಡಿ ಹಾಗೂ ನೇತ್ರಾವತಿ ಹೆಮ್ಮಾಡಿ ಕಡೆಯಿಂದ ನಮಸ್ಕಾರ.
1: ಇಬ್ರು ಒಟ್ಟಿಗೆ ಇದ್ರು ಅಂದ್ರೆ, ಈಶ್ವರ ಮತ್ತೆ ಪಾರ್ವತಿ ಕೂಕಣ್ಣಂಗೆ ಅವರೊಟ್ಟಿಗೆ ನೇತ್ರಾವತಿಯವರು, ಅವರ ಜಾದುವಲ್ಲಿ ತುಂಬಾ ಸಹಕರಿಸುವವರೇ ಅವರಂತೆ. ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋಕಿತ್ತು. ಈಗ ಪ್ರಕಾಶ್ ಸರ್, ಈಗ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಅಂತಂದ್ರೆ, ಈಗ ನಮ್ ಕಾಲದಲ್ಲಿ ಅಥವಾ ನಿಮ್ ಕಾಲದಲ್ಲಿ ಯಾವ್ದೇ ಕಾಲ ತಕ್ಕಣಿ, ನೀವು ಫಸ್ಟ್ ಅಂತ ಕೇಳ್ರಿ, ಯಾರು ಓದ್ರೆ ಶಾಲೆಗಿನೂ ಹೋರೆ ನೆಕ್ಸ್ಟ್ ಕೆಲ್ಸಕ್ಕೆ ಹಪ್ಪುದಿ ಅಂತ ಹೇಳ್ಕೊಂಡ. ಆದ್ರೆ ನಿಮ್ಮ ಕತಿ ಹೆಂಗಿದಿತ್ತ? ನೀವು ಓದಿ ಕೆಲ್ಸಕ್ಕೆ ಹೋದ, ಅದ್ರ ನಡುವೆ ಈ ಜಾದುಗಾರಿಕೆಯನ್ನ ಎಲ್ಲಿಂದ ನೀವು ಹೋಗಿಸ್ಕೊಂಡ್ರಿ? ಮೊದಲು ನಿಮ್ಮ ಓದು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಒಂಚೂರು ಹೇಳಿಬಿಡಿ ಸರ್.
2: ಇದ್ರ ಬಗ್ಗೆ ಮಾತಾಡ್ಕಂದ್ರೆ, 1970
1: ಮಾಡೆಲ್
2: 1970 ಅಂದ್ರೆ ನಾನೇ ಅಂತಲ್ಲ, 1970-80 ಒಳಗಡೆ ಹುಡ್ದವರು, ಅವ್ರ ಜೀವನ ಪರಿಸ್ಥಿತಿ ಹೇಗಿತ್ತಂತೇಳಿ ನಿಮ್ಗೆ ಒಂದು ಕಲ್ಪನೆ ಬರುತ್ತೆ. ಹೌದಾ?
1: ಕಷ್ಟವೇ,
2: ತುಂಬಾ ಕಷ್ಟ. ಮಧ್ಯಾಹ್ನ ರಾತ್ರಿ ಊಟ ಮಾಡ್ಕೊಂಡ್ರು, ಬೆಳಿಗ್ಗೆ ದುಡ್ಕೊಂಡು ಬಂದ್ರೆ ಊಟ ಇರ್ತಿತ್ತು. ಅದರಲ್ಲೂ ನಮ್ದು ಮೀನುಗಾರಿಕಾ ಕುಟುಂಬ, ಮಗುವಿರು ಅಂತಾರೆ ಇಲ್ಲಿ, ಹೊಳೆ ಬದಿಯಲ್ಲಿ ಮನೆ ಇರುತ್ತೆ ಅಂತದ್ರಲ್ಲಿ. ಆಮೇಲೆ ನಮ್ಮ ಇದರಲ್ಲಿ ಓದೋದು ಬಹಳ ಕಡಿಮೆ ಇದ್ದಿತ್ತಾಯ್ತು ಅಂತದ್ರಲ್ಲಿ. ಆದ್ರೆ ನಾನು ಹುಟ್ಟದ್ದು ಯಲ್ಲಾಪುರದಲ್ಲಿ, ಅಲ್ಲೊಂದು ಕೋಟ್ ಮುಕ್ರಿ ಅಂತ ಒಂದು ಕುಗ್ರಾಮ, ಒಂದು ಕಾಡಿನ ಮಧ್ಯ ನಮ್ ಮನೆ ಇತ್ತು. ನಮ್ ಮನೆಯಿಂದ 1-2 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಯಾವುದೇ ಮನೆ ಇರಲಿಲ್ಲ. ಇನ್ನೊಂದು ಮನೆ ಬೇಕಂದ್ರೆ ಕನಿಷ್ಠ 1 ಕಿಲೋಮೀಟರ್ ದೂರಕ್ಕೆ ಹೋಗಿದ್ದಿತ್ತು. ಹೌದು, ಹಂಗೆ ಅಲ್ಲಿ ಹಾಕಿದ್ದಿತ್ತಂದ್ರೆ, ನಮ್ಮ ಅಪ್ಪ ಅಮ್ಮ ಒಂದು ಗದ್ದೆನ ಉಳುಮೆ ಮಾಡ್ತಾ ಇದ್ರು. ಒಂದು ಪಂಡಿತ್ ಡಾಕ್ಟರ್ ಯಲ್ಲಾಪುರದಲ್ಲಿ ಇರೋದು, ಅವರು ಪೇಟೆಯಲ್ಲಿ, ಅವರು ಗದ್ದೆ ಉಳುಮೆ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಇದ್ರು. ನಾನು ಅಲ್ಲೇ ಹುಟ್ಟಿದ್ದಂತೆ, ಇದು 1970 ಮೂರನೇ ಕ್ಲಾಸ್ ವರೆಗೆ ಅಲ್ಲೇ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಒಂದು ಅಲ್ಲೇ ಊರವರೆಲ್ಲ ಸೇರಿ ಒಂದು ಹುಲ್ಲಿಂದ ಒಂದು ಮಣ್ಣಿನ ಗೋಡೆ ಕಟ್ಟಿ ಹುಲ್ಲಿಂದ ಒಂದು ಮಾಡ್ ಹಾಕಿ ಮೂರನೇ ಕ್ಲಾಸ್ ವರೆಗೆ ಅಲ್ಲಿ ಕ್ಲಾಸ್ ಇತ್ತು. ನಾನು ಮೂರನೇ ಕ್ಲಾಸ್ ವರೆಗೆ ಅಲ್ಲಿ ಓದ್ದೆ. ಅದಾದ ನಂತರ ಊರಿಗೆ ಬಂತು. ನಾವು ಊರಿಗೆ ಬರ್ಲಿಕ್ಕೂ ಕಾರಣ ಬೇರೆ ಇದೆ. ಆವಾಗಲೇ ಒಂದು ಈ ಕಾನೂನು ಉಳುವನೆ ಒಡೆಯ ಅಂತಳೆ ಕಾನೂನು ಬಂದಾಗ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೊಡೆದು, ಕತ್ತಿಯಲ್ಲಿ ಹೊಡೆದು, ಅವರು ಆಸ್ಪತ್ರೆ ಸೇರಿ, ಆಮೇಲೆ ಯಾರು ಹೊಡೆದಿದ್ದಾರೆ ಅವರೇ ನಮ್ಮ ಅಪ್ಪ ಅಮ್ಮನ ಕೈನಲ್ಲಿ 5,000 ರೂಪಾಯಿ ಕೊಟ್ಟು ನೀವು ಊರಿಗೆ ಹೋಗಿ ಅಂತ ಕಳಿಸ್ಕೊಟ್ಟಿದ್ದು. ಆವಾಗ ಆ 5,000 ರೂಪಾಯಿ ದುಡ್ಡು ಅನ್ನೋದೇ ಇವರಿಗೆ ದೊಡ್ಡ ಸ್ವರ್ಗ ಸಿಗ್ದಂಗೆ ಆಗಿತ್ತು. ಆ ದುಡ್ಡು ತಗೊಂಡು ಮತ್ತೆ ಹೆಮ್ಮಾಡಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರು. ಹೆಮ್ಮಾಡಿ ಬಂದ್ಮೇಲೆ ಇಲ್ಲಿ ಮತ್ತೆ ಮೂರನೇ ಕ್ಲಾಸ್ ಅರ್ಧ ಅಲ್ಲಿ ಆಗಿತ್ತಲ್ಲ, ಇಲ್ಲಿ ಹೆಮ್ಮಾಡಿ ಶಾಲೆಗೆ ನನ್ನ ಸೇರಿಸಿದ್ರು. ಸಣ್ಣ ವಯಸ್ಸಿನಿಂದ ಓದೋದ್ರಲ್ಲಂದ್ರೆ ಹಿಂದೆನೆ, ಅದ್ ಬಿಟ್ಟು ಆಟ ಇರ್ಲಿ ಚಿತ್ರ ಬಿಡಿಸೋದ್ರಲ್ಲಿ ನಾನು ಫಸ್ಟ್ ಇದ್ದಿದ್ದೆ. ನಾನು 10th ವರೆಗೂ ಕ್ಲಾಸ್ ಅಲ್ಲಿ ಯಾವುದೇ ಚಿತ್ರ ಸ್ಪರ್ಧೆ ಇದ್ರೆ ಫಸ್ಟ್ ಪ್ರೈಸ್ ನನಗೆ ಬರ್ತಿತ್ತು.
1: ಅಂದ್ರೆ ನೀವು ತುಂಬಾ ಕ್ರಿಯೇಟಿವ್ ಇದ್ದಿದ್ರೆ ಆಗ್ಲೇ.
2: ಆಗ್ಲೇ ಅಂದ್ರೆ ನನಗೆ ಆವಾಗ ಈ ಸೈಕಲ್ ಆಟ ಎಲ್ಲ ಬರ್ತಾ ಇದ್ದಿತ್ತಾಯ್ತು, ಅದು ನೋಡುದು, ಆಮೇಲೆ ಡೊಂಬ್ರ ಆಟ, ಆ ರೀತಿ ಆಸಕ್ತಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಓದೋತ್ತಿಗೆ ನಮ್ಮ ಹೈಸ್ಕೂಲಿಗೆ ಉದಯ ಜಾದುಗಾರ್ ಬಂದಿರಾಯ್ತು
1: ಆ ಟೈಮ್ನಲ್ಲಿ.
2: ಹೌದೌದು, ಹೆಮ್ಮಾಡಿ ಹೈಸ್ಕೂಲಿಗೆ ಉದಯ ಜಾದುಗಾರ್. ಅವರು ಮ್ಯಾಜಿಕ್ ನಲ್ಲಿ ಮೊಲ ತೆಗೆಯುವುದು, ರ್ಯಾಬಿಟ್ ತೆಗೆಯುವುದು, ಪಾರಿವಾಳ ತೆಗೆಯುವುದು, ಇದೆಲ್ಲ ನೋಡಿ ನನಗೆ ಒಂದು ಮ್ಯಾಜಿಕ್ ಕಲೀಕು ಅಂತೇಳಿ ಫಸ್ಟ್ ಇದು. ಅದಾದ ನಂತರ ನಾನು ನಮ್ಮ ರಿಲೇಷನ್ ಅಲ್ಲೇ, ನಮ್ಮ ಇದರಲ್ಲೇ ಕುಟುಂಬದಲ್ಲೇ ಫಸ್ಟ್ ಕಾಲೇಜಿಗೆ ಕಳಿಸಿದ್ದು ನನ್ನನ್ನೇ. ಕಾಲೇಜ್ ಮೆಟ್ಲ ಹತ್ತಿದ್ದೀನಿ ಅಂತ ನನ್ನನ್ನೇ.
1: ಅದು ನೀವು ಭಂಡಾರ್ಕಾಸ್ ಕಾಲೇಜ್?
2: ಭಂಡಾರ್ಕಾಸ್ ಕಾಲೇಜೇ. ಹಾಗೆ ಯಾಕಂದ್ರೆ ಅವಾಗ ಸಣ್ಣ ವಯಸ್ಸಿಗೆ ಸ್ವಲ್ಪ ಯಾರೋ ಬೇರೆ ಊರಿಂದ ಯಾರು ಹೋಟ್ಲು ಓನರ್ ಬರ್ತಿದ್ದೀರೋ ಅವ್ರ ಸಂತೆ ನಮ್ಮ ಮಕ್ಕಳನ್ನ ಕಳ್ಸಿಕೊಟ್ ಬಿಡ್ತಿದ್ದೀರ. ಅದೇನು ನಂಗೆ ಸ್ವಲ್ಪ ತಪ್ಪಿ ಹೆಮ್ಮಡೆಯಲ್ಲಿ ಹೈಸ್ಕೂಲು ಇದ್ದದಕ್ಕೆ ಅದೊಂದು ಅದೃಷ್ಟ. ಇಲ್ಲಾಂದ್ರೆ ಎಷ್ಟೋ ಜನ ಹೈಸ್ಕೂಲು ಓದುದಿಲ್ಲ ಆಯ್ತಾ ಅವಾಗ. ಈಗ ಕಾಲೇಜ್ ಸಹ ಆಗಿದೆ ಅದು. ಅದಾದ ನಂತರ ಬಣಕಾರ್ಸ್ ಕಾಲೇಜು, ಇಲ್ಲಿ ಪಿ ಯು ಸಿ ಓದೋ ಹೊತ್ತಿಗೆ ನಮ್ಮ ಇನ್ನೊಬ್ರು ನನ್ನ ಏನನ್ಬೇಕು ಅವರಿಗೆ ನನ್ನ ಮಹಾನ್ ಗುರುಗಳು, ನನ್ನ ಹಿತೈಷಿಗಳು ಓಂ ಗಣೇಶ್ ಅವರು ಹಳೆ ವಿದ್ಯಾರ್ಥಿ ಸಂಘದಿಂದ ಒಂದು ಜಾದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂಡಕಾಸ್ ಕಾಲೇಜಿಗೆ ಬಂದಿದ್ರು. ಅವತ್ತು ಅವರು ಮ್ಯಾಜಿಕ್ ನೋಡಿ ಮತ್ತೆ ನನಗೆ ಆ ಹಳೆ ಇದು, ನಾನು ಇಲ್ಲ ನಾನು ಕಲೀಲೇಬೇಕು ನಾನು ಕಲೀಲೇಬೇಕು ಅಂತೇಳಿ ಮತ್ತೆ ಆಸಕ್ತಿ ಹುಡ್ತು. ಆದ್ರೆ ಏನಾಯ್ತು, ಪಿ ಯು ಸಿ ಮುಗಿತಂತೇನೆ ನಮ್ಮ ಮನೆ ಪರಿಸ್ಥಿತಿ, ಉಳಿದಿದ್ದ ಪರಿಸ್ಥಿತಿ, ನಮ್ಮ ಮಾವನ ಹೋಟ್ಲೆಲ್ಲ ಬಳ್ಳಾರಿಯಲ್ಲೆಲ್ಲ ಇತ್ತು, ನನ್ನ ಹೋಟ್ಲ್ ಕೆಲಸಕ್ಕೆ ಕರ್ಕೊಂಡು ಹೋದ್ರು ಬಳ್ಳಾರಿಗೆ 89ರಲ್ಲಿ. ಅಲ್ಲಿ ಏನಂತಂದ್ರೆ ನಾವು ಒಂದು ಬೇರೆ ಊರು ನೋಡಿದವರಲ್ಲ, ಕುಂದಾಪುರ ಅಂದ್ರೆ ನಮ್ಗೆ ದೊಡ್ಡದು ಹೌದಾ ಅಲ್ಲೇಳಿ ಅಂತದ್ರೆಲ್ಲ ಒಂದೇ ಸಲ ಬಳ್ಳಾರಿಗೆ ಹೋಗಿ ಆ ಹೋಟ್ಲ್ ಅಂದ್ರೆ ಅಲ್ಲಿ ಬಿಸಿಲು, ಆಮೇಲೆ ಹೋಟ್ಲ್ ಕೆಲಸ, ಒಂದು ಉಳ್ಕೊಳ್ಳಕ್ ಒಂದು ರೂಮ್ ಇದ್ದಿಲ್ಲ ಹೇಳ್ಬೇಕಂದ್ರೆ ಮತ್ತೆ ಅದ್ ನೆನ್ಪಾಗತ್ತೆ. ಅದು ಈಗ ಎಣಿಸ್ಕೊಂಡ್ರೆ ಕಷ್ಟ ಆಗ್ತು, ಆದ್ರೆ ನಾವು ನಾವು ಜೀವನ ನಾನು ಮಲ್ಕೊಳ್ತಾ ಇದ್ದಿದ್ದು ರೋಡ್ ಸೈಡ್ ಅಲ್ಲೇ ಫುಟ್ಪಾತ್ ಅಲ್ಲೇ ನಾನು ಮಲಗ್ತಾ ಇದ್ದಿದ್ದು. ಬೆಳಿಗ್ಗೆ ಅಂದ್ರೆ ಹೋಟ್ಲೇ ಎದ್ದು ಹೋಟ್ಲ್ ಕೆಲಸ ಮಾಡ್ತಾ ಇದ್ದಿದ್ದೆ. ಆ ರೀತಿ ನಡ್ಕೊಂಡು ಬರ್ತಾ 89 90 ಆಯ್ತು. 91 ಅಲ್ಲಿ ಎಕ್ಸಿಬಿಷನ್ ನಡೀತಾ ಇರುತ್ತೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಕ್ಸಿಬಿಷನ್ ನಲ್ಲಿ. ಅವಾಗ ಎಕ್ಸಿಬಿಷನ್ ನಲ್ಲೂ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಒಂದು ಸ್ಟಾಲ್ ಇರುತ್ತೆ. ಅದು ನನಗೆ ಜಾದು ಕಲ್ಸಿಕೊಟ್ಟಂತ ಕಂಪ ಗೋಪಿನಾಥ್ ಸರ್, ಕೇರಳದವರು ಅವರು, ಕಾಸರಗೋಡಿನವರು. ಅವರು ವಿಶೇಷ ಏನಂದ್ರೆ ಸುಮಾರೊಂದು 7-8 ಭಾಷೆ ಮಾತಾಡ್ತಾರೆ ಅವರು,
1: ಕನ್ನಡ
2: ಹೌದು, ಕನ್ನಡದಿಂದ ಹಿಡಿದು 7-8 ಭಾಷೆ ಮಾತಾಡ್ತಾರೆ. ಆಮೇಲೆ ನಂದು ಅಷ್ಟೊತ್ತಿಗೆ ನಾನು ಸ್ವಂತ ಹೋಟ್ಲ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಒಂದ್ 2 ವರ್ಷ ಕೆಲಸ ಮಾಡಿ ಇದು ಮಾಡಿ ಸ್ವಂತ ಹೋಟ್ಲ್ ಎಲ್ಲಿ ಎಕ್ಸಿಬಿಷನ್ ಇದೆ ಆ ಎಕ್ಸಿಬಿಷನ್ ಗ್ರೌಂಡ್ ಎದುರುಗಡೆ ನಂದು ಹೋಟ್ಲ್ ಇದ್ದಿತ್ತು. ನಾ ಹೋಟ್ಲ್ ಹೆಸರು ಬೃಂದಾವನ, ಈಗ ನನ್ನ ಮನೆ ಹೆಸರನ್ನು ನಾನು ಬೃಂದಾವನ ಅಂತೇಳಿ ನಾನು ಇಟ್ಟಿದ್ದೆ. ಅದಕ್ಕೂ ಮುಂಚೆ ಸಹ ನಾನು ಎಲ್ಲೇ ಯಾವ್ದಾದ್ರು ಜಾದು ಕಾರ್ಯಕ್ರಮ ಆಯ್ತಂದ್ರೆ ಹೋಗಿ ನಾನು ಅವರನ್ನ ಕೇಳೋದು ಬಳ್ಳಾರಿಯಲ್ಲಿ, ನನಗೆ ಮ್ಯಾಜಿಕ್ ಕಲ್ಸ್ಕೊಡಿ ಅಂತೇಳಿ. ಅವರು ಕಲ್ಸ್ಲಿಕ್ಕೆ ನಾ ಇಂಟ್ರೆಸ್ಟ್ ತಗಂತಿಲ್ಲ ಆಯ್ತು, ಇಲ್ಲ ಸುಳ್ಳು ಹೇಳ್ತಿದ್ರು, ಇಲ್ಲ ಇದು ಕಲಿಬೇಕಂದ್ರೆ ಸ್ಮಶಾನಕ್ಕೆ ಹೋಯ್ಕು ಅದಕ್ಕೆ ಹೋಯ್ಕು ತುಂಬಾ ಕಷ್ಟ, ಅದು ನಿನ್ಗೆಲ್ಲ ಬತ್ತಿಲ್ಲ ಹಿಂಗಲ್ಲ ಅಂತೇಳಿ ಅವ್ರಿಗೆ ಕಲ್ಸಕ್ ಮನ್ಸಿಲ್ಲ. ಈ ರೀತಿ ಆತೆ ಇದ್ದಿತ್ತು. ಅದರಲ್ಲಿ ಈ ಗುರುಗಳು ಮ್ಯಾಜಿಕ್ ಸ್ಟಾಲ್ ಹಾಕೊಂಡು ಅದು ಉದಯ್ ಜಾದುಗರ್ ಮ್ಯಾಜಿಕ್ ಕಿಟ್ ಗಳನ್ನ ಸೇಲ್ ಮಾಡ್ತಾ ಇದ್ದಿರವರು. ಆಮೇಲೆ ಕೆಲವೊಂದು ಮ್ಯಾಜಿಕ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ರು. ಅದೇನು ನನಗೆ ಒಂದೇ ಫಸ್ಟ್ ದಿವಸನೇ ಫಸ್ಟ್ ಸಾರಿ ಅವ್ರ ಹತ್ರ ಮಾತಾಡಿದಾಗಲೇ ಖುಷಿಯಿಂದ ಒಪ್ಕೊಂಡ್ರು. ಎರಡನೇ ದಿವಸಕ್ಕೆ ಕೆಲವೊಂದು ಮ್ಯಾಜಿಕ್ ಪರಿಕರ ಎಲ್ಲ ನನಗೆ ಕೊಟ್ರು, ಮತ್ತೆ ಇನ್ನೂ ಕೆಲವೊಂದು ಐಟಮ್ನ ತರಿಸಿ ನನಗೆ ಆ ಮ್ಯಾಜಿಕ್ನ ಒಂದು ನನಗೆ ಕಲಿಸ್ತಾ ಬಂದರು. ಆಮೇಲೆ ಅವರು ಹಗಲು ಹೊತ್ತಲ್ಲ ಸಾಯಂಕಾಲದಿಂದ ಎಕ್ಸಿಬಿಷನ್ ಓಪನ್ ಆಗ್ತಿದ್ದಿತ್ತು, ಬೆಳಿಗ್ಗೆಲ್ಲ ಅವರು ಶಾಲೆಯ ಕಾರ್ಯಕ್ರಮ ಕೊಡ್ತಾ ಇದ್ದಿರು, ನನ್ನ ಕರ್ಕೊಂಡು ಹೋಗ್ತಾ ಇದ್ದಿರು. ನನ್ನ ಕರ್ಕೊಂಡು ಹೋಗಿ ಅಂದ್ರೆ ನನ್ಗೆ ಎಷ್ಟು ಅನುಕೂಲ ಆಯ್ತಂದ್ರೆ, ನಿನ್ನೆ ಹೇಳ್ಕೊಟ್ಟ ಮ್ಯಾಜಿಕ್ ಅನ್ನ ಮಧ್ಯದಲ್ಲಿ ಪ್ರಕಾಶ್ ನಿನ್ನೆ ಹೇಳ್ಕೊಟ್ಟಿನಲ್ಲ ಆ ಮ್ಯಾಜಿಕ್ ನಲ್ಲಿ ಮಾಡಿ ತೋರ್ಸಂದ್ಬಿಟ್ರು ಅವರು.
1: ಪ್ರಾಕ್ಟಿಕಲ್
2: ಸೀದಾ ನನಗೆ ಫಸ್ಟ್ ಟೈಮ್ ಹೆದರಿಕೆ ಆತಿದ್ದಿತ್ತು, ಯಾಕಂದ್ರೆ ನಿನ್ನೆ ಕಲ್ತಿದ್ದೆ ಸಡನ್ ಅಷ್ಟು, ಆದ್ರೆ ಅವ್ರು ಇದ್ರಲ್ಲ ಐಟಮ್ ನಾನು ಅಷ್ಟು ಮಕ್ಕಳ ಎದುರುಗಡೆ ಮಾಡೋಕ್ ಶುರು ಮಾಡಿದೆ. ಆದ್ರೆ ಅವರು ಒಂದು ನಾನು ಕಲಿಸೋ ರೀತಿ ಏನಾಯ್ತು ನನಗೆ, ಅವರು ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಅದೇ ವರ್ಷದಲ್ಲೇ ಸುಮಾರೊಂದು 20-25 ಶಾಲೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿಬಿಟ್ಟೆ. ಅದಕ್ಕೆ ನನ್ನ ಗುರುಗಳ ಒಂದು ಪ್ರೋತ್ಸಾಹ, ಆ ಒಂದು ಪ್ರೇರಣೆ ನನಗೆ ಕಾರಣ.
1: ಅಲ್ಲ ಪ್ರಕಾಶ್ ರೇ, ಇದ್ರ ನಡುವೆ ನೀವು ನಿಮ್ಮ ಹೋಟೆಲ್ ಕೂಡ ಮಾಡಿದ್ರ, ಅದನ್ನೆಲ್ಲ ಎಂತ ಮಾಡಿದ್ರೆ?
2: ಇಲ್ಲ, ಇದು ಹೆಚ್ಚಾಗಿ ಕಾರ್ಯಕ್ರಮ ನಮ್ಗೆ ಸಾಯಂಕಾಲ ಇರುತ್ತೆ. ಹೋಟ್ಲ್ ಇಟ್ಕೊಂಡು ಇದೊಂದು ನಾನು ಹೇಳಕ್ಕಲ್ಲ, ಈ ಒಂದು ಕಲೆ ಅಂದ್ರೆ ಅದು ಆ ಹುಚ್ಚು ಇರೋದಕ್ಕೆ ನಾವು ಈ ಕಲೆ ಕಲ್ತ್ಕೊಂಡದ್ದು. ಇದರಿಂದ ನನ್ಗೇನು ದುಡ್ಡು ಬರುತ್ತೋ, ನಾಳೆ ನಾನು ದೊಡ್ಡ ಸೆಲೆಬ್ರಿಟಿ ಆತೆ, ಇದರಿಂದ ನನ್ನ ಜೀವನೋಪಾಯ ನಾನು ಮಾಡ್ಕೊಂತೆ ಅನ್ನೋ ಯಾವ ಕನಸು ನನಗಿದ್ದಿಲ್ಲ. ನನಗೆ ಜಾದು ಕಲಿಬೇಕು
1: ಅಷ್ಟಿದ್ದದ್ದು.
2: ಸಂದ್ರಲ್ಲಿ ಡೊಂಬರಾಟ, ಸೈಕಲ್ ಆಟ ಇಂಥವೆಲ್ಲ ಕೇಳಿ ಆಮೇಲೆ ಕೆಲವೊಂದು ಜಾತ್ರೆಯಲ್ಲಿ ಪುಸ್ತಕ ತಗೊಳ್ತಾ ಇದ್ದೆ, ಆ ಪುಸ್ತಕ ಓದಿ ಜಾದು ಕಲುಕಾತ್ ಅಂತೇಳಿ. ಆ ಸುಮ್ಮನೆ ಪುಸ್ತಕ ಮಾಡಿರ್ತಾರೆ ಅದು ಕಷ್ಟ ಅಂತೇಳಿ ಈಗ ನಾವು ಕೇಳೋರಿಗೆ ಅದೇ ಹೇಳೋದು. ಇಲ್ಲ, ನೀವು ನಿಜವಾಗ್ಲೂ ಕಲೆ ಕಲಿಬೇಕಂದ್ರೆ ನಿಮ್ಗೊಂದು ಗುರು ಬೇಕಂತ ಹೇಳ್ತೇನೆ ನಾನು. ಆಮೇಲೆ ಪುಸ್ತಕ ಯೂಸ್ ಆಗ್ಬಹುದು, ಇದು ಫಸ್ಟ್ ನಿಮ್ಗೆ ಗುರು ಬೇಕು, ಆಮೇಲೆ ಯೂಸ್ ಆಗತ್ತೆ. ಈಗ ನೋಡಿ, ಒಂದು ಕಂಪ್ಯೂಟರ್ ಕಲಿಬೇಕು, ಪುಸ್ತಕ ಇದೆ, ಆದ್ರೆ ಅದು ಯಾವಾಗ ಅಂದ್ರೆ ಈ ಜ್ಞಾನ ಬಂದ ಮೇಲೆ ಪುಸ್ತಕಗಳು ಯೂಸ್ ಆಗ್ಬಹುದು. ಪುಸ್ತಕದಿಂದನೇ ಕಂಪ್ಯೂಟರ್ನ ಕಲೀಲಿಕ್ಕೆ ಆತಿಲ್ಲ,
1: ಗುರು ಬೇಕು.
2: ಹಂಗೆ ಆ ಹೋಟ್ಲು ನಡ್ಸ್ಕೊಂಡು ಏನಂದ್ರೆ ಬಂದ ಕಸ್ಟಮರ್ಗೆ ಏನಾರ ಒಂದು ಮ್ಯಾಜಿಕ್ ಮಾಡಿ ತೋರಿಸೋದು,
1: ಕಸ್ಟಮರ್ಗೆ ಮ್ಯಾಜಿಕ್ ಮಾಡ್ತಾ ಇದ್ರ ಪುಣ್ಯಕ್ಕೆ ನೀವು ಕಸ್ಟಮರ್ನೇ ಮ್ಯಾಜಿಕ್ ಮಾಡ್ಲ. ಎಲ್ಲರು ಅಲ್ಲ ಹಾಂಗೆಲ್ಲ ಮಾಡ್ತಾರೆ, ಈಗ ನಿಮ್ಗೆ ನೋಡಿ ಇಡ್ಲಿ ಬರುತ್ತೆ ಅಂತ ಹೇಳಿ ವಡೆ ಬರ್ಸೋದು ಹಂಗೆಲ್ಲ ಆತರ
2: ಆತರ ಎಲ್ಲ ಅವ್ರು ಕೇಳ್ತಿದ್ದೀರ. ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಇತ್ತು, ಎದುರುಗಡೆನೆ ಅಲ್ಲಿ ನಾನು ಚಾ ತಗೊಂಡು ಓದ್ತಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಏನೋ ಇವತ್ತೊಂದು ಮ್ಯಾಜಿಕ್ ಮಾಡ್ತೋರ್ಸ್ ಅಂತ ಅವ್ರು ಹೇಳೋದು,
1: ಇನ್ಸ್ಪೆಕ್ಟರ್
2: ಹೇಳ್ತಾ ಇದ್ರು. ಆಮೇಲೆ ಆವಾಗ್ಲೇ ನಾನು ಕಲ್ತ್ಕೊಂಡದ್ದೇನಂದ್ರೆ, ನೀವು ಯಾವ್ದಾದ್ರು ಒಂದು ತೆಂಗಿನಕಾಯಿ ತಂದು ಕೊಡಿ, ನೀವೇ ತಂದು ಕೊಡ್ತೀರಿ, ಇದು ಅದರಲ್ಲಿ ನೀವು ಕೇಳಿದ್ದು ಜ್ಯೂಸ್ ಮೆರಿಂಡಾ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಆಪಲ್ ಜ್ಯೂಸ್ ಇರ್ಬೋದು, ಏನ್ ಬೇಕು ನೀವೇ ಸಿಲೆಕ್ಟ್ ಮಾಡ್ತೀರಿ. ಕಾಯಿ ಹೊಡೆದ್ರೆ ಅದರಲ್ಲಿ ಅದೇ ಜ್ಯೂಸ್ ಬರ್ತಾ ಇತ್ತು. ಇದು ಇದು ನಾನು ಗುರುಗಳು ಸಿಗುವ ಮುಂಚೆನೆ ಈ ಮ್ಯಾಜಿಕ್ ಒಂದು ಕಲ್ತ್ಕೊಂಡು ಬಿಟ್ಟಿದ್ದೆ ನಾನು.
1: ಪ್ರಕಾಶ್, ನೀವು ಇನ್ನೊಂದು ಮಾಡ್ಬೇಕಿತ್ತು. ಹೆಂಗ ಪೊಲೀಸ್ ಸ್ಟೇಷನ್ ಹೋಗಿದ್ರಲ್ಲ ನೋಡಿ, ಖೈದಿ ಒಳಗಿದ್ದಾರೆ, ಈಗ ನೋಡಿ ಇಲ್ಲ ಅಂತ.
2: ಇಲ್ಲ ಅದು ಆಮೇಲೆ ಅದ್ರ ಬಗ್ಗೆ ಖೈದಿಗೆ ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೆ. ಜೈಲು ಒಳಗಡೆ ತುಂಬಾ ಕಾರ್ಯಕ್ರಮ ಕೊಟ್ಟೆ ನಾನು.
1: ಜೈಲು ಒಳಗಡೆ ಕೊಟ್ರು ನೀವು?
2: ಮಗಸ ಜೈಲು ಒಳಗಡೆ ಕಾರ್ಯಕ್ರಮ ಕೊಟ್ಟಿದ್ದಾನೆ. ಅದಾದ ನಂತರ ನಾನು ಹೇಳಿದೆ, ನನ್ನ ಹೋಟ್ಲ್ ನಡೆಸ್ಕೊಂಡು ಒಂದ್ ಹೋಟ್ಲ್ ನ ಎರಡು ಹೋಟ್ಲ್ ಮಾಡ್ಕೊಂಡೆ,
1: ಅದ್ರ ಜೊತೆ ಜಾದು ಜೊತೆನೆ
2: ಜಾದು ಜೊತೆಯಲ್ಲೇ. ಏನಾಗ್ತಿತ್ತಂದ್ರೆ, ಒಂದ್ಸಲ ಜಾದು ಕಾರ್ಯಕ್ರಮ ಕೊಟ್ಟು ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಮತ್ತೆ ಅಲ್ಲಿ ಆವಾಗ ನಾನು ಬೆಳಿಗ್ಗೆ 3:30 ಹೇಳ್ತಾ ಇದ್ದದ್ದು. ಯಾಕಂದ್ರೆ ಹೋಟ್ಲ್ ಅಂದ್ರೆ ಗೊತ್ತಿತ್ತು, ಹೋಟ್ಲ್ ಮಾಡಿದವರು ಅದ್ರ ಕಷ್ಟ ಎಷ್ಟಿದೆ ಅಂತೇಳಿ. ಆ 3:30 ಆದ್ರೆ ಆ ಒಂದು ಆ ವಯಸ್ಸಿಗೆ ನಾನು ಈಗ ಎಣಿಸ್ಕೊಂಡ್ರೆ ಅದೆಲ್ಲ ನಾನು ಹೆಂಗ್ ಮಾಡಿದೆ ಅಂತೇಳಿ ನನಗೆ ಅನ್ಸತ್ತು. ಆದ್ರೆ ಆ ಟೈಮ್ನಲ್ಲಿ ಅದ್ ಏನ್ ಶಕ್ತಿ ಇದ್ದಿತ್ತು ಏನೋ ನನ್ಗೆ ಗೊತ್ತಾಗ್ತಿಲ್ಲ. ರಾತ್ರಿ ಶೋ ಕಾರ್ಯಕ್ರಮ ಕೊಟ್ಟು 3:30 ಬಂದ್ರು, ಮತ್ತೆ ಬೆಳಿಗ್ಗೆ ಹೋಟ್ಲಲ್ಲೇ ಹೋಟ್ಲ್ ಓಪನ್ ಮಾಡೋದು. ಆಮೇಲೆ ನಮ್ಗೂ ಯಾರೇ ಇರ್ಲಿ, ಒಂದ್ ತಿಂಡಿ ಪಟ್ರ ಇರ್ಲಿ, ಒಬ್ಬ ಇವತ್ತೊಂದು ಪ್ಲೇಟ್ ತೊಳಿಲಿಕ್ಕೆ ಒಂದು ಹುಡುಗ ಬಂದ್ರು, ಅವನಿಗೆ ನಾವೇನಂದ್ರೆ ಹೋಟ್ಲಿಂದ ಎಲ್ಲಾ ವಿದ್ಯೆನೂ ಅವನಿಗೆ ಕಲ್ಸಿ ಕ್ಯಾಶಿಗೆ ಸಹ ಅವನಿಗೆ ಕುಳಿಸ್ಬಿಡ್ತಿದ್ದೆ ನಾನು. ಆ ನಂಬಿಕೆ ನನಗೆ ಇದು. ಈಗ ನಾನು ಅವನೇನೋ ದುಡ್ಡು ತೆಗಿತಾನೋ ಅದು ತೆಗಿತಾನೋ ಆಲೋಚನೆನೂ ನನಗೆ ಬರ್ತಾ ಇದ್ದಿಲ್ಲ. ಆ ರೀತಿ ಏನ್ ಮಾಡ್ತೀನಿ, ನನ್ನ ಕಾರ್ಯಕ್ರಮ ನಾನು ಹೋಗ್ಬೇಕು, ಹೋಟ್ಲಲ್ಲಿ ಇರೋರ್ನ ಯಾರನ್ನೂ ನಾನು ಹೋಟ್ಲಲ್ಲಿ ಬಿಡ್ತಿದ್ದೆ, ಮತ್ತೆ ನಾನು ಕಾರ್ಯಕ್ರಮ ಕೊಟ್ಟು ನಾನು ಬರ್ತಾ ಇದ್ದಿದ್ದೆ. ಆಯ್ತು, ಇದೇ ರೀತಿ ತುಂಬಾ ಅದಾದ ನಂತರ 1991-92 ಇಂದನೇ ಕಾರ್ಯಕ್ರಮ ಕೊಡು ಶುರು ಮಾಡಿದೆ. 1993 ನಾನು ಹಂಪಿಯಲ್ಲಿ ಒಂದು ಹೇಗೆ ನಮ್ ಗುರುಗಳು ಮ್ಯಾಜಿಕ್ ಕಿಟ್ ಸೇಲ್ ಮಾಡುವಂತದ್ದು ಒಂದು ಸ್ಟಾಲ್ ಎಕ್ಸಿಬಿಷನ್ ಲೆವೆಲ್ ಆಲ್ ಓವರ್ ಇಂಡಿಯಾ ತಿರುಗ್ತಿದ್ರಲ್ಲ, ಆ ಕಾರಣದಿಂದನೇ ಅವರಿಗೆ ಒಂದು 7-8 ಭಾಷೆ ಅವರು ಮಾತಾಡ್ತಾ ಇದ್ದಿದ್ದು. ಅದೇ ರೀತಿ ನಾನೇನಂದ್ರೆ ಒಂದು ಪರ್ಮನೆಂಟ್ ಶಾಪ್ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ಎದುರುಗಡೆಗೆ ಮ್ಯಾಜಿಕ್ ಒಂದು ಸ್ಟಾಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಹೋಟ್ಲಲ್ಲಿ ಇರೋದು, ಆಮೇಲೆ ಎಲ್ಲ ನನ್ನ ಫ್ರೆಂಡ್ ಶ್ರೀಧರ್ ಅಂತಿದ್ದ, ಈಗ ಅವನು ಕಾಲೇಜ್ ಬೆಂಗಳೂರಲ್ಲಿ ಲೆಕ್ಚರರ್ ಅವರಲ್ಲ, ನನ್ನ ಜೊತೆ ಆವಾಗಿದ್ದ ಸ್ನೇಹಿತರೆಲ್ಲ ಒಂದು ಒಳ್ಳೊಳ್ಳೆ ಪೋಸ್ಟ್ ಹೋಗಿದ್ದಾರೆ. ಅವನಲ್ಲಿ ಆ ಅಂಗಡಿನ ನೋಡ್ಕೊಳ್ತಿದ್ದ. ಸಾಯಂಕಾಲ ಮತ್ತೆ ನಾನು ಹೋಗಿ ಸಾಯಂಕಾಲ ಸ್ವಲ್ಪ ವ್ಯಾಪಾರ ಒಳ್ಳೆ ಇರ್ತಿತ್ತು, ಅವಾಗ ಉದಯ್ ಜಾದುಗರ್ ಕಿಟ್ ಅನ್ನ ತರಿಸ್ತಾ ಇದ್ದೆ ನಾನು. ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ತಾ ಇದ್ದಿದ್ರು. ಅದೇ ಕಿಟ್ ಅನ್ನ ಹಂಪಿ ಅದು ಟೂರಿಸಂ ಪ್ಲೇಸ್ ಇತ್ತು, ನಾವೊಂದು ಕೌಂಟರ್ ಹಾಕೊಂಡು ಫಸ್ಟ್ ಮಾಡಿ ತೋರಿಸೋದು, ಇದನ್ನ ನಿಮ್ ಮಕ್ಳಿಗೆ ಕಲ್ಸ್ಬೇಕಂದ್ರೆ ಈ ಕಿಟ್ ತಗೊಳ್ಳಿ. ಆ ರೀತಿ ಶಾಪ್ 93 ಬಳ್ಳಾರಿಲ್ಲ ಅವಾಗ 2 ಹೋಟ್ಲ್ ಇದ್ದಿತ್ತಾಯ್ತು, ಮತ್ತೆ ಕಾರ್ಯಕ್ರಮ.
1: ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಒಟ್ಟಿಗೆ 2 ಹೋಟ್ಲು ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬೆಳಗ ಮುಚ್ಚ 3:30 ಎದ್ದುಕೊಂಡ ಎಷ್ಟು ಸರ್ಕಸ್ ಮಾಡ್ತಾ ಇದ್ರಿ. ಆದ್ರೆ ನೀವು ಕಲ್ತ ಕಲೆ, ನೀವೀಗ ಗುರುಗಳು ಅವರು ಕಾಸರಗೋಡಿನ ಗುರುಗಳ ಹೆಸರು ಹೇಳಿದ್ರೆ, ನೀವು ಅವ್ರ ಆ ಕಲೆನ ನೀವು ಡೆವಲಪ್ ಮಾಡ್ಕೊಂತ ಮಾಡ್ಕೊಂತ ಹೊರೆ ಒಂದೊಂದೇ ಹೊಸ್ತು ಹೊಸ್ತು. ಯಾಕಂದ್ರೆ ಪ್ರಕಾಶ್ ಅವರ ಜಾದುಗಾರಿಕೆ ಹೆಂಗಿರುತ್ತೆ ಅಂದ್ರೆ ಅದ್ರಲ್ಲಿ ಇನೋವೇಷನ್ ಇರುತ್ತೆ. ಸೊ ಅದು ನಿಮ್ದೇ ಓನ್ ಆಗಿರುತ್ತೆ, ನಿಮ್ಮ ಕ್ರಿಯೇಟಿವಿಟಿ ಆಗಿರುತ್ತೆ. ಅದನ್ನೆಲ್ಲ ಹ್ಯಾಂಗ ಡೌಟ್ ಮಾಡ್ಕೊಂತ
2: ಇಲ್ಲಿ ನನ್ನ ಗುರುಗಳು ಹೇಗಂದ್ರೆ, ಅವರು ನನಗೆ ಜಾದು ಕಲಿಸಿದ ಕೂಡಲೇ ಇವನಿಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಜ್ಞಾನ ಬೇಕು ಅಂತೇಳಿ ಆವಾಗ ರಾಷ್ಟ್ರೀಯ ಸಮ್ಮೇಳನ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನ ಮ್ಯಾಜಿಕ್ದೆಲ್ಲ ನಡೀತಾ ಇರ್ತಿತ್ತು. ಅದರಲ್ಲೂ ಇನ್ನೊಬ್ರು ಮಹಾನ್ ವ್ಯಕ್ತಿಗಳು ನಮ್ಮ ಪ್ರೊಫೆಸರ್ ಶಂಕರ್ ಗಿಲಿಗಿಲಿ, ಅವರು ಮ್ಯಾಜಿಕ್ ಕನ್ವೆನ್ಷನ್ 3 ಅಂತಾರಾಷ್ಟ್ರೀಯ ಮಟ್ಟದ್ದೇ ಮಾಡಿದ್ರು ಅವರು 3. ಅದಕ್ಕೆ ನನ್ನನ್ನು ಕಳಿಸ್ಕೊಟ್ರು ನಮ್ಮ ಗುರುಗಳು. ಈಗ ಕನ್ವೆನ್ಷನ್ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂದ್ರೆ ವಿದೇಶಿ ಜಾದುಗಾರರು ಅಲ್ಲಿರ್ತಾರೆ, ಕೆಲವೊಂದು ಟ್ರಿಕ್ಸ್ ಅನ್ನ ಕಲಿಸ್ತಾರೆ, ಸಲಕರಣೆಗಳು ನಮ್ಮ ಮ್ಯಾಜಿಕ್ ಕಿಟ್ಗಳು ದೊರಕ್ತ ಅಲ್ಲಿ ಸಿಕ್ಕತ್ತು. ಇಂಥ ಅವಕಾಶ ನನಗೆ ನನ್ನ ಗುರುಗಳಿಂದ ಪ್ರಾರಂಭದಲ್ಲಿ ಸಿಕ್ಬಿಡ್ತು ನನಗೆ. ಅದಾದ ನಂತರ ಒಂದೊಂದು ಐಟಮಿಗೆ ನನಗೆ ಪ್ರಕಾಶ್ ಈ ಐಟಮ್ ಈಗ ಇಂಡಿಯಾಕ್ ಫಸ್ಟ್ ಬಂದಿದೆ, ನೀನು ಹೋಗಿ ಕಲ್ತ್ಕೊಂಡು ಬಾ. ನನಗೆ ಹೈದರಾಬಾದಿಗೆ ಕಲ್ಸ್ಕೊಟ್ರು, ಗುಜರಾತಿಗೆ ಕಲ್ಸ್ಕೊಟ್ರು. ಒಂದೊಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಕಡೆ ನಾನು ಹೋಗಿದ್ದೇನೆ. ನಾನು ಒಂದೊಂದು ಐಟಮಿಗೆ ಈಗ ನಮ್ಮ ಸ್ಟೂಡೆಂಟಿಗೆ ಏನಂದ್ರೆ ನಾವು ರೆಡಿ ಮೀಲ್ಸ್ ತರ ನಾವು ಕೊಟ್ಬಿಡ್ತೀವಿ. ಇಷ್ಟು ಅವರು ಕಷ್ಟ ಪಡ್ಕೊಂಡೇಳಿ ಇಲ್ಲ, ನಮ್ಮ ಇಷ್ಟು ವರ್ಷದ ಜ್ಞಾನನ ಈಸಿಯಾಗಿ ನಾವು ಕೊಡ್ತೀವಿ. ಆವಾಗ ಒಂದು ಐಟಮ್ ಒಂದೇ ಒಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಊರಿಗೆ ಹೋಗ್ತಾ ಇದ್ವಿ ನಾವು. ಹಾಗೆ ಈ ಗುರುಗಳಿಂದ ಒಂದು ಕಲಿತೆ, ಅವ್ರು ಇನ್ನೊಬ್ಬರ ಹತ್ರ ಕಲ್ಸ್ಕೊಡ್ತಾ ಇದ್ರು, ಅವ್ರ ಹತ್ರ ಒಂದು ಕಲಿತೆ ಹಾಗೆ. ಅದರಲ್ಲೂ ಇಡೀ ಇಂಡಿಯಾದಲ್ಲೇ ನಮ್ಮ ಪ್ರೊಫೆಸರ್ ಶಂಕರ್ ಮಾಡಿದಂಥ ಗಿಲಿಗಿಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಲಾಸ್ಟ್ ಮಾಡಿರೋದು 2002 ಅಲ್ಲಿ ಅವರು ಲಾಸ್ಟ್ ಮಾಡಿರೋದು. ಆ ಮಹಾನ್ ವ್ಯಕ್ತಿ ಅದ್ರಲ್ಲಿ ತಮ್ಮ ಕನ್ವೆನ್ಷನ್ ಅಲ್ಲಿ ಸಹ ಗಾಲಾ ಪರ್ಫಾರ್ಮರ್ ಆಗಿ ನನ್ನ ಶೋ ಅನ್ನ ಫಿಕ್ಸ್ ಮಾಡಿದ್ರು. ಅದು ಯಾಕಂದ್ರೆ ಓ ನಾನೊಂದು ಭಾರತ ದೇಶದ ಮೇಲೆ ಒಂದು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದ್ದೆ ನಾನು ಅವಾಗ
1: ಭಾರತದ ಮೇಲೆ.
2: ಹೌದು, ಭಾರತದ ಮೇಲೆ. ಅದವ್ರಿಗೆ ಇಷ್ಟ ಆಗಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 10 ನಿಮಿಷ ನನಗೆ ಗಾಲಾ ಪರ್ಫಾರ್ಮರ್ ಆಗಿ ನನಗೆ ಅವಕಾಶ ಕೊಟ್ರು.
1: ಇಲ್ಲೊಂದು ನಂಗೆ ಕುತೂಹಲ ಎಂತ ಗೊತ್ತಾ, ಈಗ ಯೂಶುವಲಿ ಯಾರೇ ಆಗ್ಲಿ ಗುರು ಅಷ್ಟು ಸುಲಭದಲ್ಲಿ ಈ ತರ ಟೆಕ್ನಿಕ್ ಗಳನ್ನೆಲ್ಲ ಹೇಳ್ಕೊಡಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಳ್ಳೆ ಐಸ್ ಕ್ರೀಮ್ ಮಾಡಕ್ ಬರುತ್ತೆ, ವೆರಿ ಬ್ರಾಂಡೆಡ್ ಐಸ್ ಕ್ರೀಮ್, ನೀವು ಕೇಳಿ ಅವ್ರ ಹತ್ರ ಹೆಂಗ್ ಮಾಡೋದಂತ, ಅವ್ರು ಖಂಡಿತ ಹೇಳ್ಕೊಡಲ್ಲ, ಅದು ಅವರ ಬ್ರ್ಯಾಂಡ್ ಅದು. ಹಾಗಿರುವಾಗ ನಿಮ್ಗೆ ಅಷ್ಟು ಸುಲಭದಲ್ಲಿ ಹೇಳ್ಕೊಟ್ರ ಅಂತ.
2: ಅದೇ ನಾನು ಹೇಳದ್ನಲ್ಲ, ನನ್ಗೆ ಕಂಪ ಗೋಪಿನಾಥ್ ಸಾರ್ ಸಿಕ್ಕಿದ್ದಕ್ಕೆ ಅವರೊಂದು ಮನೋಭಾವನೆ ಹೇಳ್ತೀನಲ್ಲ. ಈಗಲೂ ನಮ್ಮ ಒಡನಾಟ ಏನಂತಂದ್ರೆ ನಾನು ಹೇಳ್ಬೋದು ಇಷ್ಟು ವರ್ಷ ಆಗಿದೆ, 35 ವರ್ಷ ಆಗಿದೆ, ಈಗ ಅಂತಾರಾಷ್ಟ್ರೀಯ ಜಾದೂಗಾರ ಜೊತೆಗೂ ನಮ್ಮ ಇದಿದೆ. ಆದರೂ ಕಲಿಯೋದು ಇನ್ನು ಇವತ್ತಾದ್ರೂ ನಾನು ಹೋದ್ವಾರ ಸಹ ಅವ್ರಿಗೆ ಫೋನ್ ಮಾಡಿದ್ದೀನಿ, ಗುರುಗಳೇ ನಂಗೆ ಇದೊಂದು ಅರ್ಥ ಆಗಿಲ್ಲ ಇದು ಹೇಗೆ ಅಂತೇಳಿ ನಾನು ಹೋದ್ವಾರ ಸಹ ನಾನು ಫೋನ್ ಮಾಡಿದ್ದೀನಿ. ಇಷ್ಟು ಅನ್ಯೋನ್ಯತೆ ನಮ್ಮಲ್ಲಿ ಇದೆ, ಈಗಲೂ ಇದೆ. ಇಲ್ಲ ನನಗೆ ಎಲ್ಲ ಗೊತ್ತಿದೆ, ನನಗೆ ನಮ್ಗೆ ಕಲೀಲಿಕ್ಕೆ ಆಗೋದಿಲ್ಲ. ನಾನು ಆಮೇಲೆ ನನಗೆ ಇನ್ನೊಂದು ಹುಚ್ಚೇನಂತಂದ್ರೆ ನಾನು ಜಾದುಗಾರ ಆದರೂ ಯಾವುದೇ ರಾಷ್ಟ್ರೀಯ ಜಾದುಗಾರ ಇರ್ಬೋದು, ಇವತ್ತು

0: ಆಧ್ಯಾತ್ಮಿಕ ಗುರುಗಳು ಋಷಿ ಪ್ರಭಾಕರ ಗುರುಗಳು. ಅವರು ಸಿದ್ಧ ಸಮಾಧಿ ಯೋಗ ಅಂತೇಳಿ ಲಕ್ಷಾಂತರ ಶಿಷ್ಯಂದ್ರನೇ ಅವರು ತಯಾರು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಸಿದ್ಧ ಸಮಾಧಿ ಯೋಗ ಅಂತೇಳಿ ಬಳ್ಳಾರಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಆ ಜ್ಞಾನವನ್ನ ಲಘುಮರಾಜು ಗುರುಜಿ ಅಂತ ಕೊಡ್ತಾ ಇದ್ರು. ಅದನ್ನ ನಾನು ಫಸ್ಟ್ ಅದಕ್ಕೆ ಸೇರಿದೆ. ಅದಾದ ನಂತರ ಅದರಲ್ಲಿ ಸ್ವಲ್ಪ ದೊಡ್ಡ ಕ್ಲಾಸ್ ಭಾವ ಸಮಾಧಿ ಯೋಗ ಅಂತ ರವಿಶಂಕರ್ ಗುರುಜಿ, ಈಗ ಪೆನುಗೊಂಡ ಆಂಧ್ರದಲ್ಲಿ ಇರ್ತಾರೆ ಅವರು, ಅವ್ರ ಜೊತೆ. ಅದಾದ ನಂತರ ನೇರ ಪ್ರಭಾಕರ್ ಗುರುಗಳ ಸಂಪರ್ಕಕ್ಕೆ ಬಂದೆ ನಾನು. ನನ್ನ ಮ್ಯಾಜಿಕ್ ಅನ್ನ ನೋಡಿ ಅವರು, ಮುಂಚೆ ಸೈಂಟಿಸ್ಟ್ ಅವರು, ಕೆನಡಾದಲ್ಲಿ ಸೈಂಟಿಸ್ಟ್ ಆದಂತವರು ಇಂಡಿಯಾಕ್ಕೆ ಬಂದು ಟೋಟಲಿ ತಮ್ಮ ಜಾಬ್ ಅನ್ನ ರಿಸೈನ್ ಮಾಡಿ ಈ ಆಧ್ಯಾತ್ಮಿಕ ಈ ಸಿದ್ಧ ಸಮಾಧಿ ಯೋಗವನ್ನೇ ಅವರು ಜನರಿಗೆ ಕೊಡ್ಬೇಕಂತೇಳಿ ಲಕ್ಷಾಂತರ ಶಿಷ್ಯನನ್ನ ರೆಡಿ ಮಾಡಿದಂಥವ್ರು ಋಷಿ ಪ್ರಭಾಕರ್ ಗುರುಗಳು. ತಿರ್ಕೊಂಡು ಒಂದು 10 ವರ್ಷ ಆಗಿದೆ ಅಂದ್ಕೊಳ್ಬಹುದು. ಅದೇನಾಯ್ತು, ನನ್ನ ಈ ಜಾದು ಜೊತೆ ಒಂದು ಈ ಒಂದು ಆಧ್ಯಾತ್ಮಿಕ ಟಚ್ ಅನ್ನೋದು ಏನಾಯ್ತು ನನಗೆ, ಈ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಬೆಳೀಲಿಕ್ಕೆ ನನ್ನ ಆಲೋಚನೆ ಮಟ್ಟ, ಈಗ ಮ್ಯಾಜಿಕ್ ನಲ್ಲಿ ಇಲ್ಲಾಂದ್ರೆ ಒಂದು ಸರ್ಕಲ್ ಆ ಬೌಂಡ್ರಿ ಒಳಗಡೆ ಇರ್ತಿದ್ನೇನೋ ನಾನು. ಕೆಲವೊಂದು ನಂಗೆ ಸಂಕೋಚ ಇರ್ತಿತ್ತು, ಎಷ್ಟಾದ್ರೂ ನಾನು ಓದಿದ್ದು ಕಡಿಮೆ ಅಲ್ಲ. ಆಮೇಲೆ
1: ಸೊ ನಿಮ್ಗೆ ಅದೊಂದು ಕೀಳರಿಮೆ ಇದೆಯಾ, ನಾನು ಓದಿದ್ದು ಕಡಿಮೆ ಅನ್ನುವಂಥದ್ದು?
0: ಅದು ಕೀಳರಿಮೆಕ್ಕಿಂತ ನಾನು ಬಳ್ಳಾರಿಗೆ ಹೋದ್ಮೇಲೆ ನನ್ನ ಹೋಟ್ಲ್ ಎದುರುಗಡೆ ಕಾಲೇಜ್ ಇತ್ತು, ಪ್ರಿನ್ಸಿಪಲ್ ಸಹ ಕ್ಲೋಸ್ ಆಗಿದ್ರು. ನನ್ಗೆ ಸ್ನೇಹಿತರೆಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಷ್ಟು ಸ್ನೇಹಿತರಿದ್ರು, ಅವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ರು. ನಾನು ಸ್ವಲ್ಪ ಹೊತ್ತು ಏನಾದ್ರು ಕಾಲೇಜ್, ಯಾಕಂದ್ರೆ ಪ್ರಿನ್ಸಿಪಾಲ್ ಪರಿಚಯ ಇದ್ರು, ಇದು ಪರಿಚಯ ಇದ್ರು, ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಬಹುದಿತ್ತು. ಹೌದಾ? ಆದ್ರೆ ಇದು ಕೀಳರಿಮೆ ಇಲ್ಲ, ಯಾಕಂತ ಹೇಳ್ತೀನಿ, ಈಗ ನನ್ ಜೊತೆ ಇಲ್ಲಿ ಬಂಡಾಕಾರ್ಸ್ ಕಾಲೇಜಲ್ಲಿ ಓದ್ದವ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು, ಆಮೇಲೆ ಒಳ್ಳೊಳ್ಳೆ ಜಾಬಿಗೂ ಎಲ್ಲ ಹೋಗಿದ್ದಾರೆ, ಇದು ಹೋಗಿದ್ದಾದ್ರೆ. ಆದ್ರೆ ಈ ರೀತಿ ನಾನು ಬರೀ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬಿಗೆ ಹೋಗಿದ್ರೆ ನಾನು ಜಾದುಗಾರ ಆಗ್ತಿದ್ನೋ ಇಲ್ಲೋ. ಹೌದಲ್ಲ,
1: ಈ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಿದ್ರು.
0: ಬಳ್ಳಾರಿ ಹೋದಾಗ ಬೇಜಾರಾಗಿ ಸಾಯಂಕಾಲ ಅಳ್ತ ಕೂತ್ಕೊಂಡು ಇದ್ದೆ ನಾನು
1: ಶಾಲೆಗೆ ಹೋಗ್ತಾ ಇಲ್ಲ.
0: ಅಲ್ಲ, ಅದಕ್ಕಲ್ಲ, ಇಲ್ಲಿ ಮನೆಯಲ್ಲಿ ಗಂಜಿ ಮೀನು ಊಟ ಮಾಡ್ಕೊಂಡಿದ್ದದ್ದು. ಹೌದಾ? ಅಲ್ಲಿ ಆ ಹೋಟ್ಲಲ್ಲೇ ಏನೋ ಒಂದು ಉಳದ್ನ ತಿನ್ಕೊಂಡು ಇರ್ಕಿದ್ದಿತ್ತು. ಆಮೇಲೆ ಇಲ್ಲಿ ತಾಯಿನೆಲ್ಲ ಬಿಟ್ಟು ಅಷ್ಟು ದೂರ ಇರೋದು, ಅಲ್ಲಿ ಬಿಸಿಲು, ಅಲ್ಲಿ ಭಾಷೆ, ಅಲ್ಲಿ ಇದೆಲ್ಲ ನನಗೆ ಏನಾಗ್ತಿತ್ತು, ಒಂದೇ ಸಲ ಈಗ ನೀವು ಪಿ ಯು ಸಿ ವರೆಗೆ ಒಂದೇ ಕಡೆ ಇದ್ದು ಒಂದೇ ಸಲ ಆ ಕಷ್ಟಕ್ಕೆ, ಅದು ಕೆಲಸ ಬೆಳಿಗ್ಗೆ 3:30 ಎದ್ದು ನಾನು ಕೆಲಸ ಮಾಡಬೇಕಿತ್ತು ಆವಾಗ. ಆದರೆ ಒಂದು ಹಠ ಇತ್ತು, ಏನಂತಂದ್ರೆ ನಮ್ಮ ಅಮ್ಮನ ಸಾಕ್ಬೇಕು, ನಮ್ಮ ಅಕ್ಕ ಒಬ್ಳಿದ್ದಾಳೆ, ಇದು ನನ್ನ ತಮ್ಮ ಇದ್ದ, ಇದು ಇವ್ರು ನನ್ನ ಮನೆ ನೋಡ್ಕೊಳ್ಬೇಕು, ಯಾಕಂದ್ರೆ ನಾವು ಕಷ್ಟ ನೋಡಿದ್ವಿಲ್ಲ. ಆ ಒಂದು ಹಠ ಇದ್ದದಕ್ಕೆ ನಾನು ಅದನ್ನ ಯಾವತ್ತೂ ನಾನು ಅದನ್ನ ಬಿಟ್ಟು ಮತ್ತೆ ಊರಿಗೆ ಹೋಗಿ ನಿಲ್ಬೇಕು, ನಾನು ಅದನ್ನ ಕೆಲಸ ಬಿಟ್ಟು ಬರಕ್ಕೆ ಆಲೋಚನೆ ಬರಿಲ್ಲ. ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇದ್ದವನಾದ್ರೂ ಮತ್ತೆ ಸ್ವಂತ ಹೋಟ್ಲು ಮಾಡಿದೆ. ಒಂದು ಹೋಟ್ಲು, ಎರಡು ಹೋಟ್ಲು, ಮೂರು ಹೋಟ್ಲು ಒಮ್ಮೆಲೆ ನಾನು ನಡೆಸ್ತಾ ಇದ್ದೆ. ಕೆಲವೊಂದು ಕಾಲೇಜ್ ಕ್ಯಾಂಟೀನ್ ಸಹ ನಡೆಸ್ದೆ ನಾನು. ಅದರಲ್ಲೂ ನನ್ನ ಒಳ್ಳೆ ನನ್ನ ಕ್ಯಾಂಟೀನ್ ಅಂತಂದ್ರೆ ಅದರಲ್ಲಿ ಕೆಲವೊಂದು ಐಟಮ್ಗಳು ಹುಡ್ಕೊಂಡು ಬರ್ತಾ ಇದ್ರು. ಇದು ನಮ್ಮ ಹೋಟ್ಲಲ್ಲಿ ಪುರಿ ಫೇಮಸ್ ಇತ್ತು, ಇಡ್ಲಿ ವಡಾ ಫೇಮಸ್ ಇತ್ತು, ಚಾ ಫೇಮಸ್ ಇತ್ತು, ಸಾಂಬಾರ್ ಫೇಮಸ್ ಇತ್ತು. ಇದು ಇದು ಯಾಕೆ ಫೇಮಸ್ ಇತ್ತಂದ್ರೆ ನಮ್ಮ ಹೋಟ್ಲಲ್ಲಿ ಹಲವಾರು ತಿಂಡಿ ಮಾಸ್ಟರ್ ಬತ್ತರು. ಹೌದಾ? ಒಬ್ನಿಗೆ ಒಂದೊಂದು ಗುಣ ಇರುತ್ತೆ. ಒಬ್ಬ ಏನೋ ದೋಸೆ ಒಳ್ಳೆ ಮಾಡ್ತಾ, ಒಬ್ಬ ಏನೋ ವಡ ಒಳ್ಳೆ ಮಾಡ್ತಾ, ಒಬ್ಬ ಚಾ ಒಳ್ಳೆ ಮಾಡ್ತಾ. ಅದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಓ, ಈ ಗುಣನ ನಾವು ಅದನ್ನ ನಮ್ಮ ಕ್ಯಾಂಟೀನಲ್ಲಿ ಅಳವಡಿಸ್ಕೊಂಡ್ವಿ. ಹೌದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು. ಆ ರೀತಿ
1: ಅಡಾಪ್ಷನ್ ನಿಮ್ಮನ್ನ ಬೆಳೆಸ್ತು ಅಂತ ಹೇಳ್ತಾರೆ. ಈ ಜಾದೂಗಾರಿಕೆಯಲ್ಲೂ ಅದೇ ಅಡಾಪ್ಟ್ ಮಾಡ್ತಾ ಹೋದ್ರಿ ನೀವು.
0: ಹೌದು,
1: ಒಂದೊಂದು ಗುರುವಿನಿಂದ ಒಂದೊಂದು ತಗೊಂಡ್ ತಗೊಂಡ ಅಲ್ಲ. ಅದರಲ್ಲಿ ನೀವು ಅಲೌಕಿಕತೆ ಏನಂದ್ರೆ ಆಧ್ಯಾತ್ಮನ ಬೆರೆಸಿದ್ರೆ ಅಂದ್ರೆ ಅದರಿಂದ ಏನೆಲ್ಲ ಇನ್ನೋವೇಶನ್ ಆಯ್ತು?
0: ಆಧ್ಯಾತ್ಮಿಕ ಅಂದ್ರೆ ನಾನು ಅದರಲ್ಲಿ ಪ್ರಾಣಾಯಾಮ ಮೆಡಿಟೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿ. ನನ್ನ ಆವಾಗ ಬಳ್ಳಾರಿ ಹೋದ ಕೂಡಲೇ ಹೆಲ್ತ್ ಸಹ ಸರಿ ಇರುವುದಿಲ್ಲ ಆಯ್ತು. ಆ ಬಿಸಿಲಿಗೆ ಒಂದು ಗ್ಯಾಸ್ಟ್ರಿಕ್ ಆಗೋದು, ಒಂದೇ ಮೂರು ಸರಿ ಟೈಫಾಯ್ಡ್ ಬಂತು. ಅಲ್ಲಿ ವಾತಾವರಣ ಎಲ್ಲ ನಮ್ಮ ಜೀವನ ಶೈಲಿ ಎಲ್ಲ ಚೇಂಜ್ ಆಗಿತ್ತು. ಇದು ಆಮೇಲೆ ಸೈನಸ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಮಾಡಲೇಬೇಕಂತ ಹೇಳಿದ್ರು. ಆ ನೋವು ತಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಅದೇ ಟೈಮ್ನಲ್ಲಿ ನಮ್ಮ ಸಿದ್ಧ ಸಮಾಧಿ ಯೋಗದ ಮೇನ್ ಏನಂದ್ರೆ ಪ್ರಾಣಾಯಾಮ, ಹಸಿ ತರಕಾರಿ, ಮೆಡಿಟೇಷನ್, ಇದು ಮೂರು. ಇದನ್ನ ನಾನು ಪ್ರಾಣಾಯಾಮನ ಸೀರಿಯಸ್ ಆಗಿ ತಗೊಂಡೆ. ಈ ಸೈನಸ್ ಪ್ರಾಬ್ಲಮ್ ಎಲ್ಲ ಹೋಯ್ತು, ನನ್ನ ದೇಹ ಇಂಪ್ರೂವ್ ಆಗ್ಲಿ ಶುರು ಆಯ್ತು. ಮೆಡಿಟೇಷನ್ ಏನು ಅನ್ನೋದಂದ್ರೆ ಆ ಟೈಮ್ ನನಗೆ ಮೈಂಡ್ ಫ್ರೆಶ್ ಆಗ್ತಾ ಬಂತು. ನಾನು ಈಗಲೂ ಹಾಗೆ, ನನಗೆ ಒಂದು ಮ್ಯಾಜಿಕ್ ಬಗ್ಗೆ ಐಡಿಯಾ ಯಾವಾಗ ಬರುತ್ತಂದ್ರೆ ನಾನು ಸೈಲೆಂಟ್ ಆಗಿದ್ದಾಗ, ಇದು ಒಂದು ಕ್ರಿಯೇಟಿವ್ ಐಡಿಯಾ ಬರುತ್ತೆ ನನಗೆ ಹಾಗೆ. ಆಮೇಲೆ ನನ್ನ ಗುರುಗಳು ಕೆಲವೊಂದು ನನಗೆ ಜೀವನದಲ್ಲಿ ಗುರಿ ತಗೊಳ್ಳಿಕ್ಕೆ ಹೇಳಿದ್ರು. ನಾನು

0: ಬರೆದು ಕೊಟ್ಟಿದ್ದೆ ನನ್ನ ಗುರಿಗಳನ್ನು, ಬೇಕಾದ ಅದನ್ನು ನಾನು ಹೇಳ್ತೀನಿ. ನನ್ನ ಋಷಿ ಪ್ರಾಪಕರು ಗುರುಗಳಿಗೆ ನಾನು ಪೇಪರ್ ನಲ್ಲಿ ಬರೆದು ಕೊಟ್ಟಿದ್ದೆ, ನನ್ನ ಗುರಿ ಇದಿದೆ, ನನ್ನ ಗುರಿ ಇದಿದೆ, ಈ ರೀತಿ ನಾನು ಗುರಿ ಅದನ್ನ ನಾನು ಸಾಧನೆ ಆಗಿದ್ದು ನಾನು ಮಾಡಿ ತೋರಿಸಿದ್ದು ನನ್ನ ಗುರುಗಳಿಗೆ ಆತ್ಮೀಯ ಶಿಷ್ಯಾಗಿ ಕರ್ಕೊಂಡಿದ್ದು ಅವರು. ಪ್ರಕಾಶ್ ಬರೇ ಕ್ಲಾಸ್ ಮಾಡಿ ಸುಮ್ಮನೆ ಇರೋದಿಲ್ಲ, ಅವನು ಗುರಿ ಹಿಡ್ದ ಅಂದ್ರೆ ಅವನು ಮಾಡಿ ತೋರಿಸ್ತಾನೆ ಅಂತೇಳಿ. ಹಾಗೆ ನನ್ನ ಮದುವೆ 2001 ಆಯ್ತು, ಆದ್ರೆ ಈ ಹುಡುಗಿನೇ ಮದುವೆ ಆಗ್ಬೇಕು
1: ಅಂತ ಅದನ್ನು ಡಿಸೈಡ್ ಮಾಡಿದ್ರೆ? ನೀವು
0: ಡಿಸೈಡ್ ಮಾಡಿದ್ದೆ?
1: ಹುಡುಗಿ ಡಿಸೈಡ್ ಮಾಡ್ಲಿಲ್ಲ, ನೀವೇ ಡಿಸೈಡ್ ಮಾಡಿದ್ದೆ?
0: ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ನಾನು ಡಿಸೈಡ್ ಮಾಡ್ಕೊಂಡಿದ್ದೆ.
1: ಓಕೆ, ನಿಮ್ಮ ಕಡೆಯಿಂದ?
0: ಹೌದು, ನನ್ನ ಕಡೆಯಿಂದ. ಯಾಕಂದ್ರೆ ಬೆಳೆದಿದ್ದೆಲ್ಲ ನಮ್ಮ ಮನೆಯಲ್ಲೇ, ನಾನು ಬಳ್ಳಾರಿಲ್ಲಿದ್ದೆ, ಅವಳು ಊರಲ್ಲಿದ್ಲು. ಆದ್ರೆ ಈ ಹುಡುಗಿನ ನಾನು ಮದುವೆ ಆಗ್ಬೇಕು ಆದ್ರೆ ಅಂತೇಳಿ ಅಲ್ಲ, ನಾನು ಈ
1: ಹುಡುಗನ್ನೇ ಮದುವೆ ಆಗೋದು.
0: ಮದುವೆ ಆಗೋದು
1: ಯಾಕೆ?
0: ಇಲ್ಲ ಅವಳನ್ನ, ಯಾಕಂದ್ರೆ ನಾನು ನೋಡಿದ್ದೀನಿ, ನನ್ನ ಜೀವನದಲ್ಲಿ ಬೇರೆಲ್ಲ ಬೇರೆ. ಮದುವೆ ಬಗ್ಗೆ ನಮ್ಮ ಸ್ಪಿರಿಚುವಲಿ ನಮ್ಮ ಕ್ಲಾಸ್ ಅಲ್ಲೂ ಅದೇ ಹೇಳ್ತಿರಲ್ಲ, ಈ ರೀತಿ ಎಲ್ಲ ಕ್ಲಾಸ್ ಇರ್ತಾ ಇತ್ತು. ನಿಮ್ಮ ಜೀವನ ಸಂಗಾತಿನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ, ಇದು ಯಾವ ಆಯ್ಕೆ
1: ಮಾಡ್ಕೊಳ್ತೀರಿ, ಮದುವೆ ಮುಂಚೆನೆ ಈ ಕ್ಲಾಸ್ ಎಲ್ಲ
0: ತಗೊಂಡ್ಬಿಟ್ಟಿದ್ದೆ. ಅದು ನನ್ನ ಹೆಲ್ತ್ ಅನ್ನು ಸರಿ ಮಾಡ್ತು, ಮ್ಯಾಜಿಕ್ ನಲ್ಲೂ ಬೆಳಿಲಿಕ್ಕೆ ಸಹಕಾರ ಆಯ್ತು, ಆಮೇಲೆ ಏಮ್. ಆದ್ರೂ ಆ ಮಧ್ಯದಲ್ಲಿ ಕಷ್ಟ ಬಂತು, ಇದು ನಾನು ಆಗ್ಬೇಕಂತಂದ್ರು ಕಷ್ಟ ಬಂದ್ರು. ಕೊನೆಯಲ್ಲಿ 2001 ಎಲ್ಲಿ ಎಲ್ಲಾ ಮನೆಯವ್ರನ್ನ ಒಪ್ಸಿನ ನಾನು ಅವ್ರ ಸಮ್ಮುಖದಲ್ಲೇ ಮದುವೆ ಆಗಿದ್ದು 2001. ಹಾಗೆ ಇನ್ನೊಂದು ಹೇಳ್ತೀನಿ, ನನ್ನ ಮಗ ಮ್ಯಾಜಿಕ್ ನಲ್ಲಿ ವಿಶ್ವದ ಅತಿ ಕಿರಿಯ ಜಾದುಗಾರ ಅಂತ ದಾಖಲೆ ಮಾಡ್ದ. ಅವನು ಹುಟ್ಟಿರೋದು 2002, ಅವನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿರೋದೇ 1 ವರ್ಷ 8 ತಿಂಗಳಲ್ಲಿ.
1: 1 ವರ್ಷ 8 ತಿಂಗಳಿಗೆ ಮ್ಯಾಜಿಕ್
0: ಶುರು ಮಾಡಿ ಆಯ್ತು. ಇದನ್ನ ನಾನು ನನ್ನ ಮದುವೆ ಮುಂಚೆನೆ ಪ್ರಭಾಕರ್ ಗುರುಗಳಿಗೆ ನಾನು ಪೇಪರ್ ನಲ್ಲಿ ಬರೆದು ಕೊಟ್ಟಿದ್ದೆ, ನನ್ನ ಮಗನನ್ನ ನಾನು ಮ್ಯಾಜಿಕ್ ಕ್ಷೇತ್ರದಲ್ಲಿ ವಿಶ್ವ ದಾಖಲೆ ಮಾಡಿಸುತ್ತೇನೆ ಅಂತ. ಮದುವೆ ಮುಂಚೆ, ಮದುವೆದು ಹೇಳಿದ್ದೆ ನಾನು, ಮದುವೆದು ಹೇಳದೆ ಇದನ್ನು ಹೇಳಿದ್ದೆ.
1: ಅದು ಮಗ ಅಂತಾನೆ ಬರ್ದಿದ್ರ ನೀವು?
0: ಮಗ ಅಂತಲೇ ಬರ್ದಿದ್ದೆ, ಮಗ ಅಂತಲೇ ಬರ್ದಿದ್ದೆ ಫಸ್ಟ್. ಅದೇ 1 ವರ್ಷ 8 ತಿಂಗಳಿಗೆ ಫಸ್ಟ್ ಕಾರ್ಯಕ್ರಮ ಒಂದು, 2 ವರ್ಷ 3 ತಿಂಗಳಿಗೆ ಕೇರಳದಲ್ಲಿ ನ್ಯಾಷನಲ್ ಜಾದು ಸಮ್ಮೇಳನ ನಡೀತು, ಅದು ನಮ್ ಗುರುಗಳೇ ಆರ್ಗನೈಸ್ ಮಾಡಿರೋದು. ಅದರಲ್ಲಿ 3rd prize ತಗೊಂಡ್ ಬಂದ. ಅವಾಗ ಏಜ್ 1 ವರ್ಷ 3 ತಿಂಗಳು. 4ನೇ ವಯಸ್ಸಿಗೆ ಬಳ್ಳಾರಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಸಣ್ಣ ಅವನಿಗೆ ಸಪರೇಟ್ ಬೈಕ್ ಮಾಡಿಸಿದ್ವಿ, ಆ ಬೈಕ್ ಓಡಿಸಿದ ಅವನು
1: ಕಣ್ಣಿಗೆ ಬಟ್ಟೆ ಕಟ್ಕೊಂಡು.
0: ಅದು ಒಂದು ಮ್ಯಾಜಿಕ್, ಇದರಲ್ಲಿ ರೆಕಾರ್ಡ್, ಅದು ನ್ಯಾಷನಲ್ ಚಾನೆಲ್ ಎಲ್ಲ ಬಂದಿದ್ರು, ತುಂಬಾ ನ್ಯೂಸ್ ಆಗಿತ್ತು, ಮಿನಿಸ್ಟರ್ ಎಲ್ಲ ಬಂದಿದ್ರು.
1: ಹೆಸರೇನು?
0: ಶ್ರೀವತ್ಸ ಹೆಮ್ಮಾಡಿ.
1: ಶ್ರೀವತ್ಸ ಹೆಮ್ಮಾಡಿ
0: ಹೆಮ್ಮಾಡಿ ಇದರ ರಾಜ್ಯ ಸರ್ಕಾರ ಕೊಡುವ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಮಾಡಿದ, ಅಂದ್ರೆ ಅಸಾಧಾರಣ ಸಾಧನೆ ಮಾಡಿದ, ಮಕ್ಕಳಿಗೆ ಕೊಡುವಂತ ರಾಜ್ಯ ಪ್ರಶಸ್ತಿ ಇವನಿಗೆ 5ನೇ ವಯಸ್ಸಿಗೆ ಸಿಕ್ತು. ಅದ್ರೊಳಗಡೆ ಒಂದು 500 ಕಾರ್ಯಕ್ರಮ ಕೊಟ್ಬಿಟ್ಟಿದ್ದ ಅವನು. ನಮ್ಗೆ ಟೋಟಲಿ ಆವಾಗ ಅವನು ಎಷ್ಟು ಕಾರ್ಯಕ್ರಮ ಆಗ್ತಿತ್ತು ಒಂದು ತುಂಬಾ, ಯಾಕಂದ್ರೆ ಅವನಿಗೆ ಆ ವಯಸ್ಸಿಗೆ ಅವ ಐಟಮ್ ಸಿಕ್ತಿದ್ದಿಲ್ಲ. ನಾನೇ ಈಗ ನಾನು ಆರ್ಟಿಸ್ಟು ಹೌದಲ್ಲ, ಆ ಕಾರಣಕ್ಕೆ ನನಗೇನಾಯ್ತು ಓನ್ ಆಗಿ ರೆಡಿ ಮಾಡ್ತಾ ಇದ್ದೆ ಅವನ್ ಕೈ ತಕ್ಕ ಹಾಗೆ. ಅವನ್ ಡ್ರೆಸ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಅವನಿಗೆ ಕ್ಯಾಪ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಆದ್ರೆ ಇದಕ್ಕೂ ಕಾರಣ ಏನಾಯ್ತು, ನಾನು ಹೇಳಿದೆ ಸ್ಪಿರಿಚುವಲ್ ಗುರುಗಳ ಒಂದು ಆಶೀರ್ವಾದ. ಎರಡನೇದೇನಂದ್ರೆ ವೇದಿಕೆಯಲ್ಲೇ ಬೆಳೆಸಿದ್ದು. ಈಗ ಇವಳು ನನ್ನ ಹೆಂಡತಿನೂ ವೇದಿಕೆಗೆ ಬರ್ತಾ ಇದ್ಲು, ನಾನು ಶೋ ಕೊಡುವಾಗ ಅವನಿಗೆ ಸ್ಟೇಜ್ ಭಯ ಅನ್ನೋದೇ ಹೋಗ್ಬಿಟ್ಟಿತ್ತು.
1: ಅಪ್ಪ ಅಮ್ಮ ಇಬ್ರು ವೇದಿಕೆಯಲ್ಲಿ ಇರೋದು ಅಂತ.
0: ಹೌದು, ಕೇವಲ ಇದು ನನ್ನ ಮಗ ಮಾತ್ರ ನಾನು ಬುದ್ಧಿವಂತ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿ ಮಗುನಲ್ಲೂ ಅದ್ಭುತ ಶಕ್ತಿ ಇರುತ್ತೆ, ಅದ್ಭುತ ಪ್ರತಿಭೆ ಇರುತ್ತೆ. ಆದ್ರೆ ಒಂದೊಂದ್ಸಾರಿ ಏನಾಗುತ್ತೆ, ಕೆಲವೊಂದ್ ಮಗು ತಂದೆ ತಾಯಿ ಎದುರುಗಡೆ ಒಳ್ಳೆ ಟ್ಯಾಲೆಂಟ್ ತೋರಿಸುತ್ತೆ, ವೇದಿಕೆ ಬಂದಾಗ ಅವರು
1: ಹೆದರಿ ಬಿಡ್ತಾರೆ.
0: ಇದೊಂದು ಏನಾಯ್ತು, ನಾವು ವೇದಿಕೆಯಲ್ಲಿ ಸಣ್ಣ ಮಗು ಇದ್ದಾಗಲೇ ನಾವು ಕರ್ಕೊಂಡು ಹೋಗ್ತಿದ್ವಿಲ್ಲ, ಅವನಿಗೆ ವೇದಿಕೆಯದು ಭಯ ಅನ್ನೋದು
1: ಅದೊಂದು ಪ್ಲೇ ಗ್ರೌಂಡ್ ತರ ಆಗೋಯ್ತು.
0: ಇದು ಮೇನ್, ಅವನಿಗೆ ಆ ವಯಸ್ಸಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತು. ಅದೇ ನಾನೊಬ್ಬ ಕಲಾವಿದ ಆಗಿದ್ದಕ್ಕೆ ಬರೇ ನಾನು ಮಾಡೋದಲ್ಲ, ಆಮೇಲೆ ನಾನು ಕಲಾವಿದ ಆಗಿದ್ದಕ್ಕೆ ನಾನು ಬರೇ ಕೇವಲ ಮ್ಯಾಜಿಕ್ ಅಲ್ಲ, ನಾನೊಂದು ಯಕ್ಷಗಾನ ಪ್ರೇಮಿನೂ ಹೌದು. ನಾನು ಎಲ್ಲೇ ಯಕ್ಷಗಾನ ಆಗಲಿ ಹತ್ರ ಇದರಲ್ಲಿ ಅದ್ ನೋಡಕೋತೆ,
1: ಕಾಮಕೋತೆ.
0: ಆಮೇಲೆ ನೃತ್ಯ ಕಾರ್ಯಕ್ರಮ ಇರಲಿ ಅದನ್ನ ನೋಡಕೋತೆ, ಇದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನನಗೆ ಇಷ್ಟ. ಇದು ಅದು ನನಗೆ ಯಾಕೆ ಇಷ್ಟ ಅಂದ್ರೆ ನಾನು ಕಲಾವಿದ ಆಗಿದ್ದಕ್ಕೆ ಎಲ್ಲಾ ರೀತಿ ಕಲೆಯನ್ನ ನಾನು ಆಸ್ವಾದನೆ ಮಾಡ್ತೇನೆ ನಾನು.
1: ವೆರಿ ನೈಸ್. ಈಗ ನೀವೆಷ್ಟು ಭಾಷೆ ಮಾತಾಡ್ತೀರಿ?
0: ನಂದು 3.
1: ಯಾವ್ದೆಲ್ಲ?
0: ತೆಲುಗು, ಹಿಂದಿ, ಕನ್ನಡ,
1: ತೆಲುಗು ಹಿಂದಿ ಕನ್ನಡ ಮಾತಾಡ್ತಾರೆ. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಜಾದು ಕೊಡುಕು ಆದವರು, ಅಲ್ಲಿ ಯಾವ ಭಾಷೆ ಮಾತಾಡ್ತಿದ್ರು?
0: ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದ್ರೂ ನಮ್ನ ಕರೆಯೋರು ಎಷ್ಟಾಗಿ ಹೆಚ್ಚಾಗಿ ಯಾರಂತಂದ್ರೆ, ನಮ್ಮ ಇಂಡಿಯಾದಿಂದ ಹೋದವರೇ ಜಾಸ್ತಿ ಇರ್ತರು. ಒಂದು ಹೌದಾ, ನಮ್ಮ ಕಮ್ಯುನಿಟಿ, ಈಗ ನಮ್ಮ ಕಮ್ಯುನಿಟಿಯಿಂದ ಒಂದು ಕಾರ್ಯಕ್ರಮ ಆಯ್ತು, ನನ್ನ ಜಾದು ಫಿಕ್ಸ್ ಮಾಡ್ತಾರೆ. ಎರಡನೇದು, ಇನ್ನೊಂದು ಎಷ್ಟೇ ಆಯ್ತಂದ್ರೂ ಅರ್ಧಮರ್ಧ ಇಂಗ್ಲಿಷ್ ಮಾತಾಡುತ್ತೆ. ಹೌದಲ್ಲೇ, ನಮ್ ಕರ್ನಾಟಕದವ್ರಿ ಹೇಳೋದ್ ಬೇಕಾಗಿಲ್ಲ ಎಂತ ಆದ್ರು
1: ಬಟ್ಲರ್ ಇಂಗ್ಲಿಷ್.
0: ಮೂರನೇದು ಎಲ್ಲ ನಮ್ ಮ್ಯಾಜಿಕ್, ಗೆ ಭಾಷೆ ತೊಂದ್ರೆನೇ ಇಲ್ಲ.
1: ಅದೇ
0: ಇದು ಮ್ಯಾಜಿಕ್ ಅವ್ರು ನೋಡೋದಲ್ವಾ. ಈಗ ನಾನು ಫುಲ್ಲಿ ಅಲ್ಲಿ ಯಾರು ಒಬ್ರಿಗೂ ಕನ್ನಡ ಹಿಂದಿ ಯಾವ್ದು ಬರಲ್ಲ, ಓನ್ಲಿ ಯಾವ್ದು ಇಲ್ಲ ಫ್ರೆಂಚ್ ಮಾತಾಡೋನ್ ಬಂದ್ ಕೂತ್ಕೊಂಡಿದ್ದಾನೆ ಅಂದ್ರು, ನಾನು ಕನ್ನಡದಲ್ಲೇ ಏನಾದ್ರು ಮಾತಾಡ್ಕೊಂಡು ಮ್ಯಾಜಿಕ್ ಮಾಡಿದಾಗ ಅದನ್ನ ಅಷ್ಟು ಅವರು ಖುಷಿ
1: ಮಾಡ್ಕೋತಾರೆ.
0: ನಾನು ಫಸ್ಟ್ ಮ್ಯಾಜಿಕ್ ಮಾಡಿರೋದು ಬ್ಯಾಂಕಾಕ್ ನಲ್ಲಿ, ಇದು ಆಮೇಲೆ ದುಬೈನಲ್ಲಿ ಮಾಡಿದೆ, ಮಲೇಷಿಯಾ ಮಾಡಿದೆ, ಈಗ ನೆಕ್ಸ್ಟ್ ಫೆಬ್ರವರಿ 15ಕ್ಕೆ ಮತ್ತೆ ದುಬೈ ಕಾರ್ಯಕ್ರಮ ಇದೆ. ನನ್ನ ಮಗನ ಕಾರ್ಯಕ್ರಮ ಬ್ಯಾಂಕಾಕ್ ನಲ್ಲಿ ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನದಲ್ಲೇ ನಮ್ಮ ಮಗನದ ಕಾರ್ಯಕ್ರಮ ಸಹ ಆಗಿತ್ತು. ಆಮೇಲೆ ಹಾಂಗ್ಕಾಂಗ್ ಒಂದ್ ಮಾಡಿದ್ದೀನಿ.
1: ಹೌದು, ಈಗ ನಿಮ್ಮ ಮನದನ್ನೇ ನೇತ್ರಾವತಿ ಅವರು ಜಾದುವಿಗೆ ಬಂದದ್ದು ನಿಮ್ಮ ಪ್ರೀತಿಯ ಒತ್ತಾಯದಿಂದ ಅಥವಾ ಅವರೇ ಆಸಕ್ತಿ?
0: ಇಲ್ಲ, ಈಗ ನಮ್ಮನೆಯಲ್ಲೇ ಬೆಳೆದಿದ್ದವಳು. ಮದುವೆ ಮುಂಚೆ ಸಹ ನಾನೊಂದು 28 ವರ್ಷ ಹಿಂದೆ 28-29 ವರ್ಷ ಇಲ್ಲೇ ಗೋಪಾಡಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ಇದ್ದಾಗ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೆ. ಇದು ಅವಳು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ಲು, ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ಲು
1: ಆಗಳಿಕೆ
0: ಆಗಳಿಕೆ. ಅದಾದ ನಂತರ ಮದುವೆ ಆದ್ಮೇಲೆ ನನ್ನ ಪ್ರಪಂಚನೇ ಒಂದು ಹೋಟ್ಲು, ಎರಡನೇದು ಮ್ಯಾಜಿಕ್
1: ಜಾದು.
0: ಬರೀ ಹೋಟ್ಲ್ ಅಂತೇಳಿ, ಹೋಟ್ಲಿಗೆ ಸಹ ಬೆಳಿಗ್ಗೆ ಮಗುನ್ ನಮ್ಮ ಮಗ ಹುಟ್ಟಿದ್ಮೇಲೆ ಹೇಳದ್ನಲ್ಲ, ಹೋಟ್ಲಿಗೆ ಸಹ ಬಂದ್ ನಿಲ್ತಾ ಇದ್ದ.
1: ನೇತ್ರಾವತಿ ಅವ್ರನ್ನ ಹೆಂಗ್ ಟ್ರೈನ್ ಮಾಡಿದ್ರಿ ಈಗ ಜಾದು ಅಲ್ಲಿ? ಈಗ ನಿಮ್ಮನ್ನೆಲ್ಲಾದ್ರೂ ಜಾದು ಮಾಡಬಹುದಾರ? ಅಷ್ಟ
0: ಈಗ ಕಾರ್ಯಕ್ರಮ ಕೇಳೋರೆ ಏನ್ ಹೇಳ್ತಾರಂದ್ರೆ, ಇದು ನೀವ್ ಇಬ್ರು ಬರಬೇಕು, ಅವ್ರು ಇರ್ಬೇಕು ಅಂತ
1: ಜೊತೆಯಾಗಿ ಬರ್ಬೇಕು ಅಂತಾರೆ.
0: ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಇವ್ರು, ಮತ್ತೆ ಓನಾಗಿ ಸಹ ಕಾರ್ಯಕ್ರಮ ಕೊಡ್ತಾಳೆ. ಅದಕ್ಕಿಂತ ನನಗೇನಂದ್ರೆ ಮ್ಯಾಜಿಕ್ ನಾವು ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿ ನಮ್ಗೆ ರೆಡಿ ಮಾಡಿಕೊಡ್ತಾರೆ ಅಲ್ಲಿ ನಮ್ಗೆ ಸುಲಭ ಆಗೋದು. ಅದು
1: ರೆಡಿ ಮಾಡಿಕೊಡೋರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನೀವು
0: ಎಲ್ಲ ಅವಳು ನೋಡ್ಕೊಂತಾಳೆ. ಅದು ಎದುರುಗಡೆ ಹೇಳಿದ್ರೆ ಹೊಗಳದಾಗೆ ಅನ್ಸತ್ತೆ, ಅದು ಪಬ್ಲಿಕ್ ಸಹ ಇಲ್ಲ ನಿಮ್ಮಿಬ್ರು ಕಾಂಬಿನೇಷನ್ ಅವರು ಬರಬೇಕು ಈ ರೀತಿ ಕರೆದಾಗ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ. ವೇಷಭೂಷಣ ಕಾಸ್ಟ್ಯೂಮ್ ಹೇಗಿರ್ಬೇಕು, ಒಂದು ಐಟಮ್ ಮಾಡಿದ್ಮೇಲೆ ಆ ಐಟಮ್ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು. ಈಗ ನಾವು ಕೆಲವೊಂದು ಕಲೆಯಲ್ಲಿ ನಮ್ಮ ಜಾದುಗಾರದ ಕೆಲವೊಂದು ನಾವು ತಪ್ಪು ನೋಡ್ತೀವಿ, ಒಂದು ಐಟಮ್ ಆಗುತ್ತೆ ತೆಗೆದು ಬಿಸಾಕ್ತಾರೆ ಅದನ್ನ, ಇದೆಲ್ಲ ಆಗಬಾರ್ದು. ಇದಕ್ಕೆ ಈ ಟೈಮ್ನಲ್ಲಿ ಇನ್ನೊಂದು ನಾನು ಗುರುಗಳನ್ನ ನೆನೆಸ್ಕೊಂತೀನಿ, ನನಗೆ ಮೊಹಮ್ಮದ್ ಗೌಸ್ ಅಂತ ಆಂಧ್ರದಲ್ಲಿ ಆವಾಗಲೇ ಇಲ್ಯೂಷನ್ ಅಂದ್ರೆ ದೊಡ್ಡ ಮಟ್ಟದ ಮ್ಯಾಜಿಕ್ ಎರಡು ಮೂರು ಲಾರಿ ಆಗುವಷ್ಟು ಅವರದ್ದು ಐಟಮ್ ಇರ್ತಾ ಇತ್ತು. ಅವ್ರು ಹೇಗಂದ್ರೆ ಒಂದೊಂದು ಊರಲ್ಲಿ ಬಂದ್ರೆ ಎರಡೆರಡು ತಿಂಗಳು ಹಾಲ್ ಬುಕ್ ಮಾಡಿಕೊಂಡು ಕಾರ್ಯಕ್ರಮ ಕೊಡುವಂತವ್ರು. ನಾನು ಮ್ಯಾಜಿಕ್ ಕಲ್ತ ಮೇಲೆ ಅವರು ಮಕ್ಕಳಿಬ್ಬರಿದ್ರು, ಅವರು ನನ್ನ ವಯಸ್ಸಿನವರು, ಮೊಹಮ್ಮದ್ ಗೌಸ್ ಅವ್ರ ಮಕ್ಕಳು ನನ್ನ ವಯಸ್ಸಿನವರು. ನನ್ನ ಹೋಟ್ಲ್ ಇರ್ತಾ ಇತ್ತು, ನನ್ನ ಹೋಟ್ಲಿಗೆ ಅಲ್ಲೇ ಮುಂದ್ಗಡೆ ಹಾಲ್ ಇರ್ತಾ ಇತ್ತು, ಚಾ ಕುಡ್ಲಿಕ್ಕೆ ನನ್ನ ಹತ್ರ ಬಂದು ನಾನು ಮ್ಯೂಸಿಷಿಯನ್ ಅಂದಾಗ ಅವರು ಬಹಳ ನನ್ನನ್ನು ಆತ್ಮೀಯವಾಗಿ ನೋಡ್ತಾ, ಆಮೇಲೆ ಅವ್ರ ಮಕ್ಕಳು ನನ್ನ ವಯಸ್ಸಿನವರಲ್ವಾ, ಅದಕ್ಕೆ ನಾನು ಸ್ವಲ್ಪ ಈ ಹೊಸ ಈ ಮ್ಯಾಜಿಕ್ ನಲ್ಲಿ ಪಾರಿವಾಳ ಮಾಡುವಂತದ್ದು ಡವ್ ಆಕ್ಟ್ ಅಂತೀವಿ, ಇದನ್ನೆಲ್ಲ ಕಲ್ತ್ಕೊಂಡು ಬಂದಿದ್ದೆ ನಾನು. ಅವ್ರೇನ್ ಮಾಡಿದ್ರು, ಅವ್ರ ಮಕ್ಕಳನ್ನ ಪ್ರಕಾಶ್ ಪ್ರಕಾಶ್ ನನ್ನ ಮಕ್ಕಳಿಗೆ ಇದನ್ನ ನೀನು ಕಲ್ಸ್ಕೊಡು, ನಾನೇನಂದ್ರೆ ಈ ತುಂಬಾ ಇಲ್ಯೂಷನ್ ಐಟಮ್ ಇವ್ರದ್ದು ಜಾದು ಸಾಮ್ರಾಜ್ಯನೇ ಇತ್ತು ಅವ್ರ ಹತ್ರ, ಅದರಲ್ಲಿ ಎಷ್ಟೋ ಜ್ಞಾನ ಅವರಿಂದ ಸಿಕ್ತು. ಅದೆಲ್ಲಕ್ಕಿಂತ ನಾನು ಅವರಿಂದ ಕಲ್ತಿದ್ದೇನಂದ್ರೆ, ಯಾವುದೇ ಒಂದು ಹೊಸ ಮ್ಯಾಜಿಕ್ ಐಟಮ್ ಅವರು ತಯಾರು ಮಾಡಿದಾಗ ನಮ್ಮ ಹಿಂದೂ ಸಂಪ್ರದಾಯದಂತೆ ಅದಕ್ಕೆ ಪೂಜಾ ಮಾಡಿ ತೆಂಗಿನಕಾಯಿ ಒಡೆದು ಅದನ್ನ ಅವತ್ತು ಫಸ್ಟ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು. ಇದು ನನಗೆ ಎಷ್ಟು ಈಗಾದ್ರೂ ಅದನ್ನ ನಾನು ಅಳ ಈಗ ನಾನು ಒಂದು ಇಲ್ಯೂಷನ್ ಐಟಮ್ ತಯಾರು ಮಾಡಿದೆ, ಇದು ಅದನ್ನ ನಾನು ಅವರನ್ನ ಅವರಿಂದ ಕಲ್ತಿದ್ದೇನಂತಂದ್ರೆ, ನಾನ್ ಸಹ ಅದನ್ನ ಪೂಜೆ ಮಾಡಿ ಫಸ್ಟ್ ಕಾರ್ಯಕ್ರಮದ ಮುಂಚೆ ಅದನ್ನ ನಾನು ಪೂಜೆ ಮಾಡಿಸ್ತೀನಿ, ಇದನ್ನ ನಾನು ಅಳವಡಿಸ್ಕೊಂಡೆ. ಎರಡನೇದು, ಅವರು ನನ್ನ ಕೇಳಿದ್ರು, ಪ್ರಕಾಶ್ ಇಷ್ಟು ಐಟಮ್ ಇದೆ ನಿನ್ಗೆ ಯಾವ್ದು ಬೇಕು ನಾನು ತಯಾರು ಮಾಡಿ ಕೊಡ್ತೀನಿ ಅಂದ್ರು. ಆ ಟೈಮ್ನಲ್ಲಿ ನಾವೆಲ್ಲ ಹೇಗಂತಂದ್ರೆ ಸೂಟ್ಕೇಸ್ ಒಳಗಡೆ ಆಗುವಂತ ಐಟಮ್ಗಳು ಬೇಕು ನಮ್ಗೆ, ನಾವು ಶಾಲೆ ಪ್ರೋಗ್ರಾಮು ಈ ಪ್ರೋಗ್ರಾಮು ಇದೆಲ್ಲ, ಈ ದೊಡ್ಡ ದೊಡ್ಡದು ಬಾಡಿ ಕಟ್ ಮಾಡುವಂಥದ್ದು ಗಾಳಿಯಲ್ಲಿ ತೇಲ್ಸುವಂಥದ್ದು ಇದೆಲ್ಲ ಬೇಡ ಅಂತೇಳಿ, ಆದ್ರೆ ಒಂದು ಮೂರು ಕತ್ತಿ ಮೇಲೆ ಮಲಗು, 3-4 ಎಲಿವಿಷನ್ ಅಂತೀವಿ ನಾವು, ನನಗೆ ಆ ಮೂರು ಕತ್ತಿ ಮೇಲೆ ಮಲಗುವಂತ ಒಂದು ಐಟಮ್ ಬೇಕು ಅಂತ ಹೇಳಿದೆ ಅವರಿಗೆ, ಇದು ಅದೊಂದು ಮಾಡಿಸ್ಕೊಡಿ ಅಂತೇಳಿ. ಅದಕ್ಕೆ ಸಂತೋಷದಿಂದ ಒಪ್ಕೊಂಡ್ರು, ಯಾಕಂದ್ರೆ ನನ್ನ ಒಂದು ಅವರು ನನಗೆ ಮಗನ ಸ್ಥಾನ ಕೊಟ್ಟಿರಾಯ್ತು. ಅಲ್ಲಿಂದ ಅವರು ಕಾರ್ಯಕ್ರಮ ಮುಗಿಸಿ ದ್ರೋಣಾಚಲಂ ಆಂಧ್ರ ದೋನ್ ಅಂತೀವಿ ದ್ರೋಣಾಚಲಂ ಅಲ್ಲಿ ವಾಪಸ್ ಹೋದ್ರು. ವಾಪಸ್ ಹೋಗಿ ಆ ಕತ್ತಿ ಅಂದ್ರೆ ಇದು ಅವಾಗಲ್ಲ ಆ ಬೆಂಕಿ ಕಾಯಿಸಿ ಆ ಕತ್ತಿ ತಯಾರು ಮಾಡಿ ಆ ರೀತಿನೇ ಮಾಡೋದಿತ್ತದು, ಅದನ್ನೆಲ್ಲ ತಯಾರು ಮಾಡಿದ್ರು. ಅಷ್ಟೊತ್ತಿಗೆ ಅವರಿಗೆ ಹೆಲ್ತ್ ಇಶ್ಯೂ ಬಂತು, ಅವರಿಗೆ ಆಸ್ಪತ್ರೆ ಅಡ್ಮಿಟ್ ಆದ್ರು. ಆದಾಗ ತನ್ನ ಅವರು ಮಕ್ಕಳಿಗೆ ಹೇಳಿದ್ದಂತೆ, ಈ ಐಟಮ್ನ ಕಂಪ್ಲೀಟ್ ಮಾಡಿ ಪ್ರಕಾಶ್ನಿ ಕೊಡಬೇಕು.
1: ಸೋ ಕಮಿಟೆಡ್
0: ಆ ಮೂರು ಕತ್ತಿ ಐಟಮ್. ಅಷ್ಟೊತ್ತಿಗೆ ನಾನು ಹೋಗಲ್ಲಿವರೆಗೆ ಅವರು ತೀರ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಮಕ್ಕಳು, ನನ್ನ ಅಪ್ಪನ ಆಸೆ ಇದೆ ಪ್ರಕಾಶ್ನಿಗೆ ಈ ಐಟಮ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತೇಳಿ ಆ 3-4 ಇಲ್ಯೂಷನ್ನ ಮಾಡಿಸಿಕೊಟ್ರು ನನಗೆ ಅವ್ರ ಮಕ್ಕಳು. ಈಗಲೂ ಆ ಮ್ಯಾಜಿಕ್ಕನ್ನು ಮಾಡುವಾಗ, ಅಂದರೆ ಮೂರು ಕತ್ತಿ ಮೇಲೆ ಒಂದು ಹುಡುಗಿನ ಮಲಗಿಸ್ತೀವಿ, ಈಗಂತೂ ಅದನ್ನ ಲೇಟೆಸ್ಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಡ್ಕೊಂಡಿರೋದು ಇಂಡಿಯಾದಲ್ಲಿ ನನ್ನ ಹತ್ರ ಮಾತ್ರ ಇರೋದು ಅದು ಮೂರ್ಕತ್ತಿ. ಒಂದು ತಲೆ ಹತ್ರ ಬಂದಿರತ್ತೆ, ಒಂದು ಬೆನ್ನು, ಒಂದು ಕಾಲತ್ರ ಬಂದಿರತ್ತೆ. ಮಲಗಿಸಿದ ಮೇಲೆ ಕಾಲತ್ರ ಇರುವ ಕತ್ತಿನೂ ತೆಗಿತೀವಿ, ಬೆನ್ನತ್ರ ಇರುವ ಕತ್ತಿನೂ ತೆಗಿತೀವಿ ನಾವು. ಆಮೇಲೆ ಓನ್ಲಿ ತಲೆ ಹತ್ರ ಇರೋ ಕತ್ತಿ ಮೇಲೆ ಮಾತ್ರ ಮಲಗಿರ್ತಾಳೆ. ಮತ್ತೆ ಸುತ್ತಲೂ ಜನ ಇದ್ರು ಈ ಮ್ಯಾಜಿಕ್ ಅನ್ನ ನಾನು ಮಾಡಿ ತೋರ್ಸ. ನಾನು ಮ್ಯಾಜಿಕ್ ನಲ್ಲಿ ಇತ್ತೀಚೆಗೆ ಇಂಪ್ರೂವ್ ಮಾಡ್ಕೊಂಡದ್ದು ಏನಂದ್ರೆ, ಮುಂಚೆ ಹೇಗಿರ್ತಿತ್ತು, ಯಾವ್ದಾದ್ರು ಒಂದು ದೊಡ್ಡ ಮ್ಯಾಜಿಕ್ ಮಾಡುವಾಗ ಮೂರ್ ಕಡೆ ಕ್ಲೋಸ್ ಇರ್ತಾ ಇತ್ತು, ಎದುರುಗಡೆ ಮಾತ್ರ ಜನ ನೋಡ್ಬೇಕು, ಯಾರು ಹತ್ರ ಬರಬಾರ್ದು, ಹಿಂದ್ಗಡೆ ಬರಬಾರ್ದು, ಸೈಡಿಗೆ ಬರಬಾರ್ದು ಇದು. ಆದ್ರೆ ನನಗೆ ಸಿಗುವಂತ ವೇದಿಕೆ ಎಲ್ಲ ಎಂತ ಆಯ್ತಂದ್ರೆ, ನಾವು ಒಂದು ಹಳ್ಳಿ ಊರಲ್ಲಿ ಟ್ರ್ಯಾಕ್ಟರ್ ಮೇಲೆ ಕೊಟ್ಟದ್ದು ಇತ್ತು, ಅದೇ ವೇದಿಕೆ, ಎರಡು ಟ್ರ್ಯಾಕ್ಟರ್ ನಿಲ್ಸಿ ಅದೇ ಸ್ಟೇಜ್, ಎಲ್ಲ ಸರೌಂಡಿಂಗ್ ಜನ,
1: ಸುತ್ತ ಜನ,
0: ಆ ಬದಿಯಲ್ಲಿ ಹೇಳ್ತನಲ್ಲ ಇಂಥದ್ದು ಕಾರ್ಯಕ್ರಮ ಕೊಡು. ಆಮೇಲೆ ಈ ಜಾತ್ರೆ ಗೀತ್ರೆ ನೀವು ಅಲ್ಲಿ ಬಂದು ನಿತ್ಕೊಂಡ್ ಬೇಡ, ಇಲ್ಲಿ ನಿತ್ಕೊಂಡ್ ಬೇಡ ಅಂತ
1: ಹೇಳಕ್ಕೆ ಆಗ್ತಿಲ್ಲ,
0: ಆಗ್ತಿಲ್ಲ ಮಾತು ಕೇತಿಲ್ಲ. ನಾನೇ ಚೇಂಜ್ ಆದೆ, ನನಗೀಗ ಐಟಮ್ ನ ಚೇಂಜ್ ಮಾಡ್ಕೊಂಡೆ, ಸುತ್ತಲೂ ಜನ ಇದ್ರು ಮಾಡುವಂತ ಐಟಮ್ ನಾನು ತಯಾರು ಮಾಡಬೇಕು, ನನಗೆ ಅದು ನನಗೆ ತೊಂದರೆ ಆಗಕಾಗ. ಅಂತ ಐಟಮ್ ನ ಸ್ವಲ್ಪ ಕಷ್ಟ ಆಯ್ತು ನನಗೆ ಪ್ರಾರಂಭದಲ್ಲಿ, ಅಂತ ಐಟಮ್ ನಾನು ಕೆಲವೊಂದು ವಿಶೇಷವಾಗಿ ತಯಾರು ಮಾಡ್ಕೊಂಡೆ. ಅದಕ್ಕೆ ಕೆಲವೊಂದು ಜಾತ್ರೆ, ಕೆಲವೊಂದು ಸನ್ನಿವೇಶ, ಕೆಲವೊಂದು ಸ್ವಾಮೀಜಿಗಳು, ಈಗ ಸ್ವಾಮೀಜಿಗಳು ವೇದಿಕೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ನನ್ನ ಜಾದು ಮಾಡಿರ್ತಾರೆ, ಇಲ್ಲ ನೀವೆಲ್ಲ ಎದ್ದೋಗಿ ಮುಂದೆ ಕೂತ್ಕೊಳ್ಳಿ ಅಂತೇಳಿ, ಅದು ನನಗೂ ಇಷ್ಟ ಬರೋದಿಲ್ಲ. ನಾನು ಹೇಳ್ತೀನಿ, ಕೆಲವೊಂದು ಕಡೆ ಕೇಳ್ತಾರೆ ಇಲ್ಲ ನಾವು ಎದ್ದು ಹೋಗ್ತೀವಿ ಅಂದ್ರೆ, ಇಲ್ಲ ಸ್ವಾಮೀಜಿ ನೀವು ಅಲ್ಲೇ ಕೂತ್ಕೊಳ್ಳಿ ಅಂತೀನಿ ನಾನು, ನನಗೇನು ತೊಂದರೆ ಇಲ್ಲ, ನೀವು ಕೂತ್ಕೊಂಡ ನಿಮ್ಮ ಹತ್ತಿರದಲ್ಲಿ ನಡೆಯುವಾಗ ಇನ್ನೂ ನೀವು ಸಂತೋಷ ಪಡ್ತೀರಿ. ಈ ರೀತಿ ನನಗೆ ಆ ಭಾಗದಲ್ಲೇ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಈಗ ನಾನು ಮಾಡ್ಕೊಂಡಿರೋದು, ಸುತ್ತಲೂ ಜನ ಇದ್ರು ನಾನು ಮ್ಯಾಜಿಕ್
1: ಮಾಡ್ತೀನಿ. ಅಲ್ಲ ಮರದೆ ನಂಗೆ ಒಂದು ಅರ್ಥ ಆಯ್ತು ಇಪ್ಪದ ಎಂತ, ನಾವು ಶಾಣಕಿ ಪದಿಗೆ ನಾವು ಸಹ ಜಾದು ಎಲ್ಲ ಕೊಂಡು ಅದು ಹೆಂಗದು ಪಾರಿವಾಳ ಎಲ್ಲಿಂದ ಬಂತು, ದುಡ್ಡು ಕೊಯಂಗೆ ಎಂಥದ್ದು ಇರಲ್ಲ, ಹೊರದು ಹಾಕಿರು ಪೇಪರ್ ಎಲ್ಲ ಅದು ವಾಪಸ್ ಸರಿ ಐತಲ್ಲ, ಅದು ಹೆಂಗೆ ಆ ತರ ಈ ಹೂದಾನೆಲ್ಲ ಇಡ್ತಾರಲ್ಲ ಫ್ಲವರ್ ಅದು ಬಣ್ಣ ಒಂದಿದಿತ್ತಲ್ಲ, ಇದು ಹೊತ್ತು ಕಲರ್ ಎಲ್ಲಿಂದ ಬಂತು, ಇದೆಲ್ಲ ಪ್ರಶ್ನೆ ಅಪ್ಪದಿತ್ತು. ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದಾರೆ ಕೊಣ್ಮೈಕೋ ಅಂತ ಹೇಳ್ತಾರೆ, ಅದು ಎಂತದ್ದು ಕೊಣ್ಮೈಕ ಮಾಡದ್ದು ಅಂತ. ಹೆಂಗದ್ ನೀವು ಸಹ ಯೂಸ್ ಮಾಡ್ತಿದ್ರೆ ಆ ವರ್ಡ್ ಒಂದು ಇಲ್ಯೂಷನ್ ಅಂತ
0: ಹೇಳ್ಕೊಂಡು
1: ಅಲ್ದ.
0: ನನ್ನ ತಂಡದ ಹೆಸರೇ ಭ್ರಮಾಲೋಕ.
1: ಭ್ರಮಾಲೋಕ
0: ಭ್ರಮಾಲೋಕ
1: ಭ್ರಮಾಲೋಕ ನಿಮ್ಮ ತಂಡದ ಹೆಸರು,
0: ತಂಡದ ಹೆಸರು.
1: ಅದೇ ನನ್ಗೆ ಅನ್ಸುದು ಈಗ ಅದು ಹೆಂಗೆ, ಈಗ ನಿಮ್ಮ ಒಂದು ವಿಡಿಯೋ ತೋರಿಸ್ರೆ, ನಿಮ್ ಹೆಂಡತಿ ಜೀನ್ಸ್ ಟಿ ಶರ್ಟ್ ಹಾಕೊಂಡಿದ್ದೀರ, ಕಡೆ ನೀವು ಒಂದ್ಸಲ ಬಟ್ಟೆ ನಿಮ್ ಮೇಲೆ ಕೆಳಗೆ ಮಾಡೋದಿಗ ಅವ್ರು ಒಳ್ಳೆ ಘನ ಸೀರೆ ಉಟ್ಕ ಬಂದ್ರೆ ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದೆಲ್ಲ ಹೆಂಗೆ ಅಂತ
0: ಹೇಳುದಲ್ಲ. ಇದಕ್ಕೆ ನಾವು ನಮ್ಮ ಮ್ಯಾಜಿಕ್ ಅಂದ್ರೆ ಕೈ ಚಳಕ, ನಮ್ ಬುದ್ಧಿನ ಯೂಸ್ ಮಾಡ್ತೀವಿ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ. ಇದು
1: ವಿಜ್ಞಾನ ಬುದ್ಧಿ ಕೈ ಚಳಕ, ಎಷ್ಟು ಸ್ಪೀಡ್ ಇದೀರಿ, ಕ್ವಿಕ್ ಇದೀರಿ, ದಟ್ ಆಲ್ಸೋ ಮ್ಯಾಟರ್ಸ್ ಅಲ್ದಾ. ಸೊ ಅದೇ ಮಾರ್ರೆ, ಈಗ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ರೆ ನಂಗು ಅನ್ಸುತ್ತೆ ನನ್ಗೊಂಚು ಜಾದು ಕಲಿಕಮಗೆ ಶಿಷ್ಯ ಹಾಪಗೆ.
0: ನಮ್ಮ ಜಾದು ವಿದ್ಯೆನೇ ಬಳಸ್ಕೊಂಡು ನಾನು ಹೇಳ್ತೀನಿ, ಈಗ ಏನು ಗಾಳಿಯಲ್ಲಿ ವಿಭೂತಿ ತಕ್ಕೊಟ್ಟೆ, ಗಾಳಿಯಲ್ಲಿ ಹೂ ತಕ್ಕೊಟ್ಟೆ, ಇದೆಲ್ಲ ನಾನು ಏನ್ ಹೇಳ್ತೀನಿ ಅದು ಕೈ ಚಳಕ ಅಷ್ಟೇ. ಸೃಷ್ಟಿ ಸಾಧ್ಯ ಇಲ್ಲ, ನಾಶನೂ ಸಾಧ್ಯ ಇಲ್ಲ, ಪರಿವರ್ತನೆ ಮಾಡಬಹುದು
1: ಅಷ್ಟೇ.
0: ಹೌದಾ, ಈಗ ನಾನು ಮ್ಯಾಜಿಕ್ ನಲ್ಲೂ ನಾನು ನಾವು ಈಗ ಮ್ಯಾಜಿಕ್ ನಲ್ಲಿ ಸೃಷ್ಟಿ ಮಾಡ್ತೀವಿ, ಆದ್ರೆ ನಾವೇ ಹೇಳ್ತೀವಿ ಇದು ಹೌದಾ, ಇದು ನಾವು ಹೇಳ್ತೇವೆ ನಿಮ್ ಕಣ್ಣುಗಳಿಗೆ ನಾನು ಮೋಸ ಮಾಡಿರೋದು ಹೌದಾ, ಇದು ಏನಿದ್ರು ಇದು ಕೈ ಚಳಕ.
1: ಈಗ ನಿಮ್ಮ ಜಾದು ನೀವು ಎಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು, ಅತ್ಯದ್ಭುತ ಆಗಿತ್ತ?
0: ಅದು ಹೇಳ್ತೀನಲ್ಲ, ಈಗ ನಮ್ಗೆ ಸಂತೋಷ ಕೊಡೋದೆ ನನ್ನ ಒಂದು ಕಾರ್ಯಕ್ರಮ ಕರೆದು ಅವ್ರು ಎಷ್ಟು ಪೇಮೆಂಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜಾದು ಅವರಿಗೆ ಎಷ್ಟು ಇಷ್ಟ ಆಗಿದೆ, ಆ ಕಾರಣಕ್ಕೆ ಈಗ ಹತ್ತತ್ರ 4,000 ಕಾರ್ಯಕ್ರಮ ನಂದು ಕಂಪ್ಲೀಟ್ ಆಗಿರೋದು. ಈಗ ಈ ತಿಂಗಳು ಬರೋ ತಿಂಗಳು ಒಂದು ಹಲವಾರು ಇದರಲ್ಲಿ
1: ಕಾರ್ಯಕ್ರಮಗಳೆಲ್ಲ
0: ಬರೋ ತಿಂಗಳಲ್ಲಿ ಸಹ ಒಂದು ನ್ಯಾಷನಲ್ ಮ್ಯಾಜಿಕ್ ಸೆಮಿನಾರ್ ಬೆಂಗಳೂರಲ್ಲೇ ನಡೀತಾ ಇದೆ. ಎಲ್ಲ ಆಲ್ ಓವರ್ ಇಂಡಿಯಾ ಮ್ಯಾಜಿಷಿಯನ್ ಬರ್ತಾ ಇದಾರೆ, ಅವರು ಮುಂದೆ ಪರ್ಫಾರ್ಮೆನ್ಸ್ ಗೆ ನನ್ನ ಮ್ಯಾಜಿಕ್ ಫಿಕ್ಸ್
1: ಇಟ್ಟಿದ್ದಾರೆ.
0: ಫೋನ್ ಮಾಡಿ ಇಷ್ಟೇ ಹೇಳಿದ್ದು, ಇಲ್ಲ ಸರ್ ನಿಮ್ದು ಕ್ರಿಯೇಟಿವ್ ಮ್ಯಾಜಿಕ್ ಅಲ್ಲ, ಅದಕ್ಕೋಸ್ಕರ ನಿಮ್ ಮ್ಯಾಜಿಕ್ ನಾವು ಫಿಕ್ಸ್ ಮಾಡಿದ್ವಿ ಆಗತ್ತ ಕೇಳಿದ್ರು ಅವರು. ನಾನು ಅದೇ ಹೇಳಿದೆ, ಅಲ್ಲ ಒಬ್ಬ ಜಾದುಗಾರ ಆಗಿ ಇನ್ನೊಬ್ಬರನ್ನ ಕರೆಯೋದ್ರು ಕರಿತಿದ್ರಿ ನೀವು, ಹೌದಾ? ಇದು ನನಗೆ ಇಲ್ಲ ಅಂತೇಳಿ ಹೇಳೋಕಾತಿಲ್ಲ, ನಾನು ಬಂದ ಮಾಡ್ತೇನೆ ಅಂತೇಳಿ.
1: ವೆರಿ ನೈಸ್. ಈಗ ನೀವು ಊರಿಗೆ ಶಿಫ್ಟ್ ಆಯ್ರಿ, ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
0: ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ಊರ್ ಕಡೆ ಜಾಸ್ತಿ ಇದ್ದೀನಿ, ಆದ್ರೂ ತಿಂಗಳಿಗೆ ಒಂದ್ಸಲ, ಯಾಕಂದ್ರೆ ನಾನು 35 ವರ್ಷ ಆ ಭಾಗದಲ್ಲಿ ಇರೋದಕ್ಕೆ ಕಾರ್ಯಕ್ರಮ ಜಾಸ್ತಿ ನನಗೆ ಆ ಭಾಗದಲ್ಲೇ ಬರ್ತಾ ಇದೆ. ಅದರಲ್ಲೂ ಏನಂದ್ರೆ ನನ್ನ ಕೆಲವೊಂದು ಸ್ಟೂಡೆಂಟ್ ಇದ್ದಾರೆ, ಶಿಷ್ಯಂದ್ರಿದ್ದಾರೆ, ಕೆಲವೊಂದು ಕಾರ್ಯಕ್ರಮ ಈ ಬರ್ತ್ಡೇ ಇಂಥ ಕಾರ್ಯಕ್ರಮ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಒಂದೊಂದು ಮಠದ್ದು ಇಲ್ಲ ನೀವೇ ಬರಬೇಕು, ನೀವು ದಂಪತಿಗಳಿಗೆ ಬರ್ಬೇಕಂದಾಗ ನಾವು ಹೋಗಿ ಬರ್ತಾ ಇದ್ವಿ. ಈಗ ಮತ್ತೆ ಬಿಜಾಪುರ ಮಠದ್ದು ಕಾರ್ಯಕ್ರಮ ಇದೆ, ನಿನ್ನೆ ಹಾವೇರಿ ಮಠದ್ದು ಅಲ್ಲಿ ಕಾರ್ಯಕ್ರಮ ಇದೆ, ಆಮೇಲೆ ಇನ್ನೊಂದು ಕೆಲವೊಂದು ಕಾರ್ಯಕ್ರಮ. ಈ ಶಿವರಾತ್ರಿ ಎಲ್ಲ ಹೇಗಾಗಿದೆ ಅಂದ್ರೆ ನನ್ನ ಪರ್ಮನೆಂಟ್, ನಾನು ಅಲ್ಲಿ ಶಿವರಾತ್ರಿ ತುಮಕೂರ್ ಹತ್ರ ಬೀದನ್ಗೆರೆ ಅಂತೇಳಿ ಅಲ್ಲಿ 160 ಆಂಜನೇಯ ಮೂರ್ತಿ ಇದೆ, ಪಂಚಮುಖಿ ಆಂಜನೇಯ. ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಾನಿಲ್ಲಿ ಎಲ್ಲಿವರೆಗೆ ಪೀಠಾಧಿಪತಿ ಇರ್ತೀನೋ ಅಲ್ಲಿವರೆಗೆ ಶಿವರಾತ್ರಿ ನೀವು ಬೇರೆ ಎಲ್ಲೂ ಕಾರ್ಯಕ್ರಮ ಮಾಡಬಾರ್ದು,
1: ಲೈಫ್ ಟೈಮ್ ಗೆ ಬುಕ್ ಮಾಡಿಬಿಟ್ಟಿದ್ದಾರೆ ಅವರು.
0: ಆಮೇಲೆ ಏನದ, ಈಗ ನಾನು ಅವಾಗ ಹೇಳಿದ್ರಿ ಮ್ಯಾಜಿಕ್ ಇಂದ ಸಂತೋಷ ಅಂತಲ್ಲ,
1: ಈಗ ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ, ಈಗ ನೀವು ಊರಲ್ಲೇ ಶುರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳಿ.
0: ಈಗ ತುಂಬಾ ವರ್ಷದ ಒಂದು ಕನಸು ನಂದು ಈ ಕ್ಷೇತ್ರದಲ್ಲಿ. ನಾವು ಮುಂಚೆ ನಾವು ಹೇಳ್ತೀವಿ ಇದನ್ನ ಅವ್ರು ಕಂಡು ಹಿಡಿದ್ರು, ಇದನ್ನ ಇವ್ರು ಕಂಡು ಹಿಡಿದ್ರು, ಕ್ಷೇತ್ರದಲ್ಲೇ ಇಷ್ಟು ವರ್ಷ ಬಂದು, ಹೌದಾ, ಏನಾದರೂ ಜನ ಮರಿಬಾರ್ದು, ಇನ್ನು ಮುಂದೆ ಸಹ ಒಂದು 100 ವರ್ಷ ನೆನ್ಪಿಟ್ಕೊಳ್ಬೇಕು ಜನ, ಅಂತ ಒಂದು ಮ್ಯಾಜಿಕ್ ಅನ್ನ ನಾನು ಮಾಡಬೇಕು ಅನ್ನೋದು ತುಂಬಾ ವರ್ಷದ ಒಂದು ಕನಸಿತ್ತು. ಒಂದ್ ಹಂತದ್ದು ಆ ಕತೆ ಇದ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಆದ್ರೂ ಲಾಸ್ಟ್ 3 ವರ್ಷ ಹಿಂದೆ ಒಂದು ಅದ್ರ ಬಗ್ಗೆ ಒಂದು ಫೈನಲ್ ಒಂದು ಇದನ್ನ ನಾನು ಒಂದು ಏಮ್ ತಗೊಂಡೆ. ನಾನು ಅಲ್ಲಿ ಬಳ್ಳಾರಿಯಲ್ಲಿ ಕಲ್ಯಾಣ ಸ್ವಾಮೀಜಿ ಅಂತೇಳಿ ನನಗೆ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಅವರು ನನಗೆ ಇದಕ್ಕೆ ಪೂರ್ತಿ ಸಹಕಾರ ನಾವಿದೀವಿ ನೀವು ಮುಂದುವರಿಸಿ ಅಂತ ಹೇಳಿದ್ರು. ಅದರ ಹೆಸರನ್ನ ಮಾಯಾಭಾರತ ಅಂತೇಳಿ ನಮ್ಮ ಓಂ ಗಣೇಶ್ ಅವರೇ ಕೊಟ್ಟಿದ್ದು, ನಮ್ಮ ಉಪ್ಪುಂದ ಸಾಹಿತಿಗಳು, ಜಾದುಗಾರರು ಹೌದು, ಸಿನಿಮಾ ನಟರು ಹೌದು, ಅವರೇ ಆ ಹೆಸರನ್ನ ಅದಕ್ಕೆ ಮಾಯಾಭಾರತ ಅಂತ ಹೆಸರು ಕೊಟ್ಟರು. ಇದು ಇದ್ರ ಬಗ್ಗೆ ಬಹಳ ಬ್ರೀಫ್ ಆಗಿ ನಾನು ಹೇಳ್ತೀನಿ. ಮ್ಯಾಜಿಕ್ ಲೋಕದಲ್ಲೇ ಒಂದು ಕ್ರಾಂತಿ ಮಾಡುವಂತ ಕ್ರಾಂತಿ ಆಗತ್ತೆ ಅನ್ನೋದಕ್ಕೆ ಆ ಧೈರ್ಯ ನನಗಿದೆ. ಯಾಕಂದ್ರೆ ಅಷ್ಟು ನಾನು 3 ವರ್ಷದಿಂದ ಅದ್ರ ಬಗ್ಗೆ ನಾನು ಕೆಲಸ ಮಾಡ್ಕೊಂತಾನೆ ಇದ್ದೀನಿ, 3 ವರ್ಷ ಆಯ್ತು ಈಗ. ಹಾಗೆ ಮಧ್ಯದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು, ಅದನ್ನು ನಾನು ಆಮೇಲೆ ಸ್ವಲ್ಪ ಹೇಳ್ತೀನಿ. ಇಡೀ ಜಾದುಗಾರರು ನಾವು ಹೇಳ್ತೀವಿ, ಜನರಿಗೆ ನಾವು ಇಷ್ಟು ಮನೋರಂಜನೆ ಕೊಡ್ತೀವಿ, ಹೌದಾ? ಮ್ಯಾಜಿಕ್ ಈಗ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಖುಷಿ ಪಡ್ತಾರೆ, ಅಷ್ಟು ಬೇಗ ಅಟ್ರಾಕ್ಟಿವ್ ಆಗ್ತಾರೆ ಮ್ಯಾಜಿಕ್ಕಿಗೆ. ಆದ್ರೆ ಒಬ್ಬ ಜಾದುಗಾರನ ಬದುಕು ಹೇಗಿರುತ್ತೆ ಇದು, ಇದನ್ನ ನಾನು ಅನುಭವಿಸಿದ್ದೀನಿ. ನನ್ನ ಸ್ನೇಹಿತರು, ಈಗ ಮೊನ್ನೆ ಒಬ್ಬ ನನ್ನ ಸ್ನೇಹಿತ ಫೋನ್ ಮಾಡ್ದ, ಜಸ್ಟ್ ಸ್ನೇಹಿತ ಅನ್ನೋದಕ್ಕಿಂತ ಇನ್ನು ಯಂಗ್ ಮ್ಯಾಜಿಷಿಯನ್, ಅಣ್ಣ ನನಗೆ ಮದುವೆ ಆಗ್ಲಿಕ್ಕೆ ಹುಡುಗಿ ಕೊಡೋದಿಲ್ಲ, ನಾನು ಜಾದುಗಾರ ಅಂದ್ರೆ ಕೊಡೋದಿಲ್ಲ, ಅದಕ್ಕೆ ನಾನು ಇವೆಂಟ್ ಆರ್ಗನೈಸರ್ ಅಂತಿದ್ದೀನಿ ಅಂತಾನೆ ಅವನು. ಅಲ್ಲ, ನಾನು ಅವನಿಗೆ ಬೈದೆ, ಅಲ್ಲ ನೀನು ಸುಳ್ಳು ಹೇಳ್ಕೊಂಡು ಯಾಕೆ ಆಗ್ತೀಯ, ಇದು ನಿನಗೆ ಜಾದು ಬಗ್ಗೆ ಪ್ರೀತಿ ಇದೆಯಲ್ವಾ, ಇದು ಬೇಕಾದ್ರೆ ಲೇಟ್ ಆಗಲಿ, ಇರೋ ಸತ್ಯನ ನೀನು ಹೇಳು, ಇದು ಅದು ಸತ್ಯನೋ. ಈಗ ಇದು ಬರೀ ಜಾದು ಅಂತೇಳಿ ಅಲ್ಲ, ನಿಮ್ಮಲ್ಲಿ ನೀವು ಎಷ್ಟೋ ಜನ ಯಕ್ಷಗಾನ ಕಲಾವಿದನ್ನ ಇಂಟರ್ವ್ಯೂ ಮಾಡಿದ್ರಿ, ಅವರಿಗೂ ಇದೇ ತೊಂದರೆ ಇತ್ತು. ಅವನು ಯಕ್ಷಗಾನ ಹೋಗೋನು, ಅವನಿಗೆ ಹುಡುಗಿ ಕೊಡಕ ಎಲ್ಲ, ಅದು ಕಲಾವಿದ ಅಂದ್ರೆ ನೃತ್ಯ ಕಲಾವಿದ, ಅವನಿಗೆ ಅವನು ಬರೀ ಡ್ಯಾನ್ಸ್ ಮಾಡ್ಕೊಂಡಿರುವನು, ಅವನಿಗೆ ಒಂದು ಇದಾಯ್ತು. ಎರಡನೇದು, ನಾವೆಲ್ಲ ಈ ಕಲೆನ ಹೌದಾ, ಈಗ ಜಾನಪದ ಕಲೆಗಾದ್ರೂ ಜಾನಪದ ಅಕಾಡೆಮಿ ಎಲ್ಲ ಇದೆ, ಗೌರ್ಮೆಂಟ್ ಸಹ ಸಪೋರ್ಟ್ ಮಾಡುತ್ತೆ. ನಮ್ಮ ಮ್ಯಾಜಿಕ್ಕಿಗೆ ಇದುವರೆಗೆ ಒಂದು ಅಕಾಡೆಮಿ ಆಗಿ ತಗೊಂಡಿಲ್ಲ, ಒಂದು ಕಲೆ ಆಗಿ ಗೌರ್ಮೆಂಟ್ ಮಾಡಿಲ್ಲ,
1: ಅದನ್ನು ಪರಿಗಣಿಸಲಿಲ್ಲ
0: ಇನ್ನೂ ಪರಿಗಣಿಸಲಿಲ್ಲ. ತುಂಬಾ ಹಿರಿಯ ಅದು ಜಾದುಗಾರರೆಲ್ಲ ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ನಮ್ಮ ಕನ್ನಡದಲ್ಲಿ ನಮ್ಮ ಪ್ರೊಫೆಸರ್ ಶಂಕರ್ ಇರ್ಬೋದು, ಉದಯ ಜಾದುಗಾರ ಇರ್ಬೋದು, ಕೆ ಎಸ್ ರಮೇಶ್ ಇರ್ಬೋದು, ತುಂಬ ಜನ ಅದಕ್ಕೋಸ್ಕರ ತುಂಬ ಶ್ರಮ ವಹಿಸಿದ್ದಾರೆ. ಆದರೆ ಅದು ಆಗತ್ತೆ, ಅದ್ರ ಬಗ್ಗೆ ನಾನು ಎಷ್ಟು ಹೋರಾಟ ಮಾಡ್ತೀನೋ ಅದು ಸೆಕೆಂಡ್ರಿ. ನನಗೆ ನನ್ನ ಹಾಗೆ ಈ ಥರ ಒಂದು ಹುಡುಗಿ ಕೊಡೋದಿಲ್ಲ. ಆಮೇಲೆ ನಾವು ಕಾರ್ಯಕ್ರಮ ಜಾಸ್ತಿ ರಾತ್ರಿ ಹೊತ್ತು ಕೊಡ್ತೀವಿ. ನಾವು ಕಾರ್ಯಕ್ರಮ ಮುಗಿಸಿ ಬರುವಾಗ ಅದೆಷ್ಟೋ ರಾತ್ರಿ ಆಗತ್ತೆ, ರಾತ್ರಿ ವಾಪಸ್ ಬರುವಾಗ ಯಾವುದೋ ವೆಹಿಕಲಲ್ಲಿ ಬರುವಾಗ ಈ ಬರುವಾಗ ನಮಗೇನಾದರೂ ಅನಾಹುತ ಆಯ್ತಂದ್ರೆ ನಮ್ಮನ್ನ ನೋಡೋರು ಯಾರು? ನಮಗೊಂದು ಕುಟುಂಬ ಇರುತ್ತೆ ಹೌದಾ, ಇದು ಇದನ್ನ ನೋಡೋರು ಯಾರು? ಈ ಒಂದು ಜಾದುಗಾರರ ಒಂದು ನೋವನ್ನೇ ಒಂದು ಕಥೆಯಾಗಿ ನಾನು ತಗೊಂಡು ಬಂದೆ ಇದು. ಆಮೇಲೆ ನನಗೆ ಅಘೋರಿಗಳಷ್ಟು ಕಥೆಯನ್ನು ಇದರಲ್ಲಿ ನಾನು ಸೇರಿಸಿದ್ದೀನಿ. ಹೋದ ವರ್ಷ ಕುಂಭಮೇಳ ಇಲ್ಲೇ ನಡೀತು, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು. ನಾನು ಆ ಕುಂಭಮೇಳಕ್ಕೆ ಹೋಗಿ 3 ದಿವಸ ಅಲ್ಲೇ ಇದ್ದೆ, ಅಘೋರಿಗಳ ಆಶೀರ್ವಾದ ತಗೊಂಡೆ. ಒಂದು ಅಘೋರಿಗಳ ತಂಡ ಸಹ ನನ್ನ ಈ ಒಂದು ಜಾದು ಕತೆ ಕೇಳಿ ಬರಲಿಕ್ಕೆ ನನಗೆ ಆಶೀರ್ವಾದ ಮಾಡಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಬರ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಧೈರ್ಯ ಬಂತು. ಈ ಮಾಯಾಭಾರತಕ್ಕೆ ನಾನು ಊರಿಗೆ ಬಂದಾಗ ನಾನು ಹೇಳಿದೆ, ನನಗೆ ಈ ಭಾಗದಲ್ಲಿ ತುಂಬ ವರ್ಷ ಬಳ್ಳಾರಿ ಭಾಗದಲ್ಲಿ ಇದ್ದದಕ್ಕೆ ಇಲ್ಲಿ ಜಯಂತ್ ಇರ್ಬೋದು, ಲೋಹಿತ್ ಇರ್ಬೋದು, ಕುಂದಾಪುರ ನಾಗರಾಜ್ ಇರ್ಬೋದು, ಇವರೆಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಈ ಭಾಗದಲ್ಲಿ. ಅವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಂದ್ರೂ ಪರಿಚಯ ಮಾಡಿಕೊಟ್ರು. ಅದಾದ ನಂತರ ಹೋದ ವರ್ಷ ಹೆಜ್ಜೆ ಗೆಜ್ಜೆ ಅಂತೇಳಿ ಒಂದು ಕಾರ್ಯಕ್ರಮ ಆಯಿತು, ಅದರಲ್ಲಿ ಮಗುವೀರ ಸಂಘಟನೆ ಕಾರ್ಯಕ್ರಮ ಆಗಿದ್ದಕ್ಕೆ ಒಂದು ಮೀನಿನ ಮೇಲೇ ಒಂದು ವಿಶೇಷ ಮ್ಯಾಜಿಕ್ಕನ್ನು ಮಾಡಿದೆ. ಎಲ್ಲ ಲೈವ್ ಮೀನುಗಳು ಬರ್ತಾ ಇತ್ತು, ಅದರಾಗೆ ಮೋಳಿ ಬಂತು, ಏಡಿ ಎಸಡು ಅಂತಲ್ಲ ಜೀವಂತ ಎಸಡನ್ನು ಆ ಮ್ಯಾಜಿಕ್ನಲ್ಲಿ ನಾನು ತಂದೆ. ಆ ಕಾರ್ಯಕ್ರಮ ನಮ್ಮ ಜಿ ಶಂಕರ್ ನೋಡಿ, ನಮ್ಮ ಸಂಘಟನೆಯ ಮಹಾನ್ ಶಕ್ತಿ ಅಂತ ನಾವು ಹೇಳ್ತೀವಿ ಜಿ ಶಂಕರ್ ಸರ್ ಅವರಿಗೆ, ಖುಷಿಯಾಗಿ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ನನಗೆ ಮ್ಯಾಜಿಕ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಮುಖ್ಯಮಂತ್ರಿ ಕೈಯಿಂದನೇ ಮ್ಯಾಜಿಕ್ ಮಾಡಿ ಖಾಲಿ ಬೋಟಿಂದ ಮೀನನ್ನು ಪ್ರತ್ಯಕ್ಷ ಮಾಡಿ ಮುಖ್ಯಮಂತ್ರಿ ಕೈಯಲ್ಲಿ ಆ ಮೀನನ್ನು ಕೊಟ್ಟಾಗ ಅದು ಸಂತೋಷ ನಾವು ಮರಿಲಿಕ್ಕೆ ಆತಿಲ್ಲ. ಅದು ಈ ರೀತಿ ಹಾಗೆ. ಆಮೇಲೆ ಇನ್ನೊಂದೇನಂದ್ರೆ ಮನೆ ಮೇಲೇನೆ ಮ್ಯಾಜಿಕ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ
1: ಈಗ.
0: ಹೌದು, ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಏನಾದ್ರು ಹೊಸತನ ನಾನು ಸೇರಿಸುವಾಗ, ಇದು ಮಾಯಾಭಾರತದ ಕೆಲಸ, ಅದಕ್ಕೆ ಒಂದು 10-12 ಜನರ ನನ್ನ ಮಾಯಾಭಾರತದಲ್ಲಿ ನಟನೆ ಮಾಡ್ತಾರೆ. ಅದರಲ್ಲಿ ಸಾಂಗ್ಸ ಇದೆ, ಅದ್ಭುತ ಕತೆ ಇದೆ. ಒಂದು ಸಾಂಗನ್ನು ಕೆ ಕಲ್ಯಾಣ್ ಸರ್ ಅವರು ಬರೆದು ಕೊಟ್ಟಿದ್ದಾರೆ, ಅದು ಆತ್ಮೀಯತೆಯಿಂದನೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಉತ್ತಮ್ ಸಾರಂಗ್ ಸರ್, ಅದಕ್ಕೆ ಮ್ಯೂಸಿಕ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಆ ಕೆಲಸ ಇನ್ನೂ ಒಂದು 5-6 ತಿಂಗಳು ಕೆಲಸನೇ ಇದೆ, ಅದು ನನ್ನ ಐಟಮ್ ತಯಾರು ಮಾಡ್ಕೊಳ್ಳೋದು. ಈಗ ನಾನೊಂದು ಟೈಮ್ ಹೇಳ್ಬಿಟ್ರೆ ಏನಾಗುತ್ತೆ, ನನಗೆ ಅದು ಸ್ವಲ್ಪ ಪ್ರೆಸರ್ ಆಗ್ತು ಹೌದಾ. ಈಗ ನನಗೆ ಏನಾದ್ರು ಒಂದು ಒಳ್ಳೆ ಕಲ್ಪನೆ ಲೇಟ್ ಆಗಿದ್ದಕ್ಕೆ ಏನಾಗಿದೆ, ನಾನು ಮಧ್ಯೆ ಒಂದು ಘಟನೆ ಹೇಳಿದೆ, ಜಾದುಗಾರ ಅನುಭವಿಸುವಂಥದ್ದು ಇದು. ನಾನು ಲೇಟ್ ಆದರೂ ಲೇಟೆಸ್ಟ್ ಆಗಿ ಮಾಡಬೇಕು, ಈ 3 ವರ್ಷ ನಾನು ಟೈಮ್ ತಗೊಂಡಿದ್ದೀನಿ, ಆದರೂ ಇನ್ನೊಂದು ವರ್ಷದೊಳಗಡೆ ಅದನ್ನು ನಾನು ಕಂಪ್ಲೀಟ್ ಮಾಡ್ತೆ. ಅದು ನಾನು ಕೇವಲ ಪ್ರಕಾಶ್ ಎಮ್ಮಾಡಿ ಕಾರ್ಯಕ್ರಮ ಅಲ್ಲ, ಅದು ನಮ್ಮೆಲ್ಲ ಭಾರತೀಯ ಜಾದುಗಾರರ ಕಾರ್ಯಕ್ರಮ, ಜಾದುಗಾರ ಅನುಭವಿಸುವ ನೋವಿನ ಒಂದು ಕಾರ್ಯಕ್ರಮ. ಆಮೇಲೆ ಅಲ್ಲಿ ಒಂದು ಸಂದೇಶ ಇದೆ, ಅಘೋರಿಗಳು ಮತ್ತು ಜಾದುಗಾರರ ಮಧ್ಯೆ ಒಂದು ನಡೆಯುವಂಥ ಒಂದು ಸಂಭಾಷಣೆ ಇರ್ಬೋದು, ಒಂದು ಸಂಘರ್ಷ ಇರ್ಬೋದು, ಅದನ್ನು ಮ್ಯಾಜಿಕ್ ಮೂಲಕ ಒಂದು ವಿಶೇಷ ಏನಂತಂದರೆ, ಕೆಲವೊಂದು ಮ್ಯಾಜಿಕ್ ನೀವು ಯಾವತ್ತೂ ನೋಡಿರೋದಿಲ್ಲ, ಅಂತ ಮ್ಯಾಜಿಕ್ ಅನ್ನ ಅವತ್ತು ನೀವು ನೋಡ್ತೀರಿ.
1: ಜಾದುವಿನ ಜೊತೆಗೆ ಕತೆ ಇರುತ್ತೆ,
0: ಕತೆ ಇರುತ್ತೆ ಹೌದು
1: ಅಲ್ಲ, ಯಾವತ್ತು ಎಲ್ಲೂ ಕಾಣದೆ ಅಂತ.
0: ಹೌದು,
1: ಅಂತದೊಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಯಾ ಭಾರತ ರೆಡಿ ಮಾಡ್ತಾ ಇದ್ದೀರಿ. ಸೊ ಶೀಘ್ರದಲ್ಲಿ ನಮ್ಮೆಲ್ಲರ ಮುಂದೆ ಬತ್ತ ಒಂಚೂರು ಕಾಯಿಕಾತ್ತ, ಯಾಕಂದ್ರೆ ವೆರಿ ಇನ್ನೋವೇಟಿವ್ ಆಗಿ ನೀವು ಮಾಡ್ತಾ ಇರುವಂತದ್ದು. ಅದರಲ್ಲಿ ಮ್ಯೂಸಿಕ್ ಇದೆ ಅಲ್ಲ, ಸಾಂಗ್ ಗಳಿದಾವೆ, ಎಲ್ಲ ಇದಾವೆ. ಸೊ ಕಾಂತಿ ಒಂದು ಪಿಕ್ಚರ್ ತರನೇ ಇರುತ್ತೆ,
0: ನೀವು ಲೈವ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ. ತರಳಬಾಳು ಮಠದ ಕಾರ್ಯಕ್ರಮ ಕೊಟ್ಟು ಬರುವಾಗ ನನ್ನ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡೆ ನಾನು. ಆವಾಗ ಆಕ್ಸಿಡೆಂಟ್ ಆಯ್ತು ಅನ್ನೋದಕ್ಕಿಂತ ಅದು ನನ್ನ ತಪ್ಪೇ ಇತ್ತು. ಯಾಕಂತಂದ್ರೆ ಹತ್ರ ನಾನು ಬಳ್ಳಾರಿ ಅಲ್ಲಿ ಮುಗಿಸಿ ಬಳ್ಳಾರಿ ಹೋಗೋನಿದ್ದೆ, ಹತ್ರ ಬಂದ್ಬಿಟ್ಟಿದ್ದೆ ಇನ್ನೊಂದು 5 ಕಿಲೋಮೀಟ್ರು. ಆ ಟೈಮ್ನಲ್ಲಿ ನನ್ನ ನಿದ್ರೆ ಬಂದ್ಬಿಟ್ಟಿದೆ. ಇಲ್ಲ, ನಾನೇ ಸಂದೇಶ ಕೊಡೋದು ಏನಂತಂದ್ರೆ, ಈ ತಪ್ಪನ್ನ ಯಾರು ನೀವು ಮಾಡ್ಕೊಳ್ಬೇಡಿ, ಕೇಳುಗರು ಮಾಡ್ಕೊಳ್ಬೇಡಿ. ರಾತ್ರಿ ವೆಹಿಕಲ್ ಓಡಿಸೋದೇ ತಪ್ಪು, ಅದರಲ್ಲೂ ಬೆಳಗಿನ ಜಾವ 2-6 ಗಂಟೆ ಅನ್ನೋದು ತುಂಬ ನಮಗೆ ಎಚ್ಚರಾಗೇ ಇರ್ತೀವಿ, ಗೊತ್ತೇ ಆಗೋದಿಲ್ಲ. ಒಂದು ಕ್ಷಣ ಅನ್ನೋದು ಏನು ಬೇಕಾದರೂ ಆಗ್ಬೋದು. ಒಂದೊಂದು ಸಲ ಏನಂದರೆ ನನ್ನ ಕಾರೆಲ್ಲ ರಕ್ತ, ಯಾರಂತ ಗೊತ್ತಿಲ್ಲ, OPD ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀನಿ. ಡಾಕ್ಟ್ರ್ ಹೇಳ್ತಾರೆ, ಅಲ್ಲ ನೀ ಯಾಕೆ ರಿಸ್ಕ್ ತೊಗೊಂತೆ, ಕೆಲಸ ಏನಾಗತ್ತಂದ್ರೆ ನಿನ್ನ ಮೇಲೆ ಹಾಕ್ಬಿಡ್ತಾರೆ, ನೀನೇ ಆಕ್ಸಿಡೆಂಟ್ ಮಾಡಿ ಅಂತೇಳಿ ಕರ್ಕೊಂಡು ಬಂದೇನು ಅಂತೇಳಿದ್ದು. ಅವತ್ತು ನಾವು ಹಂಗೆ ಬಿದ್ದದ್ದಿದ್ರೆ ಹಳ್ಳಿ ಊರವರೆಲ್ಲ ಓಡಿ ಬಂದರು. ಕರೆಕ್ಟ್ 1/2 ಗಂಟೆಯಲ್ಲಿ ನಾನು ಆಸ್ಪತ್ರೆಯಲ್ಲಿದ್ದೆ. ರಾತ್ರಿ ಅಷ್ಟೊತ್ತಿಗೆ 2:45-3 ಗಂಟೆ ಸಮಯ. ಆ ಸಮಯದಲ್ಲಿ ಡಾಕ್ಟರ್ ರೆಡಿ ಇದ್ರು. ನನ್ನ ಸ್ನೇಹಿತ ಬಂದರು, ಅವರು ಮೆಡಿಕಲ್ ಇದರಲ್ಲಿ ಅರುಣ್ ಸರ್ ಅಂತೇಳಿ ಅವ್ರು ಬಂದರು. ಅವ್ರು ಡಾಕ್ಟ್ರಿ ಪರಿಚಯ. ಅವತ್ತೇ ನನ್ನ ಆಪರೇಷನ್ ಆಯಿತು. ಇಷ್ಟು ನನಗೆ ಹೆಲ್ಪ್ ಮಾಡುವಂಥವ್ರು ಬಂದರು ಅವತ್ತು. ಇವತ್ತು ನನಗೆ 1% ಆ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಈಗ. ಗುರುಗಳು ಹೇಳ್ತಾ ಇರ್ತಾರೆ, ನೀವು ಏನಾದರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದರೆ ಇನ್ನೊಂದು ರೂಪದಲ್ಲಿ ನಿನಗೆ ಸಿಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ತೀನಿ ನಾನು.
1: ಸತ್ಯವಾದ ಮಾತು, ನಾವು ಮಾಡಿದ್ದು ನಮಗೆ ವಾಪಸ್ ಸಿಗತ್ತೆ, ಮತ್ತೆ ಎಲ್ಲಿಗೆ ಹೋಪ್ ಬೇಡ, ಇಲ್ಲೇ ಸಿಕ್ಕತ್ತೆ ಅಲ್ದಾ. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮೊಟ್ಟಿಗಿದ್ರ. ಇಷ್ಟೊತ್ತಿನ ತನಕ ಪ್ರಿಯ ಕೇಳುಗ್ರೆ ಸುದೀರ್ಘವಾಗಿ ಮಾತಾಡಿದ್ರು ಅವರು, ಅವರ ಜರ್ನಿ, ಅವರ ಸ್ಟ್ರಗಲ್, ಹೋರಾಟ ಹೆಂಗಿದಿತ್, ಈಗ ಯಾವ ಸ್ಥಿತಿಯಲ್ಲಿ ಒಂದು ಹೊಸ ಕನಸನ್ನ, ಮಾಯಾ ಭಾರತ್ ಅನ್ನೋ ಕನಸನ್ನ ಕಟ್ಕೊಂಡು ಕೂತ್ಕೊಂಡಿರ. ಅದ್ರ ಒಟ್ಟಿಗೆ ಈಗ ಅತಿ ಶೀಘ್ರದಲ್ಲಿ ನಮ್ ಮುಂದೆ ಮಾಯಾ ಭಾರತ್ ಇಟ್ಕೊಂಡು ಬರ್ತಾರೆ. ಬಹುಶಃ ಪ್ರಕಾಶ ಮಾಡಿಯವರ ಜಾದುವನ್ನ ಊರಿನವರು ಹೆಚ್ಚು ಜನ ಕಂಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಅವರು ಪಾಪ್ಯುಲರ್ ಆಗಿದ್ದದ್ದೇ ಹೊರದೇಶ ಮತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ. ಬಟ್ ನಮ್ಗೆ ಮಾಯಾ ಭಾರತ್ ಅನ್ನೋ ದೊಡ್ಡ ಇನ್ನೋವೇಟಿವ್ ಜಾದು ಪ್ರಾಜೆಕ್ಟ್ ಮೂಲಕ ನಾವು ಪ್ರಕಾಶ ಮಾಡಿಯವ್ರನ್ನ ಮತ್ತೊಮ್ಮೆ ಕಣ್ತುಂಬಿಸಿಕೊಳ್ಳೋ ಅವಕಾಶ ಸಿಕ್ಕತ್ತಲ್ದಾ. ಈಗ ನೀವು ಬಂದು ಕೂಡಲೇ ಹೇಳ್ರಿ, ನಿಮ್ಗೆ ಮತ್ತೆ ನಿಮ್ಮ ರೇಡಿಯೋ ಕೇಳೋಗ್ರಿ ಒಂದ್ ಜಾದು ಮಾಡ್ತೇ ಅಂತ ಟೈಮ್ ಆಯ್ತು. ಈಗ ನೀವು ಆದಷ್ಟು ಬೇಗ ಜಾದು ಮಾಡ್ಕೊಳ್ಳಿ.
0: ಈಗ ಇದೇ ದೃಶ್ಯ ಮಾಧ್ಯಮ ಆಗಿದ್ದೆ, ನಾವು ಮ್ಯಾಜಿಕ್ ಮಾಡಿ ತೋರಿಸಿದಾಗ ಎಲ್ಲ ಈಗ ಕೇಳುಗರು ನೋಡ್ತಾ ಇದ್ರು ಅವರು. ಇದು ಕೇಳೋದು ಮಾತ್ರ ಆ ಕಾರಣಕ್ಕೆ. ಆದ್ರೂ ಈ ರೇಡಿಯೋ ಕುಂದಾಪುರ ಎಷ್ಟು ಜನ ಕೇಳ್ತಾ ಇದ್ರಿ, ನಿಮ್ಗೆ ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಮನೆಯಲ್ಲೇ ಈಗ ಮೇಡಮ್ ಜೊತೆಲಿ, ನೀವು ನಿಮ್ಗೂ ಮಾಡ್ತೀನಿ. ಈಗ ಪ್ರತಿಯೊಬ್ರು ಕೇಳುಗರು ನಿಮ್ ತಾಯಿ ಹೆಸರನ್ನ ಮನಸ್ಸಲ್ಲಿ ಅಂದ್ಕೊಳ್ಳಿ. ತಾಯಿ ಹೆಸರನ್ನ ಅಂದ್ಕೊಂಡ್ರಲ್ಲ, ತಾಯಿಯ ಕೊನೆಯ ಅಕ್ಷರ ಅಂದ್ರೆ ಇಂಗ್ಲಿಷ್ ಲೆಟರ್ ಕೊನೆಯ ಅಕ್ಷರನ್ನ ಮನಸ್ಸಲ್ಲಿ ತಗೊಳ್ಳಿ. ಇಂಗ್ಲಿಷ್ ಲೆಟರ್ ಅಲ್ಲಿ ಕೊನೆಯ ಅಕ್ಷರ ಅಂದ್ಕೊಂಡ್ರಿ ಅಲ್ದ. ಕೊನೆಯ ಅಕ್ಷರದಿಂದ ಒಂದು ದೇಶನ ಅಂದ್ಕೊಳ್ಳಿ ಮನಸ್ಸಲ್ಲಿ.
1: ಅಂದ್ಕೊಂಡ್ರಿ
0: ಕೊನೆಯ ಅಕ್ಷರದಿಂದ ಒಂದು ದೇಶ, ದೇಶದ ಕೊನೆಯ ಅಕ್ಷರದಿಂದ ಒಂದು ಹಣ್ಣನ್ನ ಅಂದ್ಕೊಳ್ಳಿ ಬೇಗ.
1: ಯೆಸ್ ಅಂದ್ಕಂತ.
0: ಉತ್ತರ ಆಪಲ್.
1: ಹೆಂಗ್ ಮಾರ್ರೆ ನಿಮ್ಗೆ ಗೊತ್ತಾಯ್ತಾ?
0: ಈಗಲ್ಲ, ಈಗ ಎಷ್ಟು ಜನ, ಈಗ 1,000+ ಕೇಳುಗರು ಇದ್ದಾರೆ, ಅವ್ರು ನೀವು ಫೋನ್ ಮಾಡಿ ಕೇಳಿ ಹೌದು ಆಪಲ್ ಅಂತಾರೆ
1: ಕೇಳುಗ್ರೆ. ನೀವ್ ಇದಕ್ ನಂಗೆ ಆನ್ಸರ್ ಮಾಡ್ಕೆ, ನಂದಂತೂ ಕರೆಕ್ಟ್ ಆಗಿ ಹೇಳಿದಾರೆ ಅವರು. ನಿಮ್ದು ಆನ್ಸರ್ ಆಪಲ್ ಆಯ್ದಿತ್ತ, ನಂಗೆ ಎಂತ ಮಾಡೋದು ಬೇಡ, ರೇಡಿಯೋ ಕುಂದಾಪುರ ಆಪಿಗೆ ಹೋಯ್, ಅದು ಆಪಿಗೆ ಹೋಯ್. ನೀವಲ್ಲಿ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಯಾವ್ದಾರು ಹಾಕಿ ನೀವು ಅಂದ್ಕೊಂಡಿದ್ದು ಕೂಡ ಏ ಆಪಲ್ ಇದ್ದಿತ್ತ ಅಂತ ನಾನು ಕನ್ಫರ್ಮ್ ಮಾಡ್ಕೆ. ನಂದಂತೂ ಕರೆಕ್ಟ್ ಆನ್ಸರ್ ನಮ್ಮ ಪ್ರಕಾಶ ಮಾಡಿ ಅವ್ರು ಹೇಳಿದ್ರು. ಇದು ಜಾದೂನ ಟ್ರಿಕ್ಸ್?
0: ನಾನು ಹೇಳಿದ್ನ ಪ್ರಾರಂಭದಲ್ಲೇ ಹೇಳಿದ್ದೆ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ, ಟ್ರಿಕ್ಸ್ ಅನ್ನ ಬಳಸ್ಕೊಳ್ತೀವಿ, ಹಾಗೆ ಅದನ್ನ ಬಳಸ್ಕೊಳ್ತೀವಿ.
1: ಆಮೇಲೆ
0: ಲೇಟ್ ಆಗಿ ಮೆಂಟಲಿಸಮ್ ಅಂತ ಲೇಟೆಸ್ಟ್ ಆಗಿ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅಂತೇಳಿ ಅದರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಮೈಂಡ್ ರೀಡಿಂಗ್ ಮ್ಯಾಜಿಕ್ ನಲ್ಲಿ ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತೀನಿ. ಅದೇನಂತಂದ್ರೆ ಹಾಲಲ್ಲಾದ್ರೆ ಎಷ್ಟು ಪ್ರತಿಯೊಬ್ಬರಿಗೂ ಈ ಮ್ಯಾಜಿಕ್ ಆಗತ್ತೆ. ಈಗ ನಿಮ್ಗೆ ಮಾತ್ರ, ನೀವು ಒಂದು ಹೂವಿನ ತೋಟಕ್ಕೆ ಹೋಗಿದ್ರಿ ಅಂತ ಇಟ್ಕೊಳ್ಳಿ. ಹೂವಿನ ತೋಟಕ್ಕೆ ಹೋಗಿದ್ರಿ, ಅಲ್ಲಿ ತುಂಬಾ ವೆರೈಟಿ ಹೂಗಳಿದ್ದಾವೆ, ಎಲ್ಲ ಹೂವನ್ನು ಕಿತ್ಕೊಳ್ತೀರಿ, ಎಲ್ಲ ಹೂವನ್ನು ಕಿತ್ಕೊಂಡ್ರ
1: ಕಿತ್ಕೊಂಡೆ
0: ಕೈನಲ್ಲಿ ಹಿಡ್ಕೊಂಡ್ರಿ, ಕೈನಲ್ಲಿ ಹಿಡ್ಕೊಂಡ್ರು ಈಗ ಆ ಹೂವನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ತೀರಿ. ಎಲ್ಲ ಹೂವನ್ನ
1: ಪ್ರೆಸ್ ಮಾಡ್ಕ
0: ಪ್ರೆಸ್ ಮಾಡ್ಬೇಕು. ಹೌದು,
1: ಓಕೆ,
0: ಪ್ರೆಸ್ ಮಾಡಿದಿರಲ್ಲ, ಈಗ ಬಿಡಿ ಬಿಡಿ ಕೈನ, ಆ ಹೂವಿನ ಸ್ಮೆಲ್ ಅನ್ನ ನೋಡಿ, ಈಗ ಕೈನ ಹೇಳಿ ಮೂಗ ಹತ್ರ ಇಟ್ಕೊಳ್ಳಿ. ಇನ್ನು ಇನ್ನು ಬರ್ಬೇಕಲ್ವಾ, ಹಾಗೆ ಹೂವನ್ನ ಮತ್ತೆ ಪ್ರೆಸ್ ಮಾಡಿ,
1: ಹೂವನ್ನ ಮತ್ತೆ ಪ್ರೆಸ್ ಮಾಡ್ಕ.
0: ಹೌದು ಸ್ವಲ್ಪ ಹಾ ಜೋರಾಗಿ, ಜಾಸ್ತಿ ಪರಿಮಳ ಬರಬೇಕು.
1: ಗೊತ್ತಿತ್ತು ಹೆಂಗೆ?
0: ನಾನೇನು ನಿಮ್ಮನ್ನ ಟಚ್ ಮಾಡಿಲ್ಲ,
1: ಇಲ್ಲ ಇಲ್ಲ,
0: ದೂರದಲ್ಲಿ ಕೂತ್ಕೊಂಡಿದ್ರಿ.
1: ಹೌದು,
0: ಈಗ ನಿಮ್ಗೆ ಬಂದ ಅದೇ ಇಡೀ ಹಾಲಲ್ಲಿ 1000 ಜನ ಇರಲಿ, 1000 ಜನರಿಗೂ ಈ ಮ್ಯಾಜಿಕ್ ಅನ್ನ ನಾವು ಮಾಡ್ತೀವಿ.
1: ಎಂತ ಮಾರ್ರೆ, ಹೌದು ಮಾರ್ರೆ, ಎಲ್ಲಿಂದ ವೇರ್ ವೇರ್ ಫ್ರಮ್ ವೇರ್ ಎಲ್ಲಿಂದ
0: ಮ್ಯಾಜಿಕ್ ಸಮಯ ಇದೆಯಾ?
1: ಸಮಯ ನೀವು ಮಾಡಿ. ಹಾ
0: ಹೌದು ಇದೆ ಅಲ್ವಾ ಮೇಡಮ್. ಈಗ ಈ ನೀವು ರೇಡಿಯೋ ಕುಂದಾಪುರದಲ್ಲಿ ಬಂದು ಎಷ್ಟು ವರ್ಷ ಆಯ್ತು?
1: ಬಂದು 2 ವರ್ಷ ಆಯ್ತು.
0: 2 ವರ್ಷ ಆಯ್ತು. ಹೌದಾ? ನಮ್ಮ ಎಲ್ಲ ರೇಡಿಯೋ ಕುಂದಾಪುರದ ವೀಕ್ಷಕರು ಸೇರ್ಕೊಂಡು
1: ಕೇಳುಗರು
0: ಸೇರ್ಕೊಂಡು ನಿಮ್ಮ ಒಂದು ನಿರೂಪಣೆ, ನಿಮ್ಮೊಂದು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗೋ ರೀತಿಗೆ ಖುಷಿ ಪಟ್ಟು ನಿಮ್ಮನ್ನ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಅವರು ಸೆಲೆಕ್ಟ್ ಮಾಡಿದ್ದಾರೆ, ಕಳ್ಸಿಕೊಡ್ಬೇಕಂತ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನ.
1: ಟ್ರಿಪ್ಪಿಗೆ
0: ಕಳ್ಸಿಕೊಡ್ತಾರೆ ವಿತ್ ನ್ಯೂ ಫ್ಯಾಮಿಲಿ, ವಿತ್ ಫ್ಯಾಮಿಲಿ ನಿಮ್ಮನ್ನ ಕಳ್ಸಿಕೊಡ್ತಾರೆ. ಕಾರನ್ನ ಸಹ ಅವರೇ ಸಿಲೆಕ್ಟ್ ಮಾಡಿದ್ದಾರೆ. ಈಗ ನಾನು ಹೇಳ್ತೀನಿ, 4 ಆಪ್ಷನ್ ಕೊಡ್ತಾರೆ ಅವರು. ಆಡಿ, ಬೆಂಜ್, BMW, ಜಾಗ್ವಾರ್. ಒಂದು ಕಾರನ್ನ ಸಿಲೆಕ್ಟ್ ಮಾಡಿ.
1: ಬೆಂಜ್, ಮರ್ಸಿಡಿಸ್ ಬೆಂಜ್,
0: ಬೆಂಜ್, ಆಡಿ, ಬೆಂಜ್,
1: ಜಾಗ್ವಾರ್ ಅಂಡ್ BMW.
0: BMW ನಿಮ್ಗೆ ಯಾವ್ದು?
1: ಬೆಂಜ್.
0: ಬೆಂಜ್, ಓಕೆ. ಅದೇ ರೀತಿ ಕಾರ್ ಕಲರ್, ರೆಡ್ ಕಲರ್ ಬೇಕಾ, ಬ್ಲೂ ಬೇಕಾ, ಗ್ರೀನ್ ಬೇಕಾ, ಯೆಲ್ಲೋ ಬೇಕಾ?
1: ರೆಡ್.
0: ರೆಡ್, ಓಕೆ. ಬೆಂಜ್ ಕಾರು ರೆಡ್ ಕಲರ್. ಅದಕ್ಕೂ ಮುಂಚೆ ನಿಮ್ ಮುಂದೆ ಒಂದೊಂದು ಎನ್ವಲಪ್ ಕವರ್ ಅನ್ನ ಇಡ್ತೀನಿ ನಾನು, ಇಲ್ಲಿರ್ಲಿ, ಕ್ಲೋಸ್ ಮಾಡಿ. ಒಂದು ಪ್ರಿಡಿಕ್ಷನ್ ಇದೆ, ಅದು ಇದ್ರೊಳಗಡೆ ಇದೆ.
1: ವಾವ್,
0: ನೀವು ಏನ್ ಹೇಳಿದ್ರಿ ಈಗ? ಬೆಂಜ್ ಕಾರು ರೆಡ್ ಕಲರ್. ಹಾಗೆ ನೀವು ಎಲ್ಲಿಗೆ ಹೋಯ್ಕಂದೇಳಿ 4 ಪ್ಲೇಸ್ ಅನ್ನ ಕೊಡ್ತರು ಎಲ್ಲ ಕೇಳುಗರು ಸೇರ್ಕೊಂಡು. 4 ಪ್ಲೇಸ್, ಅದು ಒಂದು ಊಟಿ, ಎರಡನೇದು ಗೋವಾ, ಮೂರನೇದು ಕೊಡೆಕೆನಾಲ್, ನಾಲ್ಕನೇದು ಕೇರಳ.
1: ಕೇರಳ,
0: ಕೇರಳ, ಓಕೆ ಓಕೆ, ನಾ ಬರ್ಕೊಂತೀನಿ. 4ನೇದು ಕೇರಳ.
1: ಬೆಂಜ್,
0: ಬೆಂಜ್,
1: ರೆಡ್,
0: ರೆಡ್,
1: ಗೋಯಿಂಗ್ ಟು ಕೇರಳ.
0: ಕೇರಳ. ನಾನೇನಾದ್ರು ಫೋರ್ಸ್ ಮಾಡಿದ್ನ ನಿಮ್ಗೆ ಇದೇ ಹೇಳಿ ಅಂತೇಳಿ?
1: ಖಂಡಿತವಾಗ್ಲೂ ಇಲ್ಲ.
0: ಇಲ್ಲ, ಹೌದಾ? ಮುಂಚಿತವಾಗಿ ಒಂದು ನಾನು ಎನ್ವಲಪ್ ಕವರ್ ನಿಮ್ ಮುಂದೆ ಇಟ್ಟಿದ್ದೀನಿ.
1: ರೈಟ್,
0: ಹೌದಾ? ಅದ್ರೊಳಗಡೆ ಆಲ್ರೆಡಿ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ.
1: ಹೌದು
0: ಹೌದು, ಓಕೆ. ಈ ಕವರ್ ನ ಓಪನ್ ಮಾಡಿ, ನಿಮ್ ಕಣ್ ಮುಂದೆನೆ ಇದ್ರಲ್ಲಿ ಒಂದು ಚೀಟಿ ಇರುತ್ತೆ.
1: ಕೇಳೋಗ್ರೆ ಸೀದಾ ನನ್ ಕೇರಳ ಕರ್ಕೋತಿದ್ರ? ಓಕೆ,
0: ಓದಿ ಹೇಳಿ ಅದನ್ನ.
1: ಚೀಟಿ ಸಿಕ್ಕಿದೆ. ಐ ಪ್ರಿಫರ್ ಟು ಗೋ ಟು ಕೇರಳ ಡ್ಯೂರಿಂಗ್ ಹಾಲಿಡೇಸ್ ವಿತ್ ಮೈ ಫ್ಯಾಮಿಲಿ ಇನ್ ಎ ರೆಡ್ ಬೆಂಜ್ ಕಾರ್. ಹೆಂಗ ಮಾರ್ರೆ, ಹೌದು ಮಾರ್ರೆ, ಹೆಂಗೆ ಇದು, ಹೆಂಗೆ?
0: ಇಲ್ಲ ಅದೇ ಹೇಳದ್ನಲ್ಲ, ಅದೇ ಮ್ಯಾಜಿಕ್.
1: ವಾವ್.
0: ಇದು ಇತ್ತೀಚೆಗೆ ನಾವು ಮೆಂಟಲಿಸಮ್ ಅಂತ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅನ್ನ ಅದರಲ್ಲೂ ಹೊಸ ಹೊಸ ಆವಿಷ್ಕಾರ
1: ಮಾಡ್ತಾ ಇದ್ರಿ.
0: ಹೌದು. ಆಮೇಲೆ ಈ ಮ್ಯಾಜಿಕ್ ನ ಮಾಡುವಾಗ ಇನ್ನೊಬ್ಬರನ್ನ ನಾನು ನೆನ್ಸ್ಕೊಂತೀನಿ, ಎ.ಕೆ. ದತ್ ಸರ್ ಅಂತ. ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ನಾನು ಅವರಿಂದ ಈ ವಿದ್ಯೆನ ಕಲ್ತ್ಕೊಂಡಿದ್ದು. ಈಗ ಮಾಡಿರೋ ಮ್ಯಾಜಿಕ್ ಮೆಂಟಲಿಸಮ್ ಇದಿತ್ತಲ್ಲ, ಎ.ಕೆ. ದತ್ ಅಂತ ಫೇಮಸ್ ಮ್ಯೂಸಿಷಿಯನ್ ಬ್ಯಾಂಗ್ಳೂರ್ ಅವರು. ಇದು ಇದಕ್ಕೆ ನಾನು ಮಗ ಸಹ ಜಾಯ್ನ್ ಆಗಿದ್ದ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ. ಇದನ್ನ ಅದನ್ನ ಸ್ವಲ್ಪ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೆ. ಅವ್ರ ಜ್ಞಾನ ಇದು. ಅವರು ನೋಡಿ, ಅವತ್ತು ನನ್ನ ಮಗನಿಗೆ ನನಗೆ ಈ ವಿದ್ಯೆ ಕೊಟ್ಟು ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದ್ರೆ ಈ ಜ್ಞಾನ ಎಷ್ಟು ವರ್ಷ ಆದ್ರೆ
1: ನೀವು ಇನ್ನೆಷ್ಟು ಜನರಿಗೆ ಧಾರೆ ಎರಿಲಿಕ್ಕಿದ್ಯೋ ಅಲ್ದಾ? ಅದಕ್ಕೆ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ಕದ, ಒಂದು ನದಿ ತರ ಅಂತ.
0: ನಾನು ಮತ್ತೊಮ್ಮೆ ಈ ಪುಟ್ಟ ಕಲಾವಿದನ ಇಲ್ಲಿ ಕರೆಸಿ ಕೇಳುವರಿಗೆ, ಅದೆಷ್ಟೋ 1000 ಜನ ಈ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ನಿಮ್ಮೆಲ್ಲ ಹಿರಿಯವರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಈ ಕ್ಷೇತ್ರದಲ್ಲಿ ಇನ್ನು ಹಲವಾರು ಕನಸು ಇಟ್ಕೊಂಡಿದ್ದೀನಿ ನಾನು. ಮಹಾಭಾರತನ ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೇನೆ. ನಾನು ಯಾರು ಕೆಲವರ ಹೆಸರನ್ನು ನಾನು ಮರೆತು ಹೋಗಿರ್ಬೋದು, ಯಾಕಂತಂದರೆ ನಾನು ಊರಿಗೆ ಬಂದ ಮೇಲೂ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು, ತುಂಬ ಜನ ಸಪೋರ್ಟ್ ಮಾಡಿದ್ರು. ಅವರಿಗೆಲ್ಲ ಈ ರೇಡಿಯೋ ಕುಂದಾಪುರದ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ಇಲ್ಲಿ ನನ್ನ ಹೆಸರನ್ನು ರೇಡಿಯೋ ಕುಂದಾಪುರಕ್ಕೆ ರೆಫರ್ ಮಾಡಿದಂತ ಮತ್ತೊಮ್ಮೆ ಓಂ ಗಣೇಶ್ ಇರ್ಬೋದು, ಸುಜಯ್ ಇರ್ಬೋದು, ಜಯಂತ್ ಇರ್ಬೋದು, ಲೋಹಿತ್ ಇರ್ಬೋದು, ಇವ್ರಿಗೆ ಸಹ ಧನ್ಯವಾದ ತಿಳಿಸ್ತೀನಿ. ಇಷ್ಟೊತ್ತು ನನ್ನನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆ, ತಮ್ಮ ವಾಯ್ಸನ್ನು ಇಷ್ಟು ದಿವಸ ಕೇಳ್ತಾ ಇದ್ದೆ. ನನ್ನ ಕಾರ್ ಆನ್ ಆದಾಗೆಲ್ಲ ರೇಡಿಯೋ ಕುಂದಾಪುರನೇ ಬರೋದು. ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡೆ ನಿಮ್ಮ ವಾಯ್ಸನ್ನು ಕೇಳ್ತಾ ಇದ್ದೀನಿ. ತಮಗೂ ಧನ್ಯವಾದ.
1: ನಿಮಗೂ ಸರ್, ನಿಮಗೂ ಧನ್ಯವಾದಗಳು. ಯಾಕೆಂದ್ರೆ ನೀವು ನಮ್ಮೂರ ಪ್ರತಿಭೆ, ನಮ್ಗೆ ಆ ಹೆಮ್ಮೆ ಇದೆ ನಿಜವಾಗ್ಲು. ನಿಮ್ಮ ಹೆಸರು ನಾವು ತುಂಬಾ ಕೇಂದಿತ್ತ, ನಿಮ್ಮನ್ನ ಕಂಡಿರ್ಲಿಲ್ಲ, ಅದು ಮುಖತ ಇವತ್ತೇ ನಾ ಫಸ್ಟ್ ಕಂಡದ್ದ. ಸೊ ನಿಮ್ಮ ಜಾದು ಕೂಡ ನಾನು ಇವತ್ತಿನವರಿಗೆ ಕಾಣಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ನಿಮ್ಮ ಹೆಸರು ದೊಡ್ಡ ಮಟ್ಟದ್ದು ಅನ್ನೋದು ನಾನು ತುಂಬಾ ಕೇಂದಿದ್ದೆ. ಇವನ್ ನಮ್ಮ ಓಂ ಗಣೇಶ್ ಅವ್ರು ಕೂಡ ನಿಮ್ ಬಗ್ಗೆ ಹೇಳಿದ್ರು, ಒಂದ್ಸಲ ಕರ್ಸಕ ಇವನ ಇಂಟರ್ವ್ಯೂ ಮಾಡ್ಕ ಅಂತ ಹೇಳಿದ್ರು. ಇವತ್ ಆ ದಿನ ಕೂಡಿ ಬಂತ ಕಾಣಿ. ನೀವು ಬಂದ್ರೆ ಇಷ್ಟೊತ್ತು ನಿಮ್ಮ ಆ ಲಾಂಗ್ ಜರ್ನಿ ಹೆಂಗಿದ್ದಿತ್ತು ಜಾದು ಲೋಕದಲ್ಲಿ? ಅಲ್ಲೆಲ್ಲ ಜಾದು ಆತಿಲ್ಲ, ಕಷ್ಟಪಡ್ಲೇಬೇಕು, ಕಷ್ಟಪಟ್ಟೆ ವರ್ಕ್ ಅದನ್ನ ನೀವು ಹಂಚಿಕೊಂಡ್ರೆ ಅಲ್ಲಿ ನಿಮ್ಮ ಕನಸು ಮಾಯಾ ಭಾರತ್ ತುಂಬಾ ವಿಜೃಂಭಣೆಯಿಂದ ಐಲಿ. ಅದು ಎಲ್ಲ ನಮ್ಮ ಕುಂದಾಪುರ ಕನ್ನಡಿಗರು ಅದನ್ನ ಕಾಣ್ಲಿ, ಪ್ರತಿಯೊಬ್ರು ಕಾಣಕ, ಕನ್ನಡಿಗರು ಭಾರತೀಯರು ಎಲ್ಲ. ಅದ್ರ ಹೆಸರೇ ಮಾಯಾ ಭಾರತ್, ಆದ್ರೆ ನಮ್ಮ ಕುಂದಾಪುರ ಕನ್ನಡಿಗರು ಎಲ್ಲ ಕಣ್ಣಾರೆ ಕಾಣ್ಕಂತ ನಾನು ಅನ್ಕಂತಿಪ್ಪದು. ಯಾಕಂದ್ರೆ ನಾವು ಅಷ್ಟು ಕಣ್ ತುಂಬಿಸ್ಕೊಂಡ್ಲ ಇನ್ನು ನಿಮ್ಮ ಜಾದುವನ್ನ, ಅದನ್ನ ಕಾಂಬ ಅವಕಾಶ ನಮ್ಮ ಎಲ್ರಿಗೂ ಸಿಕ್ಲಿ. ನಮ್ಮ ರೇಡಿಯೋ ಕುಂದಾಪುರದಾಗ ಬಂದ ಇಷ್ಟು ಲೈಕ್ ಮಾತಾಡೋದಕ್ಕೆ ನಿಮಗೂ, ನಿಮ್ಮ ಹೆಂಡತಿ ಕೂಡ ಧರ್ಮ ಪತ್ನಿ ಒಟ್ಟಿಗಿದ್ರ ಅವರು, ಹಾಗೆ ನಿಮ್ಮ ಎಲ್ಲ ಬಂದಿರೋ ಸ್ನೇಹಿತರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಸರ್.
0: ಧನ್ಯವಾದ ಮೇಡಮ್.
1: ಕೇಳುಗ್ರೆ, ನೀವೆಲ್ಲ ಮಾಯ ಇಲ್ಲ ಮೈಕ ಇಲ್ಲ ಅಂತ ಅನ್ಕಂತ ಇದ್ರೆಲ್ಲ ಅಲ್ಲಲ್ಲೇ. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ಕಳಿಸಬಹುದು. ಸದ್ಯಕ್ಕೆ ನಾವೆಲ್ಲ ಹೊರಡುತ್ತ, ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.